ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 19 ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 9 ತಾರೀಕು ಶನಿವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:58.42. ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ ಅನುಭವವಂ ಅದರ ಒಂದು ನೆಲೆಯಾಗುದಿಹದಿಯೇ ಮನುಜ ಹೃದಯಂ ಅಂಗಣದೋಳ್ ಎನಿತು ಎನಿತು ದನಿಯ ಉದಿಸಿ ಅಣಕಿಪವು ತರ್ಕವನ್ನು ಮಂಕುತಿಮ್ಮ. ಸತ್ಯದ ಮೂಲಸ್ಥಾನ ಯಾವುದು? ವೇದಗಳೇ ತರ್ಕವೇ. ಮನುಷ್ಯನ ಅನುಭವವು ಸತ್ಯದ ಆಶಯ ಸ್ಥಾನವಾಗಿರಲಾರದೆ ಮನುಷ್ಯನ ಹೃದಯದ ಅಂಗಳದಲ್ಲಿ ಎಷ್ಟೆಷ್ಟೋ ಭಾವಗಳು ಹುಟ್ಟಿ ಬಂದು ತರ್ಕದ ಶಿಥಿಲತೆಯನ್ನು ಅಣಕಿಸುತ್ತವೆ. ಇದು ಡಿವಿಜಿಯವರ ಮಂಕುತಿಮ್ಮ ಕಕ್ಕ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ನಮಸ್ಕಾರಗಳೊಂದಿಗೆ ಮುಂಜಾನೆಯ ಶುಭೋದಯ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:48. ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:35 ಡಾಕ್ಟರ್ ಗುರುರಾಜ ಕರ್ಜಿಗೆ ಅವರಿಂದ ಕಥನಗಳ ಕಾರ್ಯಕ್ರಮ. ಕರುಣಾಳುಬಾ ಬೆಳಕೆ ನಿರ್ಮಾಣ ಎಸ್ ಆರ್ ಭಟ್. 6:40 ನೇಗಿಲು ಮಠದ ಕಾರ್ಯಕ್ರಮದಲ್ಲಿ ಸಮಗ್ರ ಕಳೆ ನಿರ್ವಹಣೆ ಕುರಿತು ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ರುದ್ರಗೌಡ ಅವರಿಂದ ಮಾಹಿತಿ. 6:45 ಪ್ರಾಯೋಜಿತ ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಇದರಲ್ಲಿ ಲೋವರ್ ಜಿಬಿಲ್ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. 7:15 ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಪಿಲಮುನಿಗಳ ತಾಣ ದೇವರವೃಂದ, ಮಡವತ್ತಿ ವನದುರ್ಗಾದೇವಿ ಹಾಗೂ ನಾರ್ವೆಯ ಪ್ರಮುಖ ದೇವಾಲಯಗಳ ಬಗ್ಗೆ ಪರಿಚಯ ಮಾಡಿಕೊಡುತ್ತಾರೆ ಎಂಎನ್ ಸುಂದರರಾಜ್. ಚಿತ್ರಗೀತೆಗಳು. 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ವಿದ್ಯಾ ಬಂಕತ್. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು. 10:00 ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ. ನಾವು ಕೇಳುವ ಪ್ರಶ್ನೆಗೆ ನಮ್ಮ ವಾಟ್ಸಪ್ ಸಂಖ್ಯಾದ 9481 5726 ಸೊನ್ನೆ ಸೊನ್ನೆಗೆ ತಾವು ಸಂದೇಶವನ್ನು ಕಳುಹಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11:00 ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಕರೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 2007 04. 11:34 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಾಸೂರಿನ ಶ್ರೀ ಮಲ್ಲಿಯಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನು ಆಲಿಸುವಿರಿ. ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳು. 3:00 ಚಾಟ್ ಶೋ. 4:00 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು. 6:00 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಕೃಷಿಯನ್ನು ಪ್ರೀತಿಸಿ ಈ ಕುರಿತು ಪಂಕಜ ಡಿ ನಟರಾಜ್ ಅವರಿಂದ ಮಾಹಿತಿ. ನಂತರ ಕೃಷಿ ಒಳಸುರಿಗಳ ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ. ಹಾಗೆಯೇ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಸುಧಾಕರ್ ಎಸ್ ಎಂ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಈ ರಾತ್ರಿ 8:00 ಚಿತ್ರಗೀತೆಗಳು. 9:15 ಭಾವಗೀತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಬೆಳಗ್ಗೆ 6:10 ಚಿಂತನ ಡಾಕ್ಟರ್ ತುರುವನೂರು ಮಲ್ಲಿಕಾರ್ಜುನ ಅವರಿಂದ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳೆಯರಿಗೆ ಕಾರ್ಯಕ್ರಮ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಲಸಿಕೆ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ಇಲಾಖೆಯ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರಿಂದ ಅವರೊಂದಿಗೆ ಸಂದರ್ಶನ. ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ವಿಡಿಮಿ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 6:45. ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಗೀತಾರಾಧನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶ್ರೀ ಶಾಲಿವಾಹನಶಕೆ 1948 ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ಸಪ್ತಮಿ ತಿಥಿ ಶನಿವಾರ ಶ್ರವಣ ನಕ್ಷತ್ರ ಶುಕ್ಲಯೋಗ ಬಾಲವ ಕರ್ಣವಾಗಿದೆ. ಸ್ನೇಹಿತರೆ, ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ದೇವಾಲಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ದೇವಾಲಯ ಏನು, ದ್ವಾಪರ ಯುಗದಲ್ಲಿ ನಿರ್ಮಾಣವಾದಂಥ ಪವಿತ್ರವಾದ ಒಂದು ವಿಷ್ಣುವಿನ ಅವತಾರದ ಒಂದು ವಿಶೇಷವಾದ ದೇವಾಲಯವಾಗಿದೆ. ಯಾವುದಿರ್ಬೋದು ಆ ದೇವಾಲಯವನ್ನು ಅಂತ ಎಂಬ ಕುತೂಹಲವನ್ನು ನಿಮಗೆ ಇಡ್ತಾ ಆರಂಭಕ್ಕೆ ಕೇಳೋಣ. ಕನಕದಾಸರ ಕೃತಿಯನ್ನು ಹಾಡಿದ್ದಾರೆ ವಿದ್ಯಾಭೂಷಣರು.

ಕೇಳಿದ್ರೆ ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ದೇವಾಲಯವನ್ನು ಪರಿಚಯ ಮಾಡಿಕೊಂಡೆ ಅಂತ ಹೇಳಿದ್ದೆ. ಖಂಡಿತ ಸ್ನೇಹಿತರೆ, ಈ ದೇವಾಲಯ ಬೆಂಗಳೂರು ಮತ್ತು ಮೈಸೂರು ನಡುವೆ ಇರುವ ಮದ್ದೂರಿನಲ್ಲಿರುವ ಉಗ್ರ ನರಸಿಂಹಸ್ವಾಮಿ ದೇವಾಲಯ. ಈ ದೇವಾಲಯದ ಸ್ಥಳ ಪುರಾಣ ಹೀಗೆ ಹೇಳುತ್ತೆ. ದ್ವಾಪರ ಯುಗದಲ್ಲಿ ಅರ್ಜುನನು ಶ್ರೀಕೃಷ್ಣನ ಅವತಾರವನ್ನ ಹೊಂದಿರ್ತಾನೆ. ಆದರೆ ತನ್ನ ಇನ್ನೊಂದು ಅವತಾರವನ್ನ ನೋಡಬೇಕು ಅಂತ ಆಸೆಯಾಗತ್ತಂತೆ. ಯಾವುದದು? ನರಸಿಂಹಸ್ವಾಮಿ ಅವತಾರವನ್ನ. ಆಗ ಶ್ರೀಕೃಷ್ಣನು ಅದನ್ನು ನೋಡಕ್ ಸಾಧ್ಯವಾಗಿರಲಿಲ್ಲ. ಆ ನರಸಿಂಹನ ಅವತಾರ ದರ್ಶನಕ್ಕೆ ಏನು ಎಲ್ಲಿ ಅದು ಲಭ್ಯವಾಗುತ್ತೆ ಅಂತ ಹೇಳಿದಾಗ ಅದು ಮದ್ದೂರಿನ ಒಂದು ಸ್ಥಳದಲ್ಲಿ ಅಲ್ಲಿ ಲಭ್ಯವಾಗುತ್ತೆ ಎಂಬುದಾಗಿ ಸ್ಥಳ ಪುರಾಣ ತಿಳಿಸುತ್ತದೆ. ಈ ಊರನ್ನು ಅರ್ಜುನಪುರಿ ಎಂದು ಕರೆಯಲಾಗ್ತಿತ್ತು. ಪುರಾಣಗಳು ಹೇಳುವಂತೆ ಈ ಶ್ರೀ ಕದಂಬ ಋಷಿ ಇಲ್ಲಿ ವಾಸಿಸುತ್ತಿದ್ದನು ಮತ್ತು ನರಸಿಂಹಸ್ವಾಮಿಯನ್ನು ಪೂಜಿಸುತ್ತಿದ್ದನು ಎಂಬುದಾಗಿ ಸ್ಥಳ ಪುರಾಣ ನಮಗೆ ತಿಳಿಸುತ್ತದೆ. ಈ ಹಿನ್ನೆಲೆ ಒಳಗೆ ಅರ್ಜುನನು ಏನು ದ್ವಾಪರ ಯುಗದಲ್ಲಿ ಕೃಷ್ಣ ಅರ್ಜುನನಿಗೆ ಮಾರ್ಗದರ್ಶಿಯಾಗಿರ್ತಾನಲ್ಲ, ಹಾಗೆಯೇ ಆ ಒಂದು ಮದ್ದೂರಿನಲ್ಲಿ ಉಗ್ರ ನರಸಿಂಹ ಸ್ವರೂಪವನ್ನು ನೋಡಿದನು ಎಂಬುದಾಗಿ ಸ್ಥಳ ಪುರಾಣ ನಮಗೆ ತಿಳಿಸುತ್ತೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ಹೆಚ್ ಸುಮ ಮತ್ತು ವಿಜಯಕಾಂತೇಶ್ ಅವರ ಧ್ವನಿಗಳಲ್ಲಿ ಜಗನ್ನಾಥದಾಸರ ರಚನೆಯನ್ನು.

ಕೆಳಗರೆ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಮದ್ದೂರಿನಲ್ಲಿರುವ ಉಗ್ರ ನರಸಿಂಹಸ್ವಾಮಿ ದೇವಾಲಯ ಬಗ್ಗೆ ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತಾ ಇದೆ. ಭಗವಾನ್ ಉಗ್ರ ನರಸಿಂಹಸ್ವಾಮಿ ವಿಗ್ರಹ ತುಂಬಾ ವಿಶೇಷವಾಗಿದೆ. ಇಲ್ಲಿ ಈ ವಿಗ್ರಹವು 8 ಕೈಗಳಿಂದ ಕೂಡಿದ್ದು ಮತ್ತು ತ್ರಿನೇತ್ರಧಾರಿ ವಿಗ್ರಹವಾಗಿದೆ. ಈ ಬಹಳ ಅಪರೂಪವಾದ ದೃಶ್ಯ ಇಲ್ಲಿ ನೋಡಬೇಕಾದದ್ದು. ಇಲ್ಲಿ ಮಲಗಿರುವ ಅಸುರನನ್ನು, ಹಿರಣ್ಯಕಶಿಪುವನ್ನು ಎರಡು ಕೈಗಳಿಂದ ಹರಿದು ಹಾಕುತ್ತಿದ್ದಾನೆ. ಇನ್ನೆರಡು ಕೈಗಳಿಂದ ಹಿರಣ್ಯಕಶಿಪುವಿನ ಕರುಳನ್ನು ಮಾಲೆಯಾಗಿ ಧರಿಸಿದ್ದಾನೆ. ಹಾಗೆ ಇನ್ನೆರಡು ಕೈಗಳಲ್ಲಿ ಪಾಶ ಮತ್ತು ಅಂಕುಶವನ್ನು ಹಿಡಿದಿದ್ದಾನೆ. ಈ ಎರಡೂ ಕೈಗಳಲ್ಲಿ ಎಂದಿನಂತೆ ಅವನು ಶಂಖ ಮತ್ತು ಚಕ್ರವನ್ನ ಹಿಡಿದಿದ್ದಾನೆ. ಭಗವಂತನ ಪಾದದ ಬಳಿ ಗುರುತ್ವವನ್ನು ಎಡಭಾಗದಲ್ಲಿ ನಿಂತಿದ್ದಾನೆ. ಹಾಗೆಯೇ ಬಲಭಾಗದಲ್ಲಿ ಭಕ್ತ ಪ್ರಹ್ಲಾದ ನಮಸ್ಕಾರ ಮಾಡುತ್ತಿರುವ ಭಂಗಿಯಲ್ಲಿ ನಿಂತಿದೆ. ಈಗಾಗಲೇ ಹೇಳಿದೆ, ಈ ದೇವಾಲಯದಲ್ಲಿರುವ ನರಸಿಂಹಸ್ವಾಮಿಯು ತ್ರಿನೇತ್ರಧಾರಿ ನರಸಿಂಹ ವಿಗ್ರಹವಾಗಿದೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಇಲ್ಲಿ ಮಹಾರಥೋತ್ಸವ ನಡೆದಿದೆ. ಖಂಡಿತ ಎಲ್ಲರೂ ಭೇಟಿ ನೀಡುವಂತಹ ದೇವಾಲಯವಾಗಿದೆ. ನಯನ ಮನೋಹರವಾದ ದೃಶ್ಯವನ್ನು ನಾವು ಕಾಣಲೇಬೇಕಾಗ್ತದೆ. ಅದರಲ್ಲೂ ತ್ರಿನೇತ್ರಧಾರಿ ನರಸಿಂಹಸ್ವಾಮಿ ಅಂತಂದರೆ ಇದೊಂದು ವಿಶೇಷ ಅಂತಲೇ ಭಾವಿಸ್ಬೋದಾಗಿದೆ. ಗಮನಿಸಿ, ಈ ದೇವಾಲಯ ಬೆಂಗಳೂರು ಮತ್ತು ಮೈಸೂರು ನಡುವಿನ ಸ್ಥಳವಾದ ಮದ್ದೂರಿನಲ್ಲಿರುವ ಒಂದು ಪರಮ ಪುಣ್ಯ ಕ್ಷೇತ್ರವಾಗಿದೆ ಅಂತ ಹೇಳ್ತಾ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಆ ನರಸಿಂಹಸ್ವಾಮಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟೆ. ಆ ಭಗವಂತ ನಮಗೆಲ್ಲರಿಗೂ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ವಿಜಯ ನರಸಿಂಹ ಅವರ ರಚನೆಯನ್ನು ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ.

ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಅವರಿಂದ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
1: ಜಗತ್ತಿನ ಸೃಷ್ಟಿಗಳಲ್ಲಿ ವಿಶೇಷವಾದದ್ದು ತಾಯಿ ಮಗುವಿನ ಸಂಬಂಧ. ಜಗತ್ತು ಮುಂದುವರಿಯುತ್ತಿರುವುದು ಮಕ್ಕಳ ಮೂಲಕ. ಒಂದು ಮರ ಸಾವಿರಾರು ಬೀಜಗಳನ್ನ ಸೃಷ್ಟಿಸುವ ಮೂಲಕ ಹೊಸ ಗಿಡದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಪ್ರಾಣಿಗಳು ಮರಿಗಳನ್ನು ಹಾಕುವ ಮೂಲಕ, ಮೊಟ್ಟೆಯನ್ನು ಇಡುವ ಮೂಲಕ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಇನ್ನು ವಿಶೇಷವಾಗಿ ತಾಯಿ ಮಗುವಿಗೆ ಜನ್ಮವನ್ನು ನೀಡುವ ಮೂಲಕ ಮುಂದಿನ ಸಂತತಿಯನ್ನ ಬೆಳೆಸಲು ಸಿದ್ಧಳಾಗುತ್ತಾಳೆ. ಇದು ಸಹಜವಾಗಿರುವ ಜೈವಿಕ ಕ್ರಿಯೆ ಎಂದು ಎನಿಸಿದರೂ ಈ ಕ್ರಿಯೆ ಹಲವು ಹೊಸತುಗಳ ಆವಿಷ್ಕಾರಕ್ಕೆ ಕಾರಣವಾಗುತ್ತದೆ. ಜನಿಸಬಹುದಾದ ಮಗು ತಾಯಿಗೆ ಸಾವಿರಾರು ಹೊಸ ಕನಸುಗಳನ್ನ ನೀಡುತ್ತದೆ. ತಾಯಿಯೂ ಸಹ ಮಕ್ಕಳ ಬಗ್ಗೆ ಹಲವು ಕನಸುಗಳನ್ನು ಕಟ್ಟಿಕೊಂಡು ಬದುಕುತ್ತಾಳೆ. ಈ ಕನಸುಗಳೊಂದಿಗೆ ಸೃಷ್ಟಿಯಾಗುವ, ಮೊಳಕೆಯೊಡೆಯುವ ಈ ಜೀವನ ಹಲವು ಕೆಲಸಗಳ ಪ್ರಾರಂಭಕ್ಕೆ ಕಾರಣವಾಗುತ್ತದೆ. ತಾಯಿ ತನ್ನ ಪ್ರೀತಿಯ ಮಗುವನ್ನು ಕಂಡಾಗ ತನ್ನದೇ ಆದ ಭಾವನೆಗಳ ಮೂಲಕ ಮಗುವಿನ ಬಗ್ಗೆ ಹಾಡಿ ನಲಿಯುತ್ತಾಳೆ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ, ಕುಡಿಹುಬ್ಬು ಬೇವಿನ ಎಸಳ್ಹಾಂಗ, ಕುಡಿಹುಬ್ಬು ಬೇವಿನ ಎಸಳ್ಹಾಂಗ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಾಂಗ ಎನ್ನುವ ಮೂಲಕ ಅಳುತ್ತಿರುವ ಕಂದನನ್ನೂ ಸಹ ಹಾಡಿ ಹೊಗಳಿ ನಲಿಯುತ್ತಾಳೆ. ಆಡಿಬಾ ಎನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಎನ್ನುವ ಮೂಲಕ ಆಡಿ ಬರುವ ಮಗನನ್ನ ಪ್ರೀತಿಯಿಂದ ಮುದ್ದಿನಿಂದ ಸ್ವಾಗತಿಸಿ ಕೈಕಾಲುಗಳನ್ನ ತೊಳೆಯುತ್ತಾಳೆ. ಆಟದಲ್ಲಿಯೂ ಸಂತೋಷವನ್ನ ಕಾಣುತ್ತಾಳೆ. ಈ ಸಾಲುಗಳಲ್ಲಿ ಇರಬಹುದಾದ ಅಂಶ, ತಾಯಿ ಮಗುವನ್ನ ಕಂಡಾಗಲೆಲ್ಲ ಪ್ರತಿಯೊಂದನ್ನು ಸಂತೋಷವಾಗಿಯೇ ಸ್ವೀಕರಿಸುವ ಅಂಶವನ್ನ ಕಾಣುತ್ತೇವೆ. ಮೊಗ್ಗಾಗಿ ಅರಳುವಂತಹ ಹೂ ಬೆಳೆಯುತ್ತಾ ಬೆಳೆಯುತ್ತಾ ಸಂಪೂರ್ಣವಾಗಿ ಅರಳಿ ಲೋಕಕ್ಕೆ ಸಂತೋಷವನ್ನ ನೀಡುವಂತೆ ಮಗು ಮೊಗ್ಗಲಾಗುವುದು, ಅಂಬೆಗಾಲು ಇಡುವುದು, ಕುಳಿತುಕೊಳ್ಳುವುದು, ನಿಂತುಕೊಳ್ಳುವುದು, ನಡೆಯುವುದು, ತೊದಲು ಮಾತನಾಡುವುದು, ಆಟ ಪಾಠಗಳ ಮೂಲಕ ಸಂಭ್ರಮಿಸುವುದು, ಇವೆಲ್ಲವುಗಳ ಮೂಲಕ ತಾನೂ ಸಂತೋಷ ಪಡುತ್ತಾ ತಂದೆ ತಾಯಿಗಳಿಗೂ ಸಹ ಸಂತೋಷವನ್ನ ನೀಡುತ್ತದೆ. ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಾಕ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ, ಬೀಸಣಿಕೆ ಗಾಳಿ ಸುಳಿದಾವ ಎನ್ನುವ ಜನಪದರ ಮಾತುಗಳು ಮಗು ಮನೆಯಲ್ಲಿದ್ದರೆ ಸಾಕು, ಪ್ರೀತಿ, ಆಹ್ಲಾದ, ಸಂತೋಷ ತಂಗಾಳಿಯಂತೆ ಎಲ್ಲ ಕಡೆ ಸುಳಿಯುತ್ತದೆ ಎನ್ನುವ ಅವರ ಮಾತು ಮಗುವಿನ ಪ್ರೀತಿಯನ್ನ ತೋರಿಸುತ್ತದೆ. ಇನ್ನು ಕನ್ನಡದ ಕವಿಯಾಗಿದ್ದ ಜಿ ಎಸ್ ಶಿವರುದ್ರಪ್ಪನವರು ಕ್ರಾಂತಿಕಾರ ಎನ್ನುವ ಕವಿತೆಯಲ್ಲಿ ಮಗುವಿನ ಪ್ರೀತಿಯನ್ನ ಸೊಗಸಾಗಿ ನಿರೂಪಿಸುತ್ತಾರೆ. ಅದೋ ಬಂದ ಇವನೊಂದು ಕಿರಿಯ ಬಿರುಗಾಳಿ, ಮನೆಯ ಒಳಗೂ ಹೊರಗೂ ಇವನದೇ ಧಾಳಿ, ಇದ್ದದ್ದು ಇದ್ದ ಕಡೆ ಇರೋದು ಇವನ ರಾಜ್ಯದಲ್ಲಿ, ತುಂಟತನಕ್ಕೆ ಇನ್ನೆರಡು ಕಾಲ್ ಬಂದ ತೆರದಿ, ಬಂದವು ಇವನಿಗೆ ಎರಡು ಪುಟ್ಟ ಕಾಲು, ಮನೆಯ ವಸ್ತುಗಳೆಲ್ಲ ದಿಕ್ಕಪಾಲು, ತುಂಬು ಕೆತ್ತಲೆ ಕೆನ್ನೆ ನಗೆ ಮಿಂಚುಗಳ ಕುವರ, ಕ್ರಾಂತಿಕಾರ ಹೊಳೆವ ಎಳೆಯ ಕಂಗಳಲ್ಲಿ ಬೆಳದಿಂಗಳನ್ನು ತುಂಬಿ ತಂದು ಮನೆಯ ಅಂಗಳಕ್ಕೆ ಸುರಿವ ಧೀರ, ಇವನು ಎದ್ದರೆ ಮನೆಯ ಮೈಯೆಲ್ಲ ಎಚ್ಚರ, ಇವನು ಮಲಗಲು ಮನೆಗೆ ಕವಿಯುವುದು ಮಂಪರ. ಈ ರೀತಿ ಮಕ್ಕಳ ಆಟ ಪಾಠಗಳನ್ನ ವರ್ಣಿಸಿದ ಕವಿಗಳು ಮಗುವಿನ ಆಟ ಪಾಠದಲ್ಲಿಯೇ ವಿಶೇಷ ಜಗತ್ತನ್ನ ಕಾಣುತ್ತಾರೆ. ಮಗು ಬೆಳೆಯುತ್ತಾ ಬೆಳೆಯುತ್ತಾ ಶಾಲೆಗೆ ಹೋಗುವುದು, ವಿದ್ಯೆಯನ್ನ ಕಲಿಯುವುದು, ಕೆಲಸಕ್ಕೆ ಹೋಗುವುದು, ಈ ಎಲ್ಲ ಕ್ರಿಯೆಗಳು ನಿಧಾನವಾಗಿ ಮಗುವಿನ ಬೆಳವಣಿಗೆಯನ್ನ

0: ಸೂಚಿಸುತ್ತವೆ.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಡಿವಿಜಿ ಎಂದೇ ಪ್ರಖ್ಯಾತರಾದಂತಹ ಡಾಕ್ಟರ್ ಡಿ ವಿ ಗುಂಡಪ್ಪನವರು, ಅವರದೊಂದು ಅದ್ವಿತೀಯ ಪ್ರತಿಭೆ ಅದು. ಸಾಹಿತ್ಯ, ರಾಜಕೀಯ, ಸಮಾಜ ಸೇವೆ ಇಂಥ ಎಲ್ಲ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಅಪೂರ್ವ ಕಾಣಿಕೆ ಕೊಟ್ಟಂಥವರು ಡಿ ವಿ ಗುಂಡಪ್ಪನವರು. ನನ್ನ ಮಟ್ಟಿಗೆ ಹೇಳೋದಾದರೆ ಅವರು ಜ್ಞಾನದ ಪರ್ವತ. ಅಷ್ಟು ಸಾಧನೆ ಮಾಡಿದ್ರು ಕೂಡ ಯಾವ ಸನ್ಮಾನಕ್ಕೂ ಮನ ಕೊಟ್ಟವರಲ್ಲ ಅವರು. ನಾನು ಅವ್ರನ್ನ ಹತ್ತಿರದಿಂದ 3 ವರ್ಷ ನೋಡಿದವನು, ಎಂದೂ ತಮ್ಮ ಬಗ್ಗೆ ಹೇಳ್ಕೊತಾ ಇರಲಿಲ್ಲ. ಯಾರಾದರೂ ಬಂದು ನಿಮ್ಮದೇ ಬಹಳ ಚೆನ್ನಾಗಿದೆ ಅಂದ್ರೆ ಆಯ್ತು ಬಿಡಿ ಅಂದ್ಬಿಡೋರು. ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಸಾಕಷ್ಟು ಜನ ಅವ್ರ ಜೊತೆಗಿದ್ದಂತ ಸಾಹಿತಿಗಳು ಪ್ರಯತ್ನ ಮಾಡ್ತಾ ಇದ್ರು. ಆ ಹೊತ್ತಿಗೆ ಅವರ ಜೀವನ ಧರ್ಮ ಯೋಗ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಎಲ್ಲಾ ಸ್ನೇಹಿತರು ಅಭಿಮಾನಿಗಳು ಸೇರಿ ಒಂದು ಸನ್ಮಾನ ಮಾಡಲೇಬೇಕು ಅಂತ ಹಠ ತೊಟ್ರು. ಅದರಲ್ಲಿ ಮುಂದೆ ನಿಂತವರು ವಿ ಸಿ, ನಾವೆಲ್ಲ ಹುಡುಗರು, ಅದರಲ್ಲಿ ಭಾಗವಹಿಸಿದವರು ಒತ್ತಾಯ ಮಾಡಿ ಒಪ್ಪಿಸಿದ್ರು. ಎಷ್ಟು ಕಿರಿಕಿರಿ ಮಾಡಿದ್ರು ಡಿ ವಿ ಜಿ ಅಂದ್ರೆ ಬೇಡ, ನನಗೆ ಬೇಡ ಅಂತ. ಎಲ್ಲಿವರೆಗೂ ಅಂದ್ರೆ ಕವನ ಕೂಡ ಬರೆದ್ಬಿಟ್ರು. ಒಂದು ಹಲಿಗೆ ತಗೊಳ್ಳಿ, ಹಲಿಗೆಗೆ 4 ಗಾಲಿ ಹಚ್ಚಿ, ಅದ್ರ ಮೇಲೆ ನಾನು ಕೂತ್ಕೋತೇನೆ, ಅಪ್ಪ ಹೇಳುವ ಕುಂಟ ನನ್ನ ಕೈಯಲ್ಲಿ ಏನಿಲ್ಲ ಕೊಡಿ ಅಂತ ಕೇಳ್ತೇನೆ. ವಿ ಸಿ ಮುಂದೆ ನಾ ಹಗ್ಗ ಹಿಡಿದು ಎಳ್ಕೊಂಡು ಹೋಗ್ತಾ ಇಲ್ಲಿ ರಸ್ತೆಯಲ್ಲಿ ಬೀದಿಯಲ್ಲಿ ದುಡ್ಡು ಕೊಡ್ತಾರೆ ಜನ ಅಂತ ತಮಾಷೆ ಮಾಡೋರು. ಬಿಡ್ಲಿಲ್ಲ, ಒಪ್ಪಿಸಿದ್ರು. ಕೊನೆಗೆ ನಮ್ಮ ಟೌನ್ ಹಾಲ್ ಅಲ್ಲಿ ಒಂದು ಕಾರ್ಯಕ್ರಮ, ಕಿಕ್ಕಿರ ತುಂಬಿದ್ದಾರೆ, ಅಪರೂಪ ಒಪ್ಪಿಕೊಂಡಂತ ಡಿ ವಿ ಜಿ ಸನ್ಮಾನಕ್ಕೆ. ಸನ್ಮಾನ ನಡೆದಾಗ ಅವರಿಗೆ ಗೌರವಧನ ಅಂತ ಹೇಳಿ 1 ಲಕ್ಷ ರೂಪಾಯಿ ಹಣ ಕೊಟ್ರು. ಒಂದು ಚೀಲದಲ್ಲಿ ಹಾಕಿ 1 ಲಕ್ಷ ರೂಪಾಯಿ ಕೊಟ್ರು. ಆ ಘಟನೆ ನನ್ನ ಕಣ್ಮುಂದೆ ನಿಂತಂಗಿದೆ. 1 ಲಕ್ಷ ರೂಪಾಯಿ ಚೀಲ ಕೈಯಲ್ಲಿ ಹಿಡಿದಂತ ಗುಂಡಪ್ಪನವರು ಕೈಯಲ್ಲಿ ಬೆಂಕಿ ಹಿಡಿದಿದ್ದಾರೋ ಅನ್ನೋ ಹಾಗೆ ಒದ್ದಾಡ್ತಾ ಇದ್ರು. ಚೀಲ ಹಿಡ್ಕೊಂಡು ನಿಟ್ಟೂರ್ ಬನ್ನಿಲಿ ಅಂತ ನಿಟ್ಟೂರು ಶ್ರೀನಿವಾಸ ರಾಯರನ್ನು ಕರೆದು, ಕಿಂತೋಳಿ ಇದು ಗೋಖಲೆ ಇನ್ಸ್ಟಿಟ್ಯೂಟ್ ಕೊಟ್ಟದ್ದು, ನನ್ಗಲ್ಲ, ಗೋಖಲೆ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಗೆ ಬಳಸ್ಕೊಳ್ಳಿ ಅಂತ ಕೊಟ್ಬಿಟ್ರು. ಒಂದು ಕ್ಷಣ ಕೈಯಲ್ಲಿ ಬೆಂಕಿ ಹಿಡ್ಕೊಂಡಿದ್ದೇನೆ ಅನ್ನೋ ಹಾಗೆ ಇಟ್ಕೊಂಡು ನಿಟ್ಟೂರು ಕೊಟ್ಟಮೇಲೆ ನಿರಾಳಾಗ್ಬಿಟ್ರು. ಕಾರ್ಯಕ್ರಮ ಮುಗಿತು. ಮರು ದಿವಸ ಪೇಪರ್ ಅಲ್ಲೆಲ್ಲ ಆ ಕಾರ್ಯಕ್ರಮ ಬಗ್ಗೆ ವಿವರ ಬಂದಿತ್ತು. ಇವ್ರ ಮನೆ ಹತ್ರನೇ ಒಬ್ಬ ಪತ್ರಕರ್ತ ಇದ್ದ ಹುಡುಗ. ಅವನ್ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಸಿಗರೇಟ್ ಕೊಂಡ್ಕೊಳ್ಬೇಕು ಅಂತ ಹೇಳಿ ಒಂದು ಅಂಗಡಿಗೆ ಹೋಗಿ ಸಿಗರೇಟ್ ತಗೊಂಡು ಹಚ್ಕೊಂಡು ನಿಂತಿದ್ದ. ಆವತ್ತಿಗೆ ಹತ್ತಿರದಲ್ಲಿ ಇದ್ದಂತ ಗುಂಡಪ್ಪನವ್ರ ಮನೆಯಿಂದ ಒಬ್ಬ ಹುಡುಗ ಬಂದು ಒಂದು ಚೀಟಿ ಕೊಟ್ಟ. ಅಂಗಡಿ ಒಂದು ಚೀಟಿ ಓದಿ, ಆಯ್ತಪ್ಪ ಒಂದ್ ನಿಮಿಷ ಇರು, ಕಟ್ಟಿ ಕೊಟ್ಬಿಡ್ತೀನಿ ಸಾಮಾನ ಎಲ್ಲ ಅಂದ. ಅವನ್ ಸಾಮಾನ್ ಕಟ್ಟಕ್ ಹೋದಾಗ ಇವ್ರ ಪತ್ರಕರ್ತರಲ್ವಾ ಇಂತ ಕುತೂಹಲ ಜಾಸ್ತಿ, ಕತ್ತೆತ್ತಿ ಆ ಚೀಟಿಯಲ್ಲಿ ಏನ್ ಬರೆದಿದೆ ಅಂತ ಓದಿದ ಪತ್ರಕರ್ತ. ಅದ್ರಲ್ಲಿ ಬರೆದದ್ದಿಷ್ಟೇ, ಮನೆಗೆ ನೆಂಟರು ಬಂದಿದ್ದಾರೆ, ಕಾಫಿ ಪುಡಿ ಸಕ್ಕರೆ ಅಕ್ಕಿ ಮುಗಿದು ಹೋಗಿದೆ, ತಕ್ಷಣ ಕೊಡೋದಕ್ಕೆ ದುಡ್ಡಿಲ್ಲ, ಸಾಲವಾಗಿ ಕೊಡುತ್ತೀರಾ, ದುಡ್ಡು ಆಮೇಲೆ ಕೊಟ್ರೆ ಆದೀತೆ ಅಂತ ಬರೆದಿದ್ದಾರೆ. ಈ ಪತ್ರಕರ್ತನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಿನ್ನೆ ಸಾಯಂಕಾಲ ಸ್ವಾಮಿ 1 ಲಕ್ಷ ರೂಪಾಯಿ ಗೌರವಧನ ಅಂತ ಕೊಟ್ಟದ್ದನ್ನ ಬೆಂಕಿ ಹಿಡ್ಕೊಂಡಂಗೆ ಹಿಡ್ಕೊಂಡು ಕೊಟ್ಟುಬಿಟ್ಟು ಪಾರಾಗ್ಬಿಟ್ರಲ್ಲ, ಬೇಡ ನನಗೆ ಇದು ಒಂದದ್ದು. ಮನೆಯಲ್ಲಿ ಇಷ್ಟೊಂದು ಕಷ್ಟ ಇದೆ, ಕಷ್ಟ ತುಂಬಾ ಇತ್ತು, ಆದ್ರೆ ಎಂದೂ ಯಾರ ಮುಂದೂ ಹೇಳ್ಕೊಳ್ಳಿಲ್ಲ. ಆದ್ರಿಂದ ತನ್ನದಲ್ಲ ಅಂತ ಹೇಳಿ ಕೊಟ್ಬಿಟ್ರಲ್ಲ 1 ಲಕ್ಷ ರೂಪಾಯಿ ಮನೆಯಲ್ಲ ಪ್ರಸಂಗ ಇದ್ದಾಗ. ಹೀಗಿದ್ರು ನಮ್ ಡಿ ವಿ ಜಿ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಅವರು ತೀರ್ಕೊಂಡ ದಿವಸ ದೇಹವನ್ನು ಅಂತ್ಯ ಸಂಸ್ಕಾರ ಮಾಡಕ್ ಹೋದಾಗ ಅವ್ರ ಕೋಣೆಯನ್ನ ಶುದ್ಧ ಮಾಡ್ಬೇಕು, ಅವರ ಮಲ್ಕೊಳ್ತಿರುವಂತಹ ಮಂಚವನ್ನು ಹೊರಗೆ ಹಾಕಿ ನೋಡಿದ ಕೆಳಗಡೆ ಒಂದು ಕಬ್ಬಿಣ ಟ್ರಂಕ್. ಆ ಟ್ರಂಕ್ ನೊಳಗೆ ಏನೇನೋ ಪತ್ರಗಳು, ಕಾಗದಗಳು, ಅದರ ಜೊತೆಗೆ ಸುಮಾರು 28,500 ಬೆಲೆ ಬಾಳುವಂತ ಚೆಕ್ಗಳು ಹಂಗೆ ಬಿದ್ದಿದ್ದಾವೆ, ಬ್ಯಾಂಕಿಗೆ ಕಳಿಸಿಲ್ಲ. ದಯವಿಟ್ಟು ಕೇಳಿದ್ರೆ ನೆನೆಸ್ಕೋಬೇಕು, ಇದು 75ನೇ ಇಸ್ವಿ, 28,500. 75ನೇ ಇಸ್ವಿಗೆ 28,000 ಅಂದ್ರೆ ಇವತ್ತಿನ ಎಷ್ಟು ಲಕ್ಷ ಆಗುತ್ತೋ. ಆ ಚೆಕ್ಗಳನ್ನು ಬ್ಯಾಂಕಿಗೆ ಕಳಿಸಿಲ್ಲ. ಯಾಕೆ ಗೊತ್ತಾ? ಡಿ ವಿ ಜಿ ಅವರ ಮನಸ್ಥಿತಿ ಹೇಗಿತ್ತು ಅಂದ್ರೆ, ತಾವೇನಾದರೂ ಕೆಲಸ ಮಾಡಿದ್ರೆ ಅಲ್ಲಿಂದ ಬಂದಂತ ಪ್ರತಿಫಲ ತಾನು ಮಾಡಿದ ಕೆಲಸಕ್ಕಿಂತ ಹೆಚ್ಚಾಗಿದೆ ಅಂತ ಅವ್ರಿಗೆ ಅನಿಸಿದ್ರೆ ಸಾಕು, ಯಾರು ಹೇಳೋದು ಬೇಡ, ಅವ್ರಿಗೆ ಅನಿಸಿದ್ರೆ ಸಾಕು ಆ ಚೆಕ್ ಅನ್ನು ಬ್ಯಾಂಕಿಗೆ ಕಳಿಸ್ತಿರ್ಲಿಲ್ಲ. ಇದು ಬದುಕಿದ ರೀತಿ ಸ್ವಾಮಿ. ಅಪರಿಗ್ರಹ ಅಂತ ನಾವು ಮಾತಾಡ್ತೇವೆ, ದೊಡ್ಡ ದೊಡ್ಡ ಭಾಷಣ ಮಾಡ್ತೇವೆ, ಬದುಕಿದಂತ ರೀತಿ ಡಿ ವಿ ಜಿದು. ಅವ್ರಿಗೆ ಎಷ್ಟು ಕಷ್ಟ ಇತ್ತು ಅಂತಂದ್ರೆ, ಬಿ ಜಿ ಎಲ್ ಸ್ವಾಮಿ ಒಬ್ಬನೇ ಮಗ, ಅವರಿಗೆ ಪತ್ರ ಬರಿಬೇಕು, ಅವರಿಗೆ ಸೆಂಡ್ ಮಿ ಚೆಕ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂಡ್ ಮೇಕ್ ಇಟ್ ಆಸ್ ಫ್ಯಾಟ್ ಆಸ್ ಪಾಸಿಬಲ್. ಆದಷ್ಟು ಬೇಗ ಚೆಕ್ ಕಳಿಸು, ಎಷ್ಟು ಸಾಧ್ಯತೆ ಜಾಸ್ತಿ ಕಳಿಸು, ಯಾಕಂದ್ರೆ ಚೆಕ್ ಬಂದ್ಮೇಲೆ ಮನೆಯಲ್ಲಿ ಒಲೆ ಉರಿ ಹಚ್ಬೇಕು ನಾನು ಅನ್ನುವಂತ ಮಾತು. ಅಷ್ಟಿದ್ರು ಕೂಡ ಆ ಬದುಕಿನಲ್ಲಿ ಘನತೆ ಬರೋದು ಯಾವಾಗ ಗೊತ್ತ ಸ್ವಾಮಿ? ಬಾಚಿ ತಬ್ಬಿಕೊಂಡು ಜೇಬು ತುಂಬಿಕೊಂಡಾಗ ಘನತೆ ಬರೋಲ್ಲ. ಜೇಬಲ್ಲಿ ಒಂದು ಪೈಸಾ ಇಲ್ಲದೆ ಇದ್ದಾಗ ಕೂಡ ಇದು ನನ್ನದಲ್ಲ ಅಂತ ಬಿಸಾಕೋದಿದೆಯಲ್ಲ, ಇದರಿಂದ ಡಿ ವಿ

0: ಜೀವನ ಬಹು ದೊಡ್ಡದಾದದ್ದು, ಸುಗಂಧ ಕೊಡುವಂತಹ ಜೀವನ. ಅಂತ ಜೀವನಗಳನ್ನ ನೆನೆಸ್ಕೋಬೇಕು ನಾವು. ಅಲ್ಲೊಂದು ಇಲ್ಲೊಂದು ಇರುವಂತಹ ಮಿಣುಕ ದೀಪಗಳಾಗಿದ್ದಾವೆ. ನೆನೆಸ್ಕೊಂಡಾಗ ನಾವು ಡಿ ವಿ ಜಿ ಆಗೋಕ್ ಸಾಧ್ಯ ಇಲ್ಲ. ಆದರೆ ಡಿ ವಿ ಜಿ ಗುಣದ ಒಂದು ಅಂಶವಾದರೂ ನಮ್ಮಲ್ಲಿ ಬಂದ್ರೆ ನಮ್ಮ ಸಮಾಜ ಜೀವನ ಹೆಚ್ಚು ಒಳ್ಳೇದಾಗ್ತದೆ ಅಂತ ನನ್ನ ನಂಬಿಕೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ ಆರ್ ಭಟ್, ಪ್ರಸಾರ ಸಂಯೋಜನೆ ಎಂ ಜಿ ರವಿ.
2: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ನೇಗಿಲ ಮಿಡಿತ. ಸಮಗ್ರ ಕಳೆ ನಿರ್ವಹಣೆ ಕುರಿತು ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಯಾದ ಡಾಕ್ಟರ್ ರುದ್ರಗೌಡ ಅವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
5: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ, ವಿಜ್ಞಾನಿ ಬೇಸಾಯ ಶಾಸ್ತ್ರ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಸೊ ಇವತ್ತು ನಮಗೆ ಕಳೆಗಳು ಬಹಳ ಸಮಸ್ಯೆ ಆಗ್ತದೆ ಆಕ್ಚುಲಿ ಪ್ರತಿಯೊಂದು ಬೆಳೆಗೆ. ಈಗ ಮೆಕ್ಕೆಜೋಳಕ್ಕೆ ಹೋದ್ರೆ ನಮಗೆ ಏನಾಗ್ತದೆ, ಮುಳ್ಳು ಸಜ್ಜೆ ಅಂತ ಹೇಳ್ತೇವೆ, ಭತ್ತದಲ್ಲಿ ಮೆಂತೆ ಅಂತ ಹೇಳ್ತೇವೆ, ಬೇರೆ ಬೇರೆ ಕಾಂಗ್ರೆಸ್ ಕಸ ಇರಬಹುದು ಅಥವಾ ಮುಳ್ಳು ಸಜ್ಜೆ ಇರಬಹುದು ಅಥವಾ ಜೇಕ್ ಇರಬಹುದು ಕರಿಕೆ ಇರಬಹುದು. ಸೊ ಇವೆಲ್ಲ ನಮಗೆ ಏನಂತಂದ್ರೆ ಬಳೆ ನಮ್ಮ ದೇಶ ಸರ್ವೆ ಮಾಡಿದಾಗ ಎಷ್ಟು ಕಳೆಗಳಿಂದ ಎಷ್ಟು ಲಾಸ್ ಆಗ್ತದೆ ಸುಮಾರು. ನಾವೇನಂತಂದ್ರೆ ಸರಿಯಾಗಿ ನಾವೇನಾದ್ರೂ ಕಳೆಯನ್ನ ತೆಗಿಲ್ಲ ಅಂದ್ರೆ ಇಳುವರಿಯಲ್ಲಿ ಸುಮಾರು 30% ಅಷ್ಟು ಇಳುವರಿ ಕಡಿಮೆ ಆಗ್ತಾರೆ ಕಳೆಗಳಿಂದ. ಅದಕ್ಕೋಸ್ಕರ ಕಳೆ ನಿಯಂತ್ರಣ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ ಮಿತ್ರೆ ಅಂದ್ರೆ ಈಗ ಕೀಟನಾಶಕ ರೋಗನಾಶಕದಿಂದ ಸುಮಾರು 20% ಇಳುವರಿ ಲಾಸ್ ಆಗ್ತದೆ. ಯಾಕಂದ್ರೆ ಕಳೆಗಳು ಒಂದೇನಂತಂದ್ರೆ ಬೆಳೆಗಳ ಜೊತೆಗೆ ಪೈಪೋಟಿ ಮಾಡ್ತದೆ. ಒಂದು ಏನಂತಂದ್ರೆ ನೀರಿಗಾಗಿ, ಪೋಷಕಾಂಶಗಾಗಿ, ಸೂರ್ಯಕಿರಣಕ್ಕಾಗಿ. ಅನಂತರ ಕಳೆಗಳು ಈ ಕೀಟ ಮತ್ತು ರೋಗಗಳ ತಂಗುವ ಜಾಣ ಆಗ್ಬಿಡುತ್ತೆ ಆಕ್ಚುಲಿ. ಅಂದ್ರೆ ಈಗ ಬೆಳೆ ಇಲ್ದಾಗ ಆ ರೋಗ ಕೀಟದ ಬೆಳೆಗಳು ಆ ಕಳೆಗಳಲ್ಲಿ ಇರ್ತವೆ. ಹೆಚ್ಚಿನ ಪ್ರಮಾಣದ ನಮಗೆ ಏನಂತಂದ್ರೆ ಬೆಳೆಗಳಲ್ಲಿ ಲಾಸ್ ಆಗೋದಂತಂದ್ರೆ ಕಳೆಗಳಿಂದನೆ ಹೈಯೆಸ್ಟ್ ಈ ರೋಗ ಕೀಟಕ್ಕೆ ಅಂತ. ಸೊ ಅದಕ್ಕೋಸ್ಕರ ನಾವು ಪ್ರಮುಖವಾಗಿ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಸಮಗ್ರ ಕಳೆ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಬರೀ ಕಳೆನಾಶಕ ಉಪಯೋಗ ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಅದರಿಂದ ಲಾಭ ಆಗಲ್ಲ, ಜಸ್ಟ್ ಶಾರ್ಟ್ ಫೀಲ್ಡ್ ಇರುತ್ತೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ಸಮಗ್ರವಾಗಿ ನಾವು ಕಳೆ ನಿರ್ವಹಣೆ ಮಾಡೋದು ಯಾವ ತರ ಮಾಡೋದು ಅಂತ ಹೇಳ್ತೇನೆ ನಿಮಗೆ. ಒಂದು ಮಾಗೆ ಉಳುಮೆ ಮಾಡೋದು, ನಿಮಗೆ ಮಾಗೆ ಉಳುಮೆ ಮಾಡೋದ್ರಿಂದ ನಾವು ಆಳವಾಗಿ ಉಳುಮೆ ಮಾಡ್ತೇವೆ, ಕೆಳಗಿದ್ದುದೆಲ್ಲ ಮೇಗ ಬಂದು ಒಂದು ಸೂರ್ಯನ ಕಿರಣ ಬಿಸಿಲಿಗೆ ತಾಪಮಾನಕ್ಕೆ ಸುಟ್ಟು ಹೋಗ್ಬಿಡುತ್ತೆ ಆಕ್ಚುಲಿ. ನಂತರ ಏನ್ ಮಾಡಕ್ಕಂತಂದ್ರೆ ಸ್ಟೇಲ್ ಸೀಡ್ ಬೆಡ್ ಅಂತ ಹೇಳ್ತೇವೆ ಆಕ್ಚುಲಿ. ಸ್ಟೇಲ್ ಸೀಡ್ ಬೆಡ್ ಅಂತಂದ್ರೆ ಈಗ ನಾವು ಕಟಾವ್ ಮಾಡ್ತೇವೆ ಬೆಳೆ. ಸೊ ಕಟಾವ್ ಆದ ತಕ್ಷಣ ಉಳುಮೆ ಮಾಡಿರ್ತೇವೆ. ಸ್ವಲ್ಪ ಏನಂದ್ರೆ ಉಳುಮೆ ಮಾಡಿದ ನಂತರ ಏನಂದ್ರೆ ಸ್ವಲ್ಪ ಕಲ್ಟಿವೇಟರ್ ಹೊಡೆದು ರೋಟೋವೇಟರ್ ಅಂತ ಹೊಡೆದು ಸ್ವಲ್ಪ ನೀರು ಬಿಟ್ಬಿಟ್ಟು ಏನಾಗ್ತದೆ ಅಂದ್ರೆ ಭೂಮಿಲಿ ಇದ್ದಂತ ಕಳೆ ಬೀಜಗಳು ಮೊಳಕೆ ಬರ್ತವೆ. ಸೊ ಮೊಳಕೆ ಬಂದ ತಕ್ಷಣ ಅದನ್ನ ಒಂದು 20 ದಿವಸ ಆದ್ಮೇಲೆ ನಾವೇನಂತಂದ್ರೆ ಈ ಒಂದು ಅಂತರ ಬೇಸಾಯ ಅಥವಾ ಹರಗು ಬಿಟ್ರೆ ಏನಾಗ್ತದೆ, ಒಂದು ಫಸಲು ಅಂತ ಹೇಳ್ತೇವೆ, ಒಂದು ಕಳೆ ಫಸಲು ನಾವು ಮಾಡಬಹುದು ಈ ಒಂದು ಸ್ಟೇಲ್ ಸೀಡ್ ಬೆಡ್ನಿಂದ. ಇನ್ನೊಂದು ಏನಂತಂದ್ರೆ ಕಳೆಗಳು ಸ್ಪ್ರೆಡ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ಒಂದು ಹೊಲದಲ್ಲಿ ಹೊಡೆದ ಕಳೆ ಕುಂಟಿ ತಗೊಂಡು ಇನ್ನೊಂದು ಹುಡುಕಿತು, ಅದಕ್ಕೋಸ್ಕರ ಅದನ್ನ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಆ ಕುಂಟಿಯನ್ನು ಕ್ಲೀನ್ ಮಾಡ್ಕೊಂಡಾಗ ಆ ಕಳೆಗಳು ಬೀಜಗಳು ಬೆತ್ತೊಂದು ಹೊಲಕ್ಕೆ ಪ್ರಸಾರ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ನಾವು ಈ ಒಂದು ಕೈ ಕಳೆಯಿಂದನೂ ನಾವು ಕಳೆನ ಹತೋಟಿ ಮಾಡ್ಕೊಬಹುದು. ಸೊ ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಅಂತರ್ ಬೇಸಾಯ ಮಾಡೋದ್ರಿಂದ ನಾವೇನಂತಂದ್ರೆ ಕಳೆನ ರಿಪೀಟೆಡ್ ಆಗಿ ಅಂತರ್ ಬೇಸಾಯ ಅಂದ್ರೆ ಎರಡು ಸಾಲ ಮಧ್ಯೆ ನಾವು ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆನ ಹತೋಟಿ ಮಾಡಬಹುದು. ಸೊ ಇನ್ನೊಂದು ಬೆಳೆ ಪರಿವರ್ತನೆ, ಈಗ ನೀವು ಮುಳ್ಳು ಸಜ್ಜೆ ಅಂತ ಹೇಳ್ತೇವೆ ಮೆಕ್ಕೆಜೋಳದಲ್ಲಿ ಇರ್ಬೋದು, ಅಥವಾ ಮುಳ್ಳು ಸಜ್ಜೆ ನಾವು ಹತೋಟಿ ಮಾಡಬೇಕಾದ್ರೆ ಬೇರೆ ಬೆಳೆಗಳನ್ನ ಬೆಳೆಯಿರಿ, ಬೆಳೆ ಪರಿವರ್ತನೆ ಮಾಡ್ರಿ. ಸೊ ಮೆಕ್ಕೆಜೋಳ ಬದಲಿ ಹೆಸರು ಅಲಸಂದೆ ಹೋಗುದು, ಈ ತರ ನಾವೇನಂದ್ರೆ ಬೆಳೆ ಪರಿವರ್ತನೆ. ಈಗ ನಮಗೆ ಏನಾಗ್ತದೆ, ಜೇಕು ಸಮಸ್ಯೆ ಅಂತ ಹೇಳ್ತೀರಿ. ಸೊ ಜೇಕು ಸಮಸ್ಯೆ ಇದ್ದ ಎಲ್ಲ ಬೆಳೆಗೆ ಸಮಸ್ಯೆ ಇರ್ತದೆ. ಸೊ ಅಂತ ಸಮಯದಲ್ಲಿ ನಾವು ರಾಗಿ ಬೆಳೆ ಅಂತ ಹೇಳ್ತೇವೆ, ಮೂಲಂಗಿ ಬೆಳೆ ಅಂತ ಹೇಳ್ತೇವೆ. ಕಂಟಿನ್ಯೂಸ್ ಅದೇ ಬೆಳೆ ಬದಲಿ ಈ ಮೂಲಂಗಿ ರಾಗಿ ಬೆಳೆಬಿಟ್ರ ಆ ಉಷ್ಣಾಂಶ ಡೆವಲಪ್ ಆಗಿ ಆ ರೈಸೋಬಿಯಂ ಕರಿಗೆ ಹೋಗ್ಬಿಡ್ತಾ ಗಡ್ಡೆ ಈ ಒಂದು ಜೇಕಿನಲ್ಲಿ. ಸೊ ಈ ತರ ವ್ಯವಸಾಯಗಳನ್ನ ಅಳವಡಿಸಬೇಕು. ಆಮೇಲೆ ಅಂತರ್ ಬೇಸಾಯ ಮಾಡಬಹುದು, ಕೈ ಕಳೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಅಗಲವಾದ ಸಾಲುಗಳ ಮಧ್ಯದಲ್ಲಿ ಈಗ ನಾವು ಅಡಿಕೆ ಇರಬಹುದು. ಸೊ ಹಸಿರುಳೆ ಗೊಬ್ಬರ ಬೆಳಕಂದ್ರ ಸ್ವಲ್ಪ ಕಳೆಗಳ ಕಾಂಪಿಟೇಷನ್ ಕೊಟ್ಟು ಕಳೆಗಳು ಕಡಿಮೆ ಆಗ್ತದೆ. ಅಥವಾ ಮೆಕ್ಕೆಜೋಳದಲ್ಲಿ ನಾವು ಹೇಳ್ತೇವೆ ನಿಮಗೆ, ಅಂತರ ಬೆಳೆಯಾಗಿ ನಾವು ಅವರೇ ಹಾಕ್ರಿ, ಹೆಸರು ಹಾಕ್ರಿ, ಸಣ್ಣೆಂಪು ಬೆಳಕೋಬಹುದು. ಏನಂತಂದ್ರೆ ಸಣಬು ಅಂತ ಹೇಳ್ತಾರೆ, ಅದನ್ನು ಬೆಳಕೋಬಹುದು. ಅವಾಗ ಏನಾಗ್ತದೆ ಅಂದ್ರೆ ನಮಗೆ ಇನಿಷಿಯಲಿ ಏನಾಗ್ತದೆ, ಕಳೆ ಬರಂಗಿಲ್ಲ. ಸೊ ಈ ತರ ನಾವೇನಂದ್ರೆ ಎಲ್ಲಾ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೋಬೇಕು. ಸೊ ಒಂದು ಮಾಗೆ ಉಳಿಮೆ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಹೆಚ್ಚೆಚ್ಚು ಅಂತರ ಬೇಸಾಯ ಮಾಡಬೇಕು, ನಂತರ ಕೈ ಕಳೆಯನ್ನ ತೆಗಿಬೇಕು, ಲಾಸ್ಟ್ ಆಪ್ಷನ್ ಅಂತಂದ್ರೆ ಕಳೆನಾಶಕವನ್ನ ಉಪಯೋಗ ಮಾಡಬೇಕು. ಸೊ ಪ್ರತಿಯೊಂದು ಬೆಳೆಗೆ ಪ್ರತಿಯೊಂದು ಕಳೆನಾಶಕ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ಸಮಗ್ರವಾಗಿ ಈ ಒಂದು ಕಳೆ ನಿಯಂತ್ರಣ ಮಾಡಿದ್ರೆ ಮತ್ತೆ ಆ ಕಳೆ ಬರಂಗಿಲ್ಲ. ಈಗ ನಾವು ಕಳೆನಾಶಕ ಸಿಂಪಡಣೆ ಮಾಡ್ತೇವೆ, ಅನ್ಸುತ್ತೆ ಅದು ಕಂಟ್ರೋಲ್ ಆಗ್ತದೆ, ನೆಕ್ಸ್ಟ್ ಬರ್ತಾ ಇರುತ್ತೆ ಆಕ್ಚುಲಿ. ಅದಕ್ಕೋಸ್ಕರ ಈ ಎಲ್ಲಾ ಸಮಗ್ರ ಬೇಸಾಯಗಳನ್ನು ಅಳವಡಿಸಿಕೊಂಡ್ರೆ ನಾವು

0: ಕಳೆಯನ್ನ ನಿಯಂತ್ರಣ ಮಾಡಬೇಕು. ಯಾಕಂದ್ರೆ ನಮಗೆ ಗೊತ್ತಿದೆ, ಒಂದು ಪಾರ್ಥೆನಿಯಂ ಗಿಡದಿಂದ 5000 ಬೀಜ ಇರ್ತದೆ, ಇವನ್ 50,000 ಮಟ ಬೀಜ ಇರ್ತದೆ. ನಾವು ಒಂದು ಪಾರ್ಥೆನಿಯಂ ಕಳೆ ತೆಗಿಲ್ಲ ಅಂದ್ರೆ 5,000 ಪಾರ್ಥೆನಿಯಂ ಗಿಡಗಳು ಬರ್ತಾ ಇರ್ತವೆ. ಇನ್ನೊಂದು ಕಮ್ಯುನಿಸ್ಟ್ ಕಳೆ ಅಂತ ಇದೆ, ಅದು ಒಂದ್ ಗಿಡದಲ್ಲಿ ಏನಂದ್ರೆ 2.5 ಲಕ್ಷ ಬೀಜ ಇರ್ತದೆ. ನಾವು ಒಂದು ದೀಸ್ ಒಂದ್ ಸತ ನಾವು ಏನಾದ್ರು ಬೀಜ ಆಗಮಟ ಬಿಟ್ರೆ ನಮಗೇನಾಗ್ತದೆ 2,500 ಗಿಡಗಳು ಹುಡ್ಕೊಂಡ್ ಬಿಡ್ತಾವ ಕಮ್ಯುನಿಸ್ಟ್ ಕಳೆ. ಯಾವುದೇ ಕಳೆಯನ್ನು ನಾವೇನಂತಂದ್ರೆ ಹೂ ಬರ್ಲಿಕ್ಕಿಂತ ಮುಂಚೆ ಕಿತ್ತಾಕ್ಬೇಕು. ಹೂ ಬಂದು ಬೀಜ ಆದ್ಬಿಟ್ಟೆ ನಮಗೇನಾಗ್ತದೆ ಕಳೆ ಆಗ್ತದೆ. ಒಂದು ಗಾದಿ ಮಾತಿದೆ, ನಾವು 1 ವರ್ಷ ಕಳೆಯನ್ನ ನಿಯಂತ್ರಣ ಮಾಡಿಲ್ಲ ಅಂದ್ರೆ 7 ವರ್ಷ ಕಳೆ ನಿಯಂತ್ರಣ ಮಾಡ್ತಾ ಇರಬೇಕು. ರೈತರು ಈ ತರ ಎಲ್ಲಾ ಪದ್ಧತಿಗಳನ್ನ ಸಮಗ್ರವಾಗಿ ಕಳೆಯನ್ನು ನಿಯಂತ್ರಣ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಕಳೆಯನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಾ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಪ್ರತಿಯೊಂದು ಕಳೆನಾಶಕದ ಬಗ್ಗೆ ಇರಬಹುದು ಅಥವಾ ಬೆಳೆ ಪರಿವರ್ತನೆ ಬಗ್ಗೆ ಬೇರೆ ಬೇರೆ ಮಾಹಿತಿ ಬೇಕಾದ್ರೆ ಸೊ ಈ ಒಂದು ನನ್ನ ಮೊಬೈಲ್ ನಂಬರ್ ಗೆ ನೀವು ಸಂಪರ್ಕ ಮಾಡಬಹುದು. 9446924274ಕ್ಕೆ ನೀವು ಸಂಪರ್ಕ ಮಾಡ್ಕೋಬಹುದು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.
1: ಆಕಾಶವಾಣಿ ಭದ್ರಾವತಿ ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಸಮಗ್ರ ಕಳೆ ನಿರ್ವಹಣೆ ಕುರಿತು ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಯಾದ ಡಾ ರುದ್ರಗೌಡ ಅವರಿಂದ ಮಾಹಿತಿ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್, ಗ್ಯಾಸ್ಟ್ರೋಎಂಟ್ರೋಲಜಿಸ್ಟ್ ಅಂದ್ರೆ ಹೊಟ್ಟೆ ವಿಭಾಗ. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಲೋವರ್ ಜಿಐ ಬ್ಲೀಡ್. ಮುಂಚೆ ಹೇಳ್ದಂಗೆ ಅಪ್ಪರ್ ಜಿಐ ಬ್ಲೀಡ್ ಅಂದ್ರೆ ಬಾಯಿಂದ ಹೊಟ್ಟೆಯ ಫಸ್ಟ್ ಪಾರ್ಟ್ ಆಫ್ ಸಣ್ಣ ಕರಳು ಅಲ್ಲಿವರೆಗೆ ಅಪ್ಪರ್ ಜಿಐ ಅಂತ ಡಿವೈಡ್ ಮಾಡಿದೀವಿ. ಲೋವರ್ ಜಿಐ ಅಂದ್ರೆ ಅದ್ರ ಕೆಳಭಾಗ ಅಂದ್ರೆ ಪೂರಾ ಸಣ್ಣ ಕರಳು ಮತ್ತೆ ದೊಡ್ಡ ಕರಳಿಂದ ರಕ್ತಸ್ರಾವ ಆಗೋದನ್ನ ಲೋವರ್ ಜಿಐ ಬ್ಲೀಡ್ ಅಂತ ಹೇಳ್ತೀವಿ ನಾವು. ಸೊ ಯಾವ್ಯಾವ ಕಾರಣದಿಂದ ಆಗ್ಬಹುದು ಲೋವರ್ ಜಿಐ ಬ್ಲೀಡ್? ಒಂದು ಡಿಯೋಡಿನಲ್ ಅಲ್ಸರ್. ಡಿಯೋಡಿನಲ್ ಅಲ್ಸರ್ ಅದೇ ಹೇಳ್ದಂಗೆ ಎಚ್ ಪೆಲ್ಲರಿ ಇನ್ಫೆಕ್ಷನ್ ಆಗೋರಲ್ಲಿ ಯಾವಾಗ ಅದನ್ನ ಟ್ರೀಟ್ ಮಾಡ್ದಲ್ಲೇ ಹಾಗೆ ಬಿಟ್ಕೊಂತಾರೋ ಅಂತವರಿಗೆ ಡಿಯೋಡಿನಮ್ ಅಂತ ಸಣ್ಣ ಕರಳು ಇರುತ್ತೆ ಅದ್ರ ಹೆಸರು. ಸೊ ಅಲ್ಲಿ ಅಲ್ಸರ್ ಫಾರ್ಮ್ ಆಗಿ ಅಲ್ಲಿಂದ ರಕ್ತಸ್ರಾವ ಆಗ ಸಾಧ್ಯತೆ ಜಾಸ್ತಿ. ಸೊ ಅದು ಒಂದ್ ಕಾರಣ. ಎರಡನೇದಾಗಿ ಪಾಲಿಪ್ಸ್ ಅಂತೀವಿ, ಹೊಟ್ಟೆಲ್ ಪಾಲಿಪ್ಸ್ ಬಗ್ಗೆ ನಾನು ಮೊದಲು ಹೇಳ್ದಂಗೆ ಸಣ್ಣ ಕರಳಲ್ಲೂ ಪಾಲಿಪ್ಸ್ ಆಗ್ತವೆ. ಸೊ ಆ ಪಾಲಿಪ್ಸ್ಗಳು ಬ್ಲೀಡ್ ಆದ್ರೆ ಅಂದ್ರೆ ಆ ಸಣ್ಣ ಸಣ್ಣ ಗಡ್ಡೆಗಳಿಂದ ಬ್ಲೀಡ್ ಆದ್ರು ಅವಾಗ್ಲೂ ಸಣ್ಣ ಕರಳಿಂದ ರಕ್ತಸ್ರಾವ ಆಗ್ತಾನೆ ಇರುತ್ತೆ. ಅಂತವರಿಗೂ ಕಾಮನ್ ಲಕ್ಷಣಗಳು ಏನಿರುತ್ತೆ ಅಂದ್ರೆ ಯೂಶಲಿ ಲೋವರ್ ಜಿ ಬ್ಲೀಡ್ ಅಲ್ಲಿ ಫ್ರಾಂಕ್ ಬ್ಲಡ್ ಅಂದ್ರೆ ಕಪ್ಪು ಕಲರ್ ಮೋಷನ್ ಹೋಗೋದು, ಕಪ್ಪು ಕಲರ್ ಬೇದಿ ಆಗೋದು ಅಥವಾ ಪೂರ್ತಿ ಬ್ಲಡ್ ಬೀಳ್ತಾ ಇರೋದು ಮೋಷನ್ ಅಲ್ಲಿ ಬೇದಿ ಜೊತೆ ಬ್ಲಡ್ ಹೋಗ್ತಿರೋದು. ಸೊ ಈ ತರ ಸಿಂಪ್ಟಮ್ಸ್ ಈ ತರ ಕಂಡೀಷನ್ಸ್ ಅಲ್ಲಿ ಕಾಣಿಸ್ಕೊಳುತ್ತೆ. ಮೂರನೇದಾಗಿ ಅಲ್ಸರೇಟಿವ್ ಕೊಲೈಟಿಸ್ ಮತ್ತೆ ಕ್ರೋನ್ಸ್ ಡಿಸೀಸ್. ನಾನು ಮೊದ್ಲು ಹೇಳ್ದಂಗೆ ಹೊಟ್ಟೆ ನೋವು ಜೊತೆಗೆ ರಕ್ತಸ್ರಾವ ಆಗ್ತಿದ್ರೆ ಮೋಷನ್ ಅಲ್ಲಿ, ಸೊ ಇದು ಒಂದ್ ಕಾರಣ. ಸೊ ಏನಂದ್ರೆ ಸಣ್ಣ ಕರಳಲ್ಲಿ ಅಲ್ಸರ್ ಆಗೋದು ಅಥವಾ ದೊಡ್ಡ ಕರಳಲ್ಲಿ ಅಲ್ಸರ್ ಆಗೋದು ಅಂದ್ರೆ ಹುಣ್ಣಾಗೋದು, ಈ ಹುಣ್ಣುಗಳಿಂದ ಬ್ಲೀಡ್ ಆಗೋದು ತುಂಬಾ ಸಾಧ್ಯತೆ ಇರುತ್ತೆ. ಕೆಲವ್ರು ಏನಂತಾರೆ ಪೈಲ್ಸ್ ಇರುತ್ತೆ, ಪೈಲ್ಸಿಗೆ ಆಪರೇಷನ್ ಮಾಡಿಸ್ಕೊಂಡ್ರೆ ಆಗುತ್ತೆ ಹೋಗ್ಬಿಡುತ್ತೆ ಅಂತ. ಬಟ್ ಕೆಲವ್ರಿಗೆ ಎರಡೂ ಇರುತ್ತೆ ಅಂದ್ರೆ ಅಲ್ಸರ್ ಇರುತ್ತೆ ಪೈಲ್ಸ್ ಇರುತ್ತೆ, ಅಂತವ್ರು ಹೋಗ್ಬಿಡುತ್ತೆ ಅಂತ ಪೈಲ್ಸ್ ಆಪರೇಷನ್ ಮಾಡಿಸ್ಕೊಂತಾರೆ, ಆ ಟೈಮಲ್ಲೂ ಹೋಗಲ್ಲ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ಈ ಅಲ್ಸರೇಟಿವ್ ಕೊಲೈಟಿಸ್ ಮತ್ತೆ ಕ್ರೋನ್ಸ್ ಡಿಸೀಸ್ ಈ ರೋಗಗಳನ್ನ ಡಯಾಗ್ನೋಸಿಸ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಕೊಲೋನೋಸ್ಕೋಪಿ ಅನ್ನೋದು ಒಂದ್ರಿಂದಾನೇ ಇದು ಡಯಾಗ್ನೋಸಿಸ್ ಆಗೋದು. ಸೊ ಕೊಲೋನೋಸ್ಕೋಪಿ ಮಾಡಿ ನಾವು ಅಲ್ಸರ್ ಇಂದ ಬಯಾಪ್ಸಿ ತೆಗ್ದಿ ಯಾವಾಗ ಪ್ರೂವ್ ಆಗುತ್ತೋ ಆ ಟೈಮಲ್ಲಿ ಇದಕ್ಕೆ ಮೆಡಿಕೇಶನ್ಸ್ ಅಂತ ಇರುತ್ತೆ. ಸೊ ಚಿಕ್ಕದ್ರಲ್ಲೇ ನೀವು ಮೆಡಿಕೇಶನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಾಗ ವಾಸಿ ಆಗೋ ಸಾಧ್ಯತೆ ಇರುತ್ತೆ. ಯಾವಾಗ ನೀವು ಇದನ್ನು ಹಾಗೆ ಬಿಟ್ಕೊಂತಿರೋ ಪರ್ಫೊರೇಷನ್ ವರ್ಗು ಹೋಗುತ್ತೋ ಆ ಟೈಮಲ್ಲಿ ಇದು ಯಾವಾಗ ತುಂಬಾ ಸೀರಿಯಸ್ ಆಗುತ್ತೋ ಈ ಅಲ್ಸರ್ಸ್ ಆ ಟೈಮಲ್ಲಿ ದೊಡ್ಡ ಆಪರೇಷನ್ ಅಂತೀವಿ. ಅಂದ್ರೆ ಪೂರ್ತಿ ಸಣ್ಣ ಕರಳು ದೊಡ್ಡ ಕರಳನ್ನೇ ತೆಗಿಯೋ ಆಪರೇಷನ್. ಈ ಅಲ್ಸರ್ಸ್ ನೀವು ಲಾಸ್ಟ್ ಸ್ಟೇಜ್ ವರ್ಗು ಯಾವಾಗ ಬಿಟ್ಕೊಂತಿರೋ ಆ ಟೈಮಲ್ಲಿ ಮೆಡಿಸನ್ಸ್ ಕೊಟ್ರು ಇಂಜೆಕ್ಷನ್ಸ್ ಕೊಟ್ರು ಏನ್ ಕೊಟ್ರು ಇದು ವಾಸಿ ಆಗಲ್ಲ. ಅಂತ ಟೈಮಲ್ಲೇ ಪೇಷಂಟ್ ಹಾಸ್ಪಿಟಲ್ ಗೆ ಸೇರಿಸಿದಾಗ ಆ ಟೈಮಲ್ಲಿ ಇದು ಡಯಾಗ್ನೋಸಿಸ್ ಆದಾಗ ಇನಿಷಿಯಲಿ ನಾವು ಟ್ರೈ ಮಾಡಬಹುದು ಇಂಜೆಕ್ಷನ್ ಮೆಡಿಸನ್ಸ್ ಎಲ್ಲ ಕೊಟ್ಟು. ಬಟ್ ಇದು ಫೈನಲ್ ಸ್ಟೇಜ್ ವರ್ಗು ಹೋದಾಗ ಪೇಷಂಟ್ಸ್ ಬಂದ್ರು ಆ ಟೈಮಲ್ಲಿ ಏನ್ ಕೊಟ್ರು ಪೇಷಂಟ್ ರೆಸ್ಪಾಂಡ್ ಆಗಲ್ಲ, ಆ ಟೈಮಲ್ಲಿ ಆಪರೇಷನ್ ಕೊನೆ ಆಪ್ಷನ್ ಇರುತ್ತೆ. ಸೊ ಅಲ್ಲಿವರೆಗೆ ಯಾವ್ದೇ ಕಾರಣಕ್ಕೂ ಬಿಟ್ಕೋಬೇಡಿ. ಇದೆ ಸರ್ವೇ ಸಾಮಾನ್ಯ ಕಾರಣಗಳು ಲೋವರ್ ಜಿಐ ಬ್ಲೀಡ್ಗೆ. ಸೊ ಯಾವ್ದೇ ಕಾರಣಕ್ಕೂ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಿದೆ ಅಂದ್ರೆ ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡಿ. ಬರೀ ಪೈಲ್ಸ್ ಅಂತಾನೆ ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ತುಂಬಾ ಕಾರಣಗಳಿಂದ ಮೋಷನ್ ಅಲ್ಲಿ ಬ್ಲಡ್ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಇಮಿಡಿಯೇಟ್ಲಿ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ನ ಕನ್ಸಲ್ಟ್ ಮಾಡಿ.
4: ಏನ್ ರಾಮಪ್ಪ ಹೇಗಿದ್ದೀಯ?
5: ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ.
4: ಒಂದ್ ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದ್ದೀನಪ್ಪ. ನನ್ ಮಗನಿಗೆ ಅವ್ರ ಆಫೀಸ್ ನಲ್ಲಿ ಯಾರೋ ಶಿವಮೊಗ್ಗ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞ

0: ಒಂದ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟಕೋ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ, ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತಹ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡಿಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ.
1: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಇದುವರೆಗೂ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಲೋವರ್ ಜಿ ಬ್ಲೇಡ್ ಕುರಿತು ಡಾಕ್ಟರ್ ಅರುಣ್ಕುಮಾರ್ ಅವರಿಂದ ಮಾಹಿತಿ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಸುದ್ದಿ ಮಿಂಚು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ತನಿಖೆಯ ಕಾಲದಲ್ಲಿ ವಶಪಡಿಸಿಕೊಂಡಿದ್ದ ಎರಡು ಕಬ್ಬಿಣದ ಬೋಟ್ ಮತ್ತು 9 ಕಬ್ಬಿಣದ ಪೈಪ್ ಹಾಗೂ 2 ಪ್ಲೇಟ್ಗಳನ್ನು ವಿಲೇವಾರಿ ಮಾಡುವ ಸಲುವಾಗಿ ಹರಾಜು ಮಾಡಲಾಗುವುದು ಎಂದು ಪೊಲೀಸ್ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ 2025-26 ಸಾಲಿಗೆ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ https://ssp.postmetric.karnataka.gov.in ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕವನ್ನು 16 ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಎಲ್ಲ ಅಧಿಕಾರಿಗಳು ತಮ್ಮ ಜಿಲ್ಲೆಯಲ್ಲಿ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸುದ್ದಿ ಮಿಂಚು ಪ್ರಸಾರವಾಯಿತು. ಕೆಳಗುರೆ ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15 ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಪಿಲ ಮುನಿಗಳ ತಾಣ ದೇವವೃಂದ, ಮಡವತ್ತಿ ಮನದುರ್ಗಾದೇವಿ ಹಾಗೂ ನಾರ್ವೆಯ ಪ್ರಮುಖ ದೇವಾಲಯಗಳ ಕುರಿತು ಪರಿಚಯ ಮಾಡಲಿದ್ದಾರೆ ಎಂಎನ್ ಸುಂದರರಾಜ್. 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುವ ಸಾಧಕಿ ಡಾಕ್ಟರ್ ವಿದ್ಯಾ ಬಂಕದ್. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: आता मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
3: रागम 24x7 DTH वाहिनी, FM रेनबो, विविध भारती मत्तु भारत दा येल्ला आकाशवाणी केंद्र मत्तु 8 दूरदर्शन दा चानल गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
4: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
5: ಹೌದು, ನನಗೂ ಬಂದಿದೆ ಕಣೆ.
4: ಇರು ಇರು ಸ್ವಲ್ಪ, ಸರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
6: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
4: ಅಯ್ಯೋ, ನಿಂಗೂ ಬಂತಾ?
6: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
4: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.

0: ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ, ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ ಆಟ್ 90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. ಡೀಪ್ ಟೆಕ್ ದಶಕದ ಮಾರ್ಗಸೂಚಿಯ ಕಾರ್ಯತಂತ್ರದ ಭಾಗವಾಗಿ ಸ್ಪೇಸ್ ಟೆಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಲಾಗುವುದು ಎಂದು ಸಚಿವ ಖರ್ಗೆ ತಿಳಿಸಿದ್ದಾರೆ. ಕರ್ನಾಟಕಕ್ಕಾಗಿ ಬಾಹ್ಯಾಕಾಶ ದತ್ತಾಂಶ ಆಡಳಿತ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಕೃಷಿ ವಿಪತ್ತು ನಿರ್ವಹಣೆಯನ್ನು ತಾವು ಮೌಲ್ಯಮಾಪನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋ ಸ್ಪ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ವ ಸೌಲಭ್ಯ ನಗರಿ ಯೋಜನೆ ಅಡಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬೆಂಗ್ರೆ ಭಾಗದ 4,000 ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದರು. ಬ್ಲೂ ಫ್ಲಾಗ್ ಬೀಚ್ಗೂ ಈ ಸೇತುವೆ ಎರಡನೇ ಸಂಪರ್ಕ ರಸ್ತೆಯಾಗಿ ಬಳಕೆಯಾಗಲಿದ್ದು ಪ್ರವಾಸೋದ್ಯಮಕ್ಕೂ ಒತ್ತು ಸಿಗಲಿದೆ ಎಂದು ಸಚಿವರು ನುಡಿದರು. ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಜನಸೇವೆ ಸ್ಮರಿಸಲು ಚಿತ್ರದುರ್ಗದಲ್ಲಿ ಇಂದು ಆಯೋಜಿತ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ನಿನ್ನೆ ಪುರಪ್ರವೇಶ ಮಾಡಿದ್ದು ಸಹಸ್ರಾರು ಅಭಿಮಾನಿಗಳು, 50ಕ್ಕೂ ಹೆಚ್ಚು ಕಲಾತಂಡಗಳು ಸ್ವಾಗತಿಸಿದವು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯ 2025 ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿದೆ. ಬಸವರಾಜ್ ಕೆಂಪ್ವಾಡ್ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಅಂಶುಮನ್ ಕುಮಾರ್ ಸಿಂಗ್ ಹಾಗೂ ಸಿದ್ದಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯಾದ್ಯಂತ ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಹಾಗೂ ದೂರದ ಸ್ಥಳಗಳಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್, ಆಪ್ಟಮ್ ಇಂಡಿಯಾ ಹಾಗೂ ಯುನೈಟೆಡ್ ವೇ ಬೆಂಗಳೂರು ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 45 ಇ ಬೈಕ್ಗಳನ್ನು ಹಸ್ತಾಂತರಿಸಿದರು. ಥಲಸೇಮಿಯ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತದ ಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಆಚರಿಸಲಾಯಿತು. ಸುಧಾರಿತ ಆರೈಕೆ ಹಾಗೂ ಥಲಸೇಮಿಯಾ ರೋಗಿಗಳನ್ನು ಗುರುತಿಸುವುದು ಬಹುಮುಖ್ಯ ಎನ್ನುತ್ತಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿಧಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ.
1: ಅನೌಮಿಷಿಕವಾಗಿ ಪ್ರಸಾರವಾಗುವ ಈ ರೋಗಗಳನ್ನು ತಡೆಗಟ್ಟುವುದು ನಮ್ಮ ದೇಶದಲ್ಲಿ ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಥಲಸೇಮಿಯಾ ಕ್ಯಾರಿಯರ್ಸ್ ಅಂತ ಇರ್ತಾರೆ, ನಮ್ಮ ದೇಶದಲ್ಲಿಯೇ ಸುಮಾರು 4 ಕೋಟಿಗೂ ಹೆಚ್ಚು ತಮಗೆ ಅರಿವಿಲ್ಲದಂತೆ ಅವರು ಥಲಸೇಮಿಯಾ ಈ ಡಿಫೆಕ್ಟಿವ್ ಜೀನ್ ನ ಕ್ಯಾರಿಯರ್ ವಾಹಕರಾಗಿದ್ದಾರೆ. ಇನ್ನೊಬ್ಬ ವಾಹಕಿಯರ ಜೊತೆಗೆ ಮದುವೆ ಆದಲ್ಲಿ ಹುಟ್ಟುವ ಮಗುಗೆ ತೀವ್ರತರವಾದ ಥಲಸೇಮಿಯಾ ರೋಗ ಬರುವ ಸಂಭವ ಜಾಸ್ತಿ ಇರುತ್ತೆ, ಸಂಬಂಧದಲ್ಲಿ ಮದುವೆಯಾಗುವ ದಂಪತಿಗಳಲ್ಲಿ ಬರುತ್ತದೆ. ಹಾಗಾಗಿ ನಾವು ಜನರಲ್ಲಿ ಅರಿವು ಮೂಡಿಸೋದು ಕಳ್ಳು ಬಳ್ಳಿ ಅಥವಾ ಸಂಬಂಧದಲ್ಲಿ ಮದುವೆಯಾಗುವುದನ್ನ ತಡೆಗಟ್ಟುವುದು ಒಂದು. ಎರಡನೇದು, ಈ ಥಲಸೇಮಿಯಾ ಅಂತ ಡಯಾಗ್ನೋಸ್ ಆಗಿರ್ತಕ್ಕಂತ ಕುಟುಂಬಗಳನ್ನ ಸ್ಕ್ರೀನಿಂಗ್ ಮಾಡೋದು, ಅಂದ್ರೆ ಅವರಲ್ಲಿ ಯಾರಾದರೂ ಥಲಸೇಮಿಯಾ

0: ಕ್ಯಾರಿಯರ್ ಇದರ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. 10-15 ಸಾವಿರ ಥಲಸೇಮಿಯ ಮೇಜರ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟುವ ಸಾಧ್ಯತೆ ಇದರಿಂದ ಆಗಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ವಾರ್ತೆ ಮುಗಿದ ಆಗ್ಬರ್ತಿತ್ತಲ್ಲ, ಎಷ್ಟು ಆಸಕ್ತಿಯಿಂದ ಹಾಕ್ಯತ್ತಿದೆ ಸಂಗೀತ ಅವಾಗಿಂದ ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ ತಂಗಾತಿ, ನಾನು ಬದುಕಿಗೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲದೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ ಕರೋನಾ ಟೈಮಲ್ಲಿ. ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ, ಕರೋನಾ ಇದೆ ಇಷ್ಟು ಇಂಥ ವಾತಾವರಣದಲ್ಲಿ ನಾವು ಇದ್ದೀವಿ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ಈ ವಾತಾವರಣದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರ್ಲಿ.
1: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾದೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್ ಕೇಳು ಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತ ಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30 ನೆರವೇರಲಿದೆ ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ.

0: ಡಾಕ್ಟರ್ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ, ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಾ FM 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ ವೇವ್ 625 KHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 7:16:29. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಾಗಿಲೋಡು ಕೈ ಮುಗಿದು ಒಳಗೆ ಮಾಯಾತ್ರಿಕನೆ.
3: ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ MN ಸುಂದರ್ರಾಜ್.
4: ದೇವವೃಂದ ಅಂತ ಒಂದು ಹಳ್ಳಿ ಇದೆ. ಹೆಸರು ಎಷ್ಟು ಚೆನ್ನಾಗಿದೆ ಇದು. ದೇವವೃಂದ ಅನ್ನೋದು ಎಷ್ಟು ಅಪ್ಯಾಯಮಾನವಾಗಿರ್ತಕ್ಕಂತ ಒಂದು ಹೆಸರದು. ಇದು ಮೂಡಿಗೆರೆಯಿಂದ ಸುಮಾರು 23 km ದೂರದಲ್ಲಿರ್ತಕ್ಕಂತ ಒಂದು ಸುಂದರವಾಗಿರ್ತಕ್ಕಂತ ಪ್ರದೇಶ ಇದು. ದೇವವೃಂದ ಅಂತ ಯಾಕೆ ಕರೀತಾ ಇದ್ರು ಅಂದ್ರೆ, ಇಲ್ಲಿ ಹಿಂದೆ ಬಹಳ ಹಿಂದೆ ಕಪಿಲ ಮುನಿಗಳು ಇಲ್ಲಿ ತಪಸ್ಸನ್ನ ಮಾಡ್ತಾ ಇದ್ರು ಅಂತ ನಂಬುತ್ತಾರೆ, ಹೇಳಲಾಗ್ತಾ ಇದೆ. ಇದು ಅವರ ತಪೋಭೂಮಿ ಆಗಿದ್ದರಿಂದ ಇದನ್ನ ದೇವವೃಂದ ಅಂತ ಕರೆಯಲಾಗ್ತಾ ಇದೆ ಅಂತ ಎಲ್ಲ ನಂಬಿದ್ದಾರೆ. ಇಲ್ಲಿ ತಲಕಾಡಿನ ಗಂಗರು ಒಂದು ಲಕ್ಷ್ಮೀ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಕ್ರಿಸ್ತ ಶಕ 1360 ಬಕ್ಕಣ್ಣನ ಕಾಲದಲ್ಲಿ ಹರಿಯಣ್ಣ ಮತ್ತು ಜಕ್ಕಣ್ಣಗೌಡ ಎಂಬುವರು ಈ ರಾಮನಾಥ ದೇವಾಲಯಕ್ಕೆ ದತ್ತಿ ನೀಡಿರ್ತಕ್ಕಂತ ಉಲ್ಲೇಖ ಕೆಲವು ಶಾಸನಗಳಲ್ಲಿ ದೊರೆಯುತ್ತೆ. ಶ್ರೀ ಕೃಷ್ಣದೇವರಾಯನ ಕಾಲದಲ್ಲೂ ಸಹ ಮಂಚಪ್ಪ ನಾಯಕ ಅಂತಕ್ಕಂತ ಒಬ್ಬ ವ್ಯಕ್ತಿಯ ಮಕ್ಕಳು ಇದಕ್ಕೆ ದವಸ ಧಾನ್ಯವನ್ನ ನೀಡ್ತಾ ಇದ್ರು ಅನ್ನಕ್ಕಂತ ಒಂದು ಶಾಸನವನ್ನು ಸಹ ಅಲ್ಲಿ ದೊರೆತಿದೆ. ಇದು ಕಪಿಲಮ್ಮನ ಮುನಿಗಳು ಇಲ್ಲಿ ತಪೋಭೂಮಿ ಆಗಿದ್ದರಿಂದ ಇದನ್ನ ದಕ್ಷಿಣ ಕಾಶಿ ಅಂತಾನು ಸಹ ಕರೀತಾರೆ. ಉತ್ತರದಲ್ಲಿರ್ತಕ್ಕಂಥ ವಾರಣಾಸಿಯನ್ನ ಕಾಶಿ ಅಂತ ಕರಿತೀವಿ, ಅದು ಉತ್ತರದ ಕಾಶಿ. ಇದು ಕಪಿಲ ಮುನಿಗಳ ತಪೋಭೂಮಿ ಆಗಿರೋದ್ರಿಂದ ಇದನ್ನ ದಕ್ಷಿಣ ಕಾಶಿ ಅಂತಾನು ಕರೀತಾರೆ. ಇಲ್ಲಿರ್ತಕ್ಕಂಥ ಶಿವಲಿಂಗ ಒಂದು ಅದ್ಭುತ ಇತಿಹಾಸವನ್ನ ಹೊಂದಿರತಕ್ಕಂಥ ಒಂದು ಲಿಂಗ ಇದು. ಒಂದು ನಂಬಿಕೆ ಇದೆ ಇಲ್ಲಿ, ಅದರ ಪ್ರಕಾರ ಪರಶುರಾಮ ಇಲ್ಲಿಗೆ ಬಂದಿದ್ದಂತೆ. ಪರಶುರಾಮ ಬಂದು ಯಾವಾಗಲೂ ಪರಶು ಅಂತಂದ್ರೆ ಕೊಡಲಿ, ಕೊಡಲಿಯನ್ನ ಹೊತ್ತೆ ಅವನ ಎಲ್ಲ ಕಡೆನೂ ತಿರುಗ್ತಾ ಇದ್ದ. ಅವನ ಕೊಡಲಿ ಇಲ್ಲಿನ ಶಿವಲಿಂಗಕ್ಕೆ ತಾಗದಾಗ ಅದಕ್ಕೆ ಸ್ವಲ್ಪ ಗಾಯ ಆಗಿ ರಕ್ತ ಸುರಿಯೋದಕ್ಕೆ ಪ್ರಾರಂಭ ಆಯ್ತಂತೆ. ಆಗ ಗಾಯಕ್ಕೆ ಗಂಧ ಹಚ್ಚಿ ಅದನ್ನ ವಾಸಿ ಮಾಡಿದ್ರು ಅಂತ ಒಂದು ನಂಬಿಕೆ. ಈಗಲೂ ಸಹ ಅದಕ್ಕೆ ಪ್ರತಿದಿನ ಲಿಂಗಕ್ಕೆ ಗಂಧಲೇಪನ ನಡೀತಾ ಇದೆ. ಪ್ರತಿ ದಿವಸನು ಗಂಧಲೇಪನ ಮಾಡ್ತಾರೆ. ಆಮೇಲೆ ಈ ಗಂಧನೆಲ್ಲ ಒಂದು ಕಡೆ ಸಂಗ್ರಹಿಸಿ ಯುಗಾದಿ ಸಂದರ್ಭದಲ್ಲಿ ಭಕ್ತರಿಗೆ ಪ್ರಸಾದ ರೂಪವಾಗಿ ನೀಡಲಾಗ್ತಾ ಇದೆ. ವನವಾಸ ಕಾಲದಲ್ಲಿ ಶ್ರೀರಾಮಚಂದ್ರನು ಸಹ ಇಲ್ಲಿ ಬಂದು ರಾಮೇಶ್ವರ ದೇವರಿಗೆ ಪೂಜೆ ಸಲ್ಲಿಸ್ದ ಮತ್ತು ಪೂಜೆ ಸಲ್ಲಿಸಬೇಕಾದ್ರೆ ಈಶ್ವರ ಅವರಿಗೆ ಪ್ರಸನ್ನನಾಗಿದ್ದರಿಂದ ಇದಕ್ಕೆ ಪ್ರಸನ್ನ ರಾಮೇಶ್ವರ ಅಂತಾನು ಸಹ ಕರೀತಾರೆ. ಈ ಪ್ರಸನ್ನ ರಾಮೇಶ್ವರ ದೇವಾಲಯವನ್ನ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿದ್ದಾರೆ. ಇದರಲ್ಲಿ ಸ್ವಯಂಭೂ ಶಿವಲಿಂಗ ಇದನ್ನು ಯಾರು ಕೆತ್ತಿದ್ದಲ್ಲ, ತನ್ನಷ್ಟಿಗೆ ತಾನೇ ಉದ್ಭವವಾಗಿರ್ತಕ್ಕಂಥ ಲಿಂಗ ಇದೆ. ವಿಶಾಲ ಪ್ರಾಕಾರವನ್ನು ಹೊಂದಿದೆ. ಆಮೇಲೆ ದೇವಾಲಯಕ್ಕೆ ಕದಂಬನಾಗರ ಶೈಲಿಯ ಗೋಪುರವನ್ನು ಸಹ ಇದೆ. ದ್ವಾರಬಾಗಲಿನಲ್ಲಿ ಶೈವ ದ್ವಾರಪಾಲಕರಿದ್ದು ಅನೇಕ ಮೂರ್ತಿಗಳನ್ನು ಇಲ್ಲಿ ಕೆತ್ತಿದ್ದಾರೆ. ದೇವಾಲಯದ ಸಮೀಪ ಕೋಟೆ ಆಂಜನೇಯ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ, ಸೂರ್ಯ ಭಗವಾನ್ ಮತ್ತು ಕೇಶವ ಹಾಗೂ ಕಾಲಭೈರವ ಈ ಮೂರ್ತಿಗಳ ಒಂದು ಸೌಂದರ್ಯವನ್ನ ಸವಿಬೇಕಾದ್ರೆ ನಾವು ದೇವವೃಂದಕ್ಕೆ ಹೋಗಬೇಕು. ಯುಗಾದಿ ಮತ್ತು ಶಿವರಾತ್ರಿಯಂದು ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯೋದ್ರಿಂದ ಸಹಸ್ರಾರು ಜನ ಭಕ್ತರು ಇಲ್ಲಿ ಬಂದು ಸೇರ್ತಾರೆ. ಗಂಗರ ಕಾಲದಿಂದ ಹಿಡಿದು ಕೆಳದಿಯರಸರ ಕಾಲದವರೆಗೂ ಸಹ ಈ ಸ್ಥಳಕ್ಕೆ ಹೆಚ್ಚಿನ ಮಾನ್ಯತೆಯನ್ನ ನೀಡ್ತಾ ಇದ್ರು. ಇಂತಹ ಅಪೂರ್ವವಾದ ದೇವಾಲಯವನ್ನ ನೀವು ಏಕೊಮ್ಮೆ ಸಂದರ್ಶಿಸಿ ಬರಬಹುದು. ತುಂಬಾ ಚೆನ್ನಾಗಿದೆ, ಹೋಗಿ ನೋಡ್ಕೊಂಬಂದ್ರೆ ಅದು ಮನಸ್ಸಿಗೆ ಬಹಳ ಮುದವನ್ನ ನೀಡತಕ್ಕಂತ ಒಂದು ಸ್ಥಳ ಅದು. ಇನ್ನು ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು, ಯಾರು ಹೆಚ್ಚಿಗೆ ಹೋಗದೆ ಇರತಕ್ಕಂತ ಒಂದು ದುರ್ಗಾದೇವಿ ದೇವಸ್ಥಾನ ಇದೆ. ಅದಕ್ಕೆ ವನದುರ್ಗಾದೇವಿ ದೇವಸ್ಥಾನ ಅಂತ ಕರೀತಾರೆ. ನರಸಿಂಹರಾಜಪುರದಿಂದ 5-6 km ದೂರದಲ್ಲಿ ಈ ಮಡವತ್ತಿ ಅಂತಕ್ಕಂಥ ಒಂದು ಸುಂದರವಾದ ತಾಣ ಇದೆ.

ಇಲ್ಲಿ ಪ್ರಕೃತಿ ದೇವತೆಯೇ ಮೈವೇತ್ಯ ಬಂದಂತೆ ಭಾಸವಾಗ್ತಕ್ಕಂಥ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಪರಿಸರ. ಇಲ್ಲಿ ಶ್ರೀ ವನದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಅದೇನು ದೊಡ್ಡ ದೇವಸ್ಥಾನ ಅಂದ್ರೆ ಬಹಳ ದೊಡ್ಡ ದೇವಸ್ಥಾನೇನಲ್ಲ, ಒಂದು ಗರ್ಭಗುಡಿ ಮಾತ್ರ ಇದೆ. ಆದರೆ ಬಹಳ ಶಕ್ತಿಶಾಲಿ ಅಮ್ಮನವರ ಸನ್ನಿಧಿ ಇದು. ಎಲ್ಲದಕ್ಕಿಂತ ಮುಖ್ಯ ಅದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಇರತಕ್ಕಂಥ ಒಂದು ದೇವಾಲಯ ಇದು. ಇಲ್ಲಿ ಬಹಳ ವರ್ಷಗಳ ಕಾಲ ಇದು ಅಜ್ಞಾತವಾಗಿತ್ತು. ಆದರೆ ಇಲ್ಲಿ ಸರಾಫ್ ಕುಟುಂಬದವರು ಅದನ್ನ ವರ್ಷಕ್ಕೊಮ್ಮೆ ಸೇರಿ ಆ ದೇವಿಯ ಪೂಜೆಯನ್ನ ಮಾಡತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅವರೇನೆ ಅದನ್ನ ಅಭಿವೃದ್ಧಿಯನ್ನು ಗೊಳಿಸಿದ್ದಾರೆ. ಇದು ಆಗಲೇ ಹೇಳಿದಾಗೆ ಒಂದು ದಟ್ಟವಾದ ಕಾಡಿನ ಮಧ್ಯೆ ಇದೆ. ಸುತ್ತಲೂ ತುಂಬಿ ತುಳುಕ್ತಕ್ಕಿರ್ತಕ್ಕಂಥ ಹಸಿರು, ಆ ಹಸಿರಿನ ವಾತಾವರಣ ಬೇಸಿಗೆ ಬಿಸಿಲಿಗೆ ಸವಾಲೆಸೆದು ತಂಪು ನೀಡುವ ಬೃಹತ್ ಮರಗಳು ಎಲ್ಲರಿಗೂ ಒಂದು ರೀತಿಯ ಮುದವನ್ನು ನೀಡತಕ್ಕಂಥ ಒಂದು ಸುಂದರವಾದ ತಾಣ ಅದು. ನಗರದ ಬಿಸಿಲಿನ ಬೇಗೆ ಇಲ್ಲಿಲ್ಲ. ಇಷ್ಟೊಂದು ಬಿಸಿಲು ಇಲ್ಲಿ ಇದೆಯಲ್ಲ, ಅಷ್ಟೊಂದು ಬಿಸಿಲು ಅಲ್ಲಿ ಇಲ್ಲೇ ಇಲ್ಲ. ಯಾವಾಗಲೂ ತಂಪಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಸದಾ ಬೀಸುವ ತಂಗಾಳಿ, ತಂಗಾಳಿಗೆ ತಲೆದೂಗುವ ಹಸಿರು ಎಲೆಗಳು ಬಂದವರನ್ನ ಸ್ವಾಗತಿಸುತ್ತಾ ಇದೆಯೇನೋ ಅನ್ನೋ ರೀತಿ ನಮಗೆ ಕಾಣುತ್ತೆ. ಅಲ್ಲಿರ್ತಕ್ಕಂಥ ಬೃಹತ್ ಮರಗಳನ್ನು ನೋಡಿದರೆ ಸಂತಸ ಉಕ್ಕು ಬರುತ್ತೆ. ಎಂತೆಂಥ ದೊಡ್ಡ ದೊಡ್ಡ ಮರಗಳು, ಹಸಿರಿನಿಂದ ತುಂಬಿರ್ತಕ್ಕಂಥ ಮರಗಳು, ಅವು ನೀಡತಕ್ಕಂತಹ ತಂಪಾದ ಒಂದು ನೆರಳು. ಹಲಸು, ಮಾವು, ಸುರುಗಿ, ತೇಗ, ಹೀಗೆ 108 ವಿಧ ವಿಧದ ಮರಗಳು ಇಲ್ಲಿ ನೈಸರ್ಗಿಕ ನೆರಳನ್ನ ನೀಡಿರ್ತಕ್ಕಂಥದ್ದು ಅಲ್ಲಿ ಹೋದವರಿಗೆ ತಂಪನ್ನ ನೀಡತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಇಲ್ಲಿರ್ತಕ್ಕಂಥ ಈ ವನದುರ್ಗ ದೇವಿಯ ದೇವಾಲಯ ಆಗಲೇ ಹೇಳದಾಗೆ ಒಂದೇ ಒಂದು ಗರ್ಭಗುಡಿ ಇರ್ತಕ್ಕಂಥ ಪುರಾತನ ದೇವಾಲಯ. ಅಲ್ಲಿಯೇ ಪಕ್ಕದಲ್ಲೇನೆ ಭೋಜನ ಶಾಲೆಯನ್ನು ಕಟ್ಟಿದ್ದಾರೆ, ಅಡಿಗೆ ಮನೆ ಕಟ್ಟಿದ್ದಾರೆ, ಶೌಚಾಲಯವನ್ನು ನಿರ್ಮಿಸಿ ಶುಚಿಗೆ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ. ದೇವಿಯ ಮೂರ್ತಿಯಂತೂ ಪ್ರಖರವಾಗಿ ಕಂಗೊಳಿಸುತ್ತಿದ್ದು ಎಲ್ಲರನ್ನು ಹಸನ್ಮುಖದಿಂದ ಹರಸುತ್ತಿದೆಯೇನೋ ಅನ್ನುವಂತೆ ತೋರುತ್ತೆ. ಹಿಂದೆ ಈ ದೇವಾಲಯದ ಸಮೀಪ ಒಂದು ಬಾವಿ ಇತ್ತಂತೆ, ಅದಕ್ಕೆ ಕಂಚಿನ ಬಾವಿ ಅಂತ ಕರೀತಾ ಇದ್ರಂತೆ. ಈಗ ಅದು ಕಾಣಲ್ಲ, ಅದೆಲ್ಲ ಮಣ್ಣಿನಲ್ಲಿ ಕುದಿಗೋಗ್ಬಿಟ್ಟಿದೆ. ಅದು ಅಲ್ಲಿ ನೋಡಿದ್ರೆ ಹೇಳ್ತಾರೆ, ಅದರ ಬಗ್ಗೆ ಕೇಳಿರ್ತಕ್ಕಂಥವ್ರು ಅನೇಕರು ಹೇಳಿದ್ದೇನು ಅಂತಂದ್ರೆ, ಅದರೊಳಗೆ ಒಂದು ಕಲ್ಲನ್ನ ಎಸೆದ್ರೆ ಲೋಹಕ್ಕೆ ತಾಗಿದ್ರೆ ಹೇಗೆ ಶಬ್ದ ಬರ್ತಿತ್ತೋ, ಕಂಚಿಗೆ ತಾಗಿದ್ರೆ ಹೇಗೆ ಶಬ್ದ ಬರ್ತಿತ್ತೋ ಹಾಗೆ ಶಬ್ದ ಬರ್ತಾ ಇತ್ತಂತೆ. ಅದಕ್ಕೆ ಅದನ್ನ ಕಂಚಿನ ಬಾವಿ, ಕಂಚಿನ ಬಾವಿ ಅಂತ ಕರಿತಾ ಇದ್ರು. ಈಗ ಅದನ್ನ ನೋಡೋದಿಕ್ ಸಾಧ್ಯ ಇಲ್ಲ. ಆದ್ರೆ ಮುಂದೊಂದಿನ ಅದನ್ನು ಉತ್ಖನನ ಮಾಡಿ ಮೊದಲಿನ ಸ್ವರೂಪಕ್ಕೆ ತರತಕ್ಕಂತ ಒಂದು ಯೋಜನೆಯನ್ನ ಹಾಕೊಂಡಿರ್ಬೋದು ಕೆಲವರು. ಅದೇನಾರು ಆದ್ರೆ ಅದು ಒಂದು ಪ್ರೇಕ್ಷಣೀಯ ಸ್ಥಳದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಅಲ್ಲೊಂದು ಸಣ್ಣ ಕಲ್ಲಿನ ಮೂರ್ತಿಯನ್ನ ಸ್ಥಾಪನೆ ಮಾಡಿರೋದು. ಯಾವಾಗ ಸ್ಥಾಪನೆ ಮಾಡಿದ್ರು, ಇದು ಯಾವ ಮೂರ್ತಿ, ಏನು ಗೊತ್ತಾಗಲ್ಲ. ಆ ಮೂರ್ತಿ ಮಾತ್ರ ಮೂಕ ಪ್ರೇಕ್ಷಕರಂತೆ ಅಲ್ಲಿ ಅನಾಥವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಯಾವ ಮೂರ್ತಿ ಇದು, ಯಾಕೆ ಇಲ್ಲಿ ಬಂತು ಅನ್ನೋದನ್ನ ಸಂಶೋಧಕರು ತಿಳಿಸಿ ಹೇಳಬೇಕು. ಸಂಶೋಧನೆಗೆ ಬಹಳಷ್ಟು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸ್ಥಳ ಅಂತಂದ್ರೆ ಈ ಮುಡುಬತ್ತಿ. ಆಮೇಲೆ ನೆಕ್ಸ್ಟ್ ಮುಂದೆ ನಾವು ಈ ನಾರ್ವೆಯ ಪ್ರಮುಖ ದೇವಾಲಯಗಳ ಬಗ್ಗೆ ಒಂಚೂರು ಸುತ್ತ ಕಂಡು ಬರೋಣ. ನಾರ್ವೆ ಅಂತಂದ್ರೆ ಯಾವುದೋ ಪಶ್ಚಿಮ ರಾಷ್ಟ್ರಗಳಲ್ಲಿರ್ತಕ್ಕಂಥ ಒಂದು ದೇಶ ಅಲ್ಲ. ಇದನ್ನ ನರಸೀಪುರ ಅಂತ ಹಿಂದೆ ಕರೀತಿದ್ರು, ಆಮೇಲೆ ಅದನ್ನ ನಾರಿ ಅಂತ ಕರೀತಾ ಇದ್ರು, ಆಮೇಲೆ ನಾರ್ವೆ ಅಂತ ಕರೀತಾ ಇದ್ರು. ಈಗ ಅದನ್ನ ಜನ ನಾರ್ವೆ ನಾರ್ವೆ ಅಂತ ಕರೆಯಕ್ಕೆ ಶುರು ಮಾಡಿದ್ದಾರೆ. ಇದು ತುಂಗಾ ನದಿ ದಡದ ಮೇಲಿರ್ತಕ್ಕಂಥ ಒಂದು ಊರಿದು. ಇಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಇದೆ, ಅದು ಗೋಪಾಲಕೃಷ್ಣ ದೇವರಿರ್ತಕ್ಕಂಥ ದೇವಸ್ಥಾನ. ಇದನ್ನ ಕೊಪ್ಪದ ಅಪ್ಪಾಜಿ ಸೆನಾಭೋವ ಅಂತಕ್ಕಂಥವನು ಇದಕ್ಕೆ ದತ್ತಿ ನೀಡಿರ್ತಕ್ಕಂಥದಕ್ಕೆ ಒಂದು ಶಾಸನ ಸಿಕ್ಕಿದೆ. ಕ್ರಿಸ್ತಶಕ 1588 ಈ ಶಾಸನ ಕೆತ್ತಿಸಿರ್ತಕ್ಕಂಥದ್ದು. ಆ ಶಾಸನದ ಪ್ರಕಾರ ಇಲ್ಲೊಂದು ಗೋಪಾಲಕೃಷ್ಣ ದೇವರಿಗೆ ದತ್ತಿಯನ್ನ ನೀಡಿರ್ತಕ್ಕಂಥ ಒಂದು ದಾಖಲೆ ಇದೆ. ಇಲ್ಲಿ ಇನ್ನೊಂದು ದೇವಸ್ಥಾನ ಬಹಳ ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನ ಅಂದ್ರೆ ಗಂಗಾಧರೇಶ್ವರ ದೇವಸ್ಥಾನ. ಇದು 17ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ಸುಮಾರು 3 ಅಡಿ ಎತ್ತರ ಇರತಕ್ಕಂಥ ಒಂದು ಶಿವಲಿಂಗ ಇದೆ. ಶಿವಲಿಂಗದ ಇದು ಒಳ್ಳೆ ಸುಂದರವಾಗಿ ಕೆತ್ತಿದ ಬಸವಣ್ಣನ ಮೂರ್ತಿನೂ ಸಹ ಇದೆ. ದ್ವಾರ ಬಾಗಿಲು ಸಹ ಬಹಳ ಒಳ್ಳೆಯ ಕೆತ್ತನೆಯಿಂದ ಅಲಂಕರಿಸತಕ್ಕಂಥದ್ದು ನಾವು ನೋಡಬಹುದು ಇಲ್ಲಿ. ಆಮೇಲೆ ಆಗ್ಲೇ ಹೇಳಿದಾಗೆ ಗೋಪಾಲಕೃಷ್ಣ ದೇವಾಲಯ, ಅದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸುಂದರವಾದ ದೇವಾಲಯ ಇದು. ಗರ್ಭಗುಡಿಯಲ್ಲಿ ಗೋಪಾಲಕೃಷ್ಣನ ಜೊತೆ ಭೂದೇವಿ ಮತ್ತು ಶ್ರೀದೇವಿಯ ವಿಗ್ರಹಗಳು ಸಹ ಇದೆ. ಬಹಳ ನೋಡೋದಕ್ಕೆ ಮನಸ್ಸಿಗೆ ತುಂಬಾ ಸಂತೋಷವನ್ನ

0: ಉಂಟು ಮಾಡತಕ್ಕಂತ ವಿಗ್ರಹಗಳಿವು. ಕಪ್ಪು ಶಿಲೆಯಲ್ಲಿ ಕೆತ್ತಿರ್ತಕ್ಕಂತ ಕೃಷ್ಣಮೂರ್ತಿ ತುಂಬಾ ಸುಂದರವಾಗಿದೆ. ಶಿಲ್ಪದ ಕೆಳಗೆ ಕೆಲವು ಗೋವುಗಳ ಚಿತ್ರಗಳನ್ನು ಸಹ ಕೆತ್ತಿದ್ದಾರೆ. ಅಂದ್ರೆ ಕೃಷ್ಣನಿಗೆ ಯಾವಾಗಲೂ ಗೋವುಗಳನ್ನು ಕಂಡ್ರೆ ತುಂಬಾ ಇಷ್ಟ, ಅದನ್ನ ಅಲ್ಲಿ ಕೆತ್ತಿದ್ದಾರೆ. ಆಮೇಲೆ ದೇವರಿಗೆ ಕೈಗಡಗ ಮತ್ತು ಹಾರಗಳನ್ನ ಅದು ಎಷ್ಟು ಸೂಕ್ಷ್ಮತೆಯಿಂದ ಕೆತ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅದಕ್ಕೆ ಕೈಗಡಗ ಹಾಕಿದಾರೇನೋ, ಹಾರವನ್ನು ಈಗ ಹಾಕಿದಾರೇನೋ ಅನ್ನೋ ರೀತಿಯಲ್ಲಿ ನಮಗೆ ಕಂಡು ಬರುತ್ತೆ. ಅಷ್ಟು ಸುಂದರವಾಗಿರ್ತಕ್ಕಂಥ ಶಿಲ್ಪಕಲೆಯನ್ನ ನಾವು ಈ ದೇವಾಲಯದಲ್ಲಿ ವೀಕ್ಷಣೆ ಮಾಡಬಹುದು. ಈ ದೇವಾಲಯದ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ಇದಕ್ಕೆ ಎರಡು ಗರ್ಭಗುಡಿಯನ್ನು ಹೊಂದಿರತಕ್ಕಂಥದ್ದು. ಒಂದರಲ್ಲಿ ಗೋಪಾಲಕೃಷ್ಣ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ, ಇನ್ನೊಂದು ಗರ್ಭಗುಡಿಯಲ್ಲಿ ಕಾಶಿ ವಿಶ್ವೇಶ್ವರ ಅಂತ ಕರೀತಕ್ಕಂಥ ಒಂದು ಶಿವಲಿಂಗ ಇದೆ. ಅದ್ರ ಜೊತೆಗೆ ಮಹಿಷಾಸುರ ಮರ್ದಿನಿ ಮತ್ತು ಗಣಪತಿಯ ಮೂರ್ತಿಯನ್ನು ಸಹ ನಾವು ಕಾಣಬಹುದು. ಅಂದ್ರೆ ಇಲ್ಲಿ ಹರಿ ಮತ್ತು ಹರ ಎರಡೂ ಇರತಕ್ಕಂಥ ಏಕೈಕ ದೇವಾಲಯ, ಅಂದ್ರೆ ದೇವರುಗಳಲ್ಲಿ ಭೇದ ಇಲ್ಲ ಅಂತಕ್ಕಂಥದ್ದನ್ನ ಸೂಚಿಸೋದಕ್ಕೋಸ್ಕರವಾಗಿ ಒಂದ್ ಕಡೆ ಗೋಪಾಲಕೃಷ್ಣ, ಇನ್ನೊಂದ್ ಕಡೆ ಈ ಕಾಶಿ ವಿಶ್ವೇಶ್ವರ ಶಿವಲಿಂಗವನ್ನ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ನಾರ್ವೆಯ ಮತ್ತೊಂದು ಪ್ರಮುಖ ದೇವಾಲಯ ಅಂದ್ರೆ ಚಂಡಿಕೇಶ್ವರ ದೇವಾಲಯ. ಇದು ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ, ಇದು ಪೌರಾಣಿಕವಾಗಿ ಅಂತ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದಲ್ಲ. ಈ ನಾರ್ವೆ ಎಲ್ಲಿದೆ ಅಂತಂದ್ರೆ ಕೊಪ್ಪದಿಂದ 8 ಕಿಲೋಮೀಟರ್ ದೂರದಲ್ಲಿ ಈ ನಾರ್ವೆ ಪ್ರದೇಶ ಇದೆ. ಬೇಕಾದಷ್ಟು ಹೋಗೋದಕ್ಕೆ ಅಲ್ಲಿ ರಸ್ತೆ ಅನುಕೂಲನೂ ಸಹ ಇದೆ.
1: ಮಾಗಿಲೋಡು ಕೈ ಮುಗಿದು ಒಳಗೆ ಮಾಯಾತ್ರಿಕನೆ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್, ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.
2: ಈಗ ಒಂದು ಭಾವಗೀತೆ, ರಚನೆ ಕೆ ಎಸ್ ನರಸಿಂಹಸ್ವಾಮಿ ಅವರದು, ಹಾಡಿದ್ದಾರೆ ಬಿ ಕೆ ಸುಮಿತ್ರಾ.

0: ಕೆ ಸುಮಿತ್ರ ಅವರ ದನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಕವನವನ್ನು ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕೆಳಗರೇ, ನಮ್ಮ ನಿಲಯದಿಂದ ಬೆಳಿಗ್ಗೆ 8:30 ಯುವ ಸಾಧಕರೊಂದಿಗೆ ನೀರ್ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುವ ಕಲಾವಿದೆ ಡಾಕ್ಟರ್ ವಿದ್ಯಾ ಬಂಕದ್ ಅವರು. ಒಂಬತ್ತು 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ನಾವು ಕೇಳೋ ಪ್ರಶ್ನೆಗೆ ನಮ್ಮ ವಾಟ್ಸಪ್ ಸಂಖ್ಯಾದ 9481527206 ತಾವು ಸಂದೇಶವನ್ನು ಕಳುಹಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11:00 ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ನಾವು ಕೇಳುವ ವಿಷಯಕ್ಕೆ ತಾವು ಕರೆ ಮಾಡೋದ್ರ ಮೂಲಕ ಮಾಹಿತಿಯನ್ನು ಒದಗಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಅಂದರೆ ಭಾರತೀಯ ಶಾಸ್ತ್ರೀಯ ಸಂಗೀತ ದಿನ. ಈ ಸಂದರ್ಭದಲ್ಲಿ ನೀವು ಕೇಳಿದ ಸಂಗೀತದ ಬಗ್ಗೆ, ನಿಮ್ಮ ನೆಚ್ಚಿನ ಹಾಡಿನ ಬಗ್ಗೆ ನೀವು ನಮಗೆ ಕರೆ ಮಾಡೋದ್ರ ಮೂಲಕ ತಿಳಿಸ್ಬೋದು. ಈ ಬೆಳಗ್ಗೆ 11:00 ವಿಷಯ ನಮ್ಮದು, ಮಾಹಿತಿ ನಿಮ್ಮದು ಕಾರ್ಯಕ್ರಮದಲ್ಲಿಯೇ. ಸಮಯ ಆಗ್ತಾ ಇದೆ 7:34. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ಮುಂದೆ ಸಾಗುನಿ
2: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲೆತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಅಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣ ವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು, ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು ಒಂದು ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15ಕ್ಕಿಂತ ಹೆಚ್ಚಿದ್ದರೆ ಎರಡು ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶಿಸಿದೆ. ಮೂರು ಕೆರಿಬಿಯನ್ ರಾಷ್ಟಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಟೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಮೂರು ರಾಷ್ಟಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು

0: ಯುದ್ಧದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ ಉಭಯ ರಾಷ್ಟಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು ಯುದ್ದ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹಿದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮೋ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ದ ಕೈದಿಗಳ ವಿನಿಮಯ ನಡೆಯಲಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್ ಯುದ್ದವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. ಎರಡನೇ ಮಹಾಯುದ್ದದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು ಪ್ರಸ್ತುತ ಯುದ್ದದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟಗಳು ಇದೇ 14 ಮತ್ತು 15 ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದವನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ ಯುಐಡಿಎಐ ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ನ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಭಾರತದ ಪರ ಪ್ರೀತಿಕಾ ಬರ್ಮನ್ 7ನೇ ಮತ್ತು 85ನೇ ನಿಮಿಷದಲ್ಲಿ 2 ಗೋಲು ಗಳಿಸಿದರು. ಉಳಿದಂತೆ ಆಲ್ವಾದೇವಿ ಸಂಜಮ್ 36ನೇ ನಿಮಿಷ ಮತ್ತು ಜೋಯಾ 72ನೇ ನಿಮಿಷದಲ್ಲಿ ತಲಾ 1 ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026 ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್ ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ 7:45:36. ಚಿತ್ರಗೀತೆಗಳು ಆರಂಭಕ್ಕೆ ಕೇಳೋಣ. ಸಂತ ಶೇಷನಾಳ ಶರೀಫ ಚಿತ್ರದ ಗೀತೆ ಹಾಡಿದ

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕೆಎಸ್ ಚಿತ್ರ ಅವರ ಧ್ವನಿಗಳಲ್ಲಿ ಕೇಳಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆ, ಪುರಂದರದಾಸರ ಕೀರ್ತಿ.

ಕೇಳಿದರೆ ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇವರು 8:30 ನಿಮಿಷಕ್ಕೆ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುವ ಕಲಾವಿದೆ ಡಾಕ್ಟರ್ ವಿದ್ಯಾ ಬಂಕತ್ ಅವರು. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಸಂತ ತ್ಯಾಗರಾಜರ ಕೀರ್ತನೆಯನ್ನು ಚಿತ್ರ ಸಂಗೀತಗಳು ಬಡಿಸಿದ್ದಾರೆ ರಾಜ್ಕೋಟಿ ಚಿತ್ರ ರಾಯರು ಬಂದರು ಮಾವನ ಮನೆಗೆ ಗಾಯಕರು ಕೆ ಜೆ ಯೇಸುದಾಸ್.

ಇದುವರೆಗೂ ಚಿತ್ರರೀತಿಗಳನ್ನ ಕೇಳಿದ್ರೆ ಸಮಯ ಆಗ್ತಾ ಇದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ್, ನಂತರ 8:15 ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಅನ್ನು ಕೇಳುವಿರಿ. ಹಾಗೆ ಬೆಳಗ್ಗೆ 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ವಿದ್ಯಾ ಬಂಕತ್.

0: ಉಂಟು ಬಂದಿದ್ದೀರಾ
1: ಸರ್? ಎಷ್ಟೊತ್ತು ಹೇಳಿದ್ದು ನನ್ನ ವೈಯಕ್ತಿಕ ಮತ್ತು ಶಿಕ್ಷಣ ಪರಿಚಯ ಇತ್ತು. ಇದೊಂದು ಈಗ ಕಲೆಗಳು, ಕಲೆ ಅಂದ್ರೆ ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ಕೂಡ ಒಂದು ವಿಶಿಷ್ಟ ಕಲೆ ಇರುತ್ತೆ. ಆದ್ರೆ ನನ್ನಲ್ಲಿ ಕಂಡು ಬಂದಿದ್ದು ಕ್ರೀಡೆ ಅನ್ನುವಂತ ಒಂದು ವಿಶಿಷ್ಟ ಕಲೆ. ಇದು ಮುಂಚೆಯಿಂದನೂ ನನಗೆ ಇತ್ತು. ನನ್ನ ತಂದೆ ತಾಯಿಗಳಾದ ಶಿಕ್ಷಣ ಪ್ರೇಮಿಗಳು ಹಾಗೂ ಕ್ರೀಡಾ ಪ್ರೇಮಿಗಳು ಆದಂತಹ ಗಿರಿಜಾ ಮತ್ತು ನಿಂಗಪ್ಪ ಅವರು ಸಹ ಮುಂಚೆ ಕ್ರೀಡಾ ಪ್ರೇಮಿಗಳಾಗಿದ್ದು ಅವರ ಒಂದು ಪ್ರೋತ್ಸಾಹ ಮತ್ತು ಅವರ ಒಂದು ಆಸಕ್ತಿಯಿಂದ ಸಹ ನಾನು ನನ್ನ ಈ ಒಂದು ಕ್ರೀಡೆಯಲ್ಲಿ 3ನೇ ತರಗತಿಯಿಂದಲೇ ನಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೆ. ಹಾಗೂ ಮತ್ತೆ ಮುಂಚೆಯಿಂದನೂ ನನಗೆ ಇದು ಇತ್ತು, ಆಟ ಆಡ್ಬೇಕು ಅಂತ ಹೇಳಿ. ನನ್ನ ತಂದೆ ತಾಯಿಗಳು ಈ ಒಂದು ಕ್ರೀಡಾಪಟುಗಳಲ್ಲಿ ಮತ್ತು ನನ್ನ ಅಕ್ಕ ತಂಗಿಯರು ಎಲ್ಲರೂ ಕೂಡ ಈ ಒಂದು ಕ್ರೀಡೆಯಲ್ಲಿ ಆಟ ಆಡ್ತಾ ಇದ್ರು. ಇದು ಒಂಥರ ಹೇಳ್ಬೇಕು ಅಂತಂದ್ರೆ ಒಂದು ಪಾರಂಪರಿಕ ಅನುವಂಶಿಕ ಅಥವಾ ಹಸ್ತಗತವಾಗಿಯೇ ಬಂದಿದೆ. ಅದನ್ನ ಅವರು ಗುರುತಿಸಿ ನನಗೆ ಒಂದು ಒಳ್ಳೆಯ ರೀತಿಯ ರೂಪರೇಷವನ್ನು ಕೊಟ್ಟು, ರಚನೆಯನ್ನು ಮಾಡಿ ಒಂದು ರೀತಿಯ ಶಿಸ್ತನ್ನು ಕೊಟ್ಟು ಸಹ ನನ್ನನ್ನು ಕ್ರೀಡೆಯಲ್ಲಿ ಮುಂದುವರಿಸಿದ್ರು. ಕೇವಲ ಮನೆಯವರು ಮಾತ್ರ ನನಗೆ ಯಾವುದೇ ರೀತಿಯ ಸಹಕಾರವನ್ನು ಕೊಡದೆ, ನನ್ನ ಶಾಲೆಯಲ್ಲೂ ಸಹ ನನಗೆ ಒಂದು ರೀತಿಯಲ್ಲಿ ಶಿಕ್ಷಕರು ಶಿಕ್ಷಣ ಒಂದೇ ಮುಖ್ಯ ಗುರಿಯಾಗಿರಬಹುದು, ಎಲ್ಲಾ ಕ್ಷೇತ್ರದಲ್ಲೂ ನೀವು ಮುಂಚೂಣಿ ಆಗಿರಬೇಕು ಅಂತ ಹೇಳಿ ನಮಗೆ ಶಾಲೆಯಲ್ಲೂ ಸಹ ಒಳ್ಳೆ ರೀತಿಯ ಪ್ರೋತ್ಸಾಹ ಮತ್ತು ಅಭಿನಂದನೆಯನ್ನು ಕೊಟ್ಟರು. ಅದರಲ್ಲೂ ನನ್ನ ನೆಚ್ಚಿನ ಶಿಕ್ಷಕರಾದಂತಹ ಮಣಿಮಠ ಸರ್ ಅವರು ಇರ್ಬೋದು, ವೀರಪ್ಪ ನಮ್ಮನೆ ಟೀಚರ್ ಇರ್ಬೋದು, ಅಜ್ಜೋಡಿ ಮಠ ದೈಹಿಕ ಶಿಕ್ಷಕರು ಇರ್ಬೋದು, ಮತ್ತು ವಿಜ್ಞಾನ ಶಿಕ್ಷಕರಾದಂತಹ ಕೈಕತ್ ಸರ್ ಇರ್ಬೋದು, ಇವರೆಲ್ಲರ ಒಂದು ಪ್ರೀತಿ ಪಾತ್ರ, ಅವರ ಒಂದು ಉತ್ಸಾಹ ಮತ್ತು ಅವರ ಒಂದು ಸಪೋರ್ಟ್ ಇಂದ ನಾನು ಒಳ್ಳೆಯ ವಾತಾವರಣದಲ್ಲಿ ಮನೆಯ ಒಂದು ಒಳ್ಳೆ ವಾತಾವರಣ ಇರ್ಬೋದು, ಅವ್ರ ಶಾಲೆ ಒಂದು ಒಳ್ಳೆ ವಾತಾವರಣದಲ್ಲಿ ಇರ್ಬೋದು, ಈ ಒಂದು ಕ್ರೀಡೆಯಲ್ಲಿ ನನಗೆ ಒಳ್ಳೆ ಉತ್ಸಾಹ ಮತ್ತು ಆಸಕ್ತಿಯನ್ನ ಇವರಿಂದ ನಾನು ಮುಂದುವರಿಸಿದೆ. ಈ ನಾವು ಪೂರ್ವ ಪ್ರಾಥಮಿಕದಲ್ಲಿದ್ದಾಗ ಉದ್ದ ಜಿಗಿತ ಇರ್ಬೋದು, ಎತ್ತರ ಜಿಗಿತ ಮತ್ತು ಊಟಗಳಲ್ಲಿ ನಾನು ವೀರಾಗ್ರಹಣಿ ಪ್ರಶಸ್ತಿಯನ್ನು ಪಡೀತಾ ಇದ್ದೆ. ಮತ್ತು ಹಾಗೆ ನಾನು ಪ್ರೌಢ ಶಿಕ್ಷಣಕ್ಕೆ ಹೋದಾಗ ಥ್ರೋಬಾಲ್, ವಾಲಿಬಾಲ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಡಿವಿಜನ್ ಭಾಗಗಳಲ್ಲಿ ಸಹ ನಾನು ಭಾಗವಹಿಸಿ ಒಳ್ಳೆ ರೀತಿಯ ಆಟಗಾರ್ತಿ ಎಂಬ ಹೆಸರನ್ನು ಪಡೆದು ಅಲ್ಲಿಯೂ ಸಹ ವೀರಾಗ್ರಹಣಿ ಪ್ರಶಸ್ತಿಯನ್ನು ಸಹ ಪಡೆದೆ ಸರ್. ಮತ್ತೆ ಕಾಲೇಜಲ್ಲಿ, ವಿಶ್ವವಿದ್ಯಾಲಯ ಕಾಲೇಜುಗಳಲ್ಲಿ ಸಹ ಮತ್ತು ಇಂಟರ್ ಕಾಲೇಜ್ ಕೋರ್ಸ್ಗಳಲ್ಲಿ ಸಹ ನಾನು ಭಾಗವಹಿಸ್ತಾ ಇದ್ದೆ. ಮತ್ತೆ ನಾನು ಯಾವಾಗ ಆಯುರ್ವೇದ ವೈದ್ಯಕೀಯ ಶಿಕ್ಷಣದಲ್ಲಿ ಹೋದೆ ಅಲ್ಲಿ ಇಂಟರ್ ಕಾಲೇಜ್ ಕೋರ್ಸ್ಗಳು ನಡೀತಾ ಇದ್ವು. ಗೌರ್ಮೆಂಟ್ ಕಾಲೇಜ್ ಮಧ್ಯದಲ್ಲಿ ಬಳ್ಳಾರಿ, ಬೆಂಗಳೂರು, ಮೈಸೂರುಗಳಲ್ಲಿ ಸಹ ನಾನು ಥ್ರೋಬಾಲ್, ವಾಲಿಬಾಲ್ ಮತ್ತು ಹೈ ಜಂಪ್, ಲಾಂಗ್ ಜಂಪ್ ಅಲ್ಲಿ 4-5 ಮೀಟರ್ಗಳವರೆಗೂ ಹಾರಿ ಎಲ್ಲರೊಂದಿಗೂ ಒಳ್ಳೆಯ ಕ್ರೀಡಾಪಟು ಅನ್ನುವಂತ ಒಂದು ತೀರ್ಪನ್ನ ಪಡೆದುಕೊಂಡಿದ್ದೆ ಸರ್. ಈ ರೀತಿ ಎಲ್ಲಾ ರೀತಿಯಲ್ಲಿ ನಾನು ಕ್ರೀಡೆ ಅಂದ್ರೆ ಒಂದು ಕೇವಲ ಒಂದು ಉಲ್ಲಾಸ ಆಗ್ಬಾರ್ದು, ಕೇವಲ ನನ್ನ ಒಂದು ಹವ್ಯಾಸ ಆಗ್ಬಾರ್ದು, ಜೀವನದ ಒಂದು ಭಾಗ ಆಗ್ಬೇಕು ಅಂತ ಹೇಳಿ ನಾನು ಎಲ್ಲಾ ರೀತಿಯಿಂದಲೂ ನನ್ನ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಆದರೆ ಅದು ನನಗೆ ಒಂದು ಸಾಧನೆ ಅಂತ ಕಾಣಲಿಲ್ಲ, ಒಂದು ನನ್ನ ಜೀವನದ ಭಾಗ. ಅದು ನನಗೆ ಒಂದು ಒಳ್ಳೆ ರೀತಿಯ ಮುಂದಿನ ಚಟುವಟಿಕೆಗಳಲ್ಲಿ ಒಂದು, ಓದುವುದರ ಜೊತೆಗೆ ಇದು ಒಂದು ನನ್ನ ಕೆಲಸ ಅಂತ ನಾನು ಮಾಡ್ತಾ ಇದ್ದೆ.
0: ಅಂದ್ರೆ ಓದದ್ರ ಒಟ್ಟಿಗೆ ತಾವು ಈ ಕ್ರೀಡೆ ಅನ್ನೋದು, ಅದರಲ್ಲೂ ಉದ್ದ ಜಿಗಿತ ಎತ್ತರ ಜಿಗಿತ, ಬಹುಶಃ ಊಹೆ ಮಾಡ್ಕೊಂಡ್ರೆ ತಾವು ಎತ್ತರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಈ ಓಡೋರ್ ಇರ್ಬೋದು ಅಥವಾ ಜಿಗಿಯೋರ್ ಇರ್ಬೋದು, ಇವರೆಲ್ಲರೂ ಸ್ವಲ್ಪ ಎತ್ತರ ಚಿಕ್ಕನಿಂದಲೇ ಅಭ್ಯಾಸ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆಗೆ ಹೈಟ್ ಇರ್ಬೋದು ಅಂತ ಭಾವಿಸಿದ್ದೀನಿ. ಹಾಗೇನೆ ತಾವು ಮಾತಾಡ್ತಾ ಹೇಳ್ತಾ ಇದ್ರಿ, 3ನೇ ತರಗತಿಯಿಂದ ಹಿಡಿದು ಇಲ್ಲಿಯವರೆಗೂ ಸಹ ನೀವು ಆಯುರ್ವೇದ ಕಾಲೇಜಿನಲ್ಲಿ ಓದ್ತಾ ಇರ್ಬೋದು ಅಥವಾ PG ಕೋರ್ಸ್ ಇರ್ಬೋದು ಇತ್ಯಾದಿ ಸಂದರ್ಭದಲ್ಲಿಯೂ ತಾವು ಕ್ರೀಡೆಯನ್ನು ಬಿಟ್ಟಿಲ್ಲ ಅಂತ ಯಾಕಷ್ಟ ಅಟ್ಯಾಚ್? ನೀವು ಆಗ್ಲೇ ಹೇಳಿದ್ರಿ ಇದು ನಮ್ಮ ಮನೆಯ ಒಂದು ಎಲ್ಲೋ ಒಂದ್ ಕಡೆಗೆ ರಕ್ತಗತವಾಗಿ ಬಂದಿತ್ತು ಅಂತ ಹೇಳ್ತಾ ಇದ್ರಿ, ಏನದ್ರ ವಿಶೇಷತೆ? ನಿಮ್ಮ ಮನೆಯಲ್ಲಿ ಕ್ರೀಡಾಪಟುಗಳು ಹೆಚ್ಚಿದಾರ? ಹೇಗೆ ಇದರ ಅಟ್ಯಾಚ್ಮೆಂಟ್ ಹೇಗೆ ಬೆಳೆಸ್ಕೊಂಡ್ರಿ?
1: ಸರ್, ಮುಂಚಿತವಾಗಿ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿ ಇಬ್ಬರು ಸರ್ಕಾರಿ ಸ್ಕೂಲಿನ ಒಬ್ಬ ಶಿಕ್ಷಕರು ಇಬ್ಬರು ತಂದೆ ತಾಯಿ ಕೂಡ, ಅವರು ಸಹ ಮುಂಚೆಯಿಂದಲೂ ಕ್ರೀಡೆಗಳಲ್ಲಿ ಬಹಳ ಆಸಕ್ತಿಯನ್ನು ತೋರಿಸಿದಂತೆ ಮಕ್ಕಳಲ್ಲೂ. ಅದು ಒಂದು ರೀತಿ ಗರ್ಭ ಸಂಸ್ಕಾರ ಈ ತರ, ಅದೇ ತರ ನಮ್ಮ ತಾಯಿ ಪ್ರೆಗ್ನೆಂಟ್ ಇರುವಾಗ ಹೇಗೆ ತಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ ಅದನ್ನೆಲ್ಲ ನಾವು ಪಟ್ಟಲಿದ್ದಾಗ ಕಲ್ಕೊಂಡಿರ್ತೇವೆ, ನೋಡಿರ್ತೇವೆ. ಅದು ರೀತಿಯಿಂದ ಇರ್ಬೋದು, ಅಥವಾ ನನ್ನ ತಂದೆ ಎಷ್ಟೊಂದು ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಾರೆ, ಅದು ಒಂದು ಸಹ ನಮಗೆ ರಕ್ತಗತವಾಗಿ ಜೆನೆಟಿಕ್ಸ್ ಅಲ್ಲಿ ಅನುವಂಶಿಕವಾಗಿ ಬಂದಿರುತ್ತೆ. ಮತ್ತೆ ನಾನು 3ನೇ ಕ್ಲಾಸಿನಲ್ಲಿ ಇದ್ದಾಗಲೂ ಸಹ ನನ್ನ ತಂಗಿಯಾದ ಅವರು ಸಹ ಉದ್ದ ಜಿಗಿತ ಎತ್ತರ ಜಿಗಿತದಲ್ಲಿ ಮುಂದೆ ಇದ್ರು, ಮತ್ತು ನನ್ನ ಅಕ್ಕ ವೀಣಾ ಅಂತ ಹೇಳಿ ಅವರು ಸಹ ಉದ್ದ ಜಿಗಿತ ಎತ್ತರದಲ್ಲಿ, ಮತ್ತು ಕೊನೆಯ ತಂಗಿ ಪಾರ್ವತಿ ಅಂತ ಹೇಳಿ ಅವರು ಸಹ, ನಮ್ಮ ಮನೆಯ ಎಷ್ಟು ಜನ ನಾವು ಮಕ್ಕಳಿದ್ದೇವಲ್ಲ ಎಲ್ಲರೂ ಸಹ ಈ ಉದ್ದ ಜಿಗಿತ ಎತ್ತರ ಜಿಗಿತ ವಿಶಿಷ್ಟ ಕ್ರೀಡೆ, ನಮ್ಮ ಮನೆಯ ಒಂದು ವಿಶಿಷ್ಟ ಕ್ರೀಡೆ ಅಂತಾನೆ ಹೇಳ್ಬೋದು. ಮತ್ತೆ ವಾಲಿಬಾಲ್ ಅಲ್ಲೂ ಕೂಡ ಪ್ರತಿಯೊಬ್ಬರು ಅವರವರ ಒಂದು ತರಗತಿಯಲ್ಲಿ ಅವರೇ ಮುಂಚೂಣಿಯಲ್ಲಿ ಇದ್ರು ಅಂತ ನಾವು ಹೇಳ್ಬೋದು.
0: ಅಂದ್ರೆ
1: ಈ ರೀತಿಯಲ್ಲಿ ನನಗೆ ಅನ್ಸುತ್ತೆ ಇದೊಂದು ಅನುವಂಶಿಕ ಅಥವಾ ಪಾರಂಪರಿಕ ಮನೆಯ ಒಂದು ವಾತಾವರಣ ಅಂತ ಹೇಳಿ.
0: ನೀವು ಇಡೀ ಕುಟುಂಬನೇ ನೀವು ಕ್ರೀಡೆಗೆ ತೊಡಗಿಸಿಕೊಂಡಿದ್ದ ಕಾಣುತ್ತೀನಿ. ಒಂದು ಪದ ಬಳಸಿದ್ರಿ, ಗರ್ಭ ಸಂಸ್ಕಾರ ಅಂತ ಹೇಳಿ. ನಂಗೆ ಈ ಸಂದರ್ಭದಲ್ಲಿ ನೆನಪಾಗೋದು ಶ್ರೀಕೃಷ್ಣ ಪರಮಾತ್ಮ ಸುಭದ್ರೆಗೆ ಓಕೆ ಏನು ಗರ್ಭವತಿಯಾದಾಗ

0: ಒಂದು ಚಕ್ರವ್ಯೂಹ ಬೇಸುವುದನ್ನ ಹೇಳ್ತಾ ಇರೋ ಸಂದರ್ಭದಲ್ಲಿ ಆಗ್ಲೇ ಅಭಿಮನ್ಯು ಅದನ್ನ ಕರಗತ ಮಾಡ್ಕೊಂಡಿದ್ದ ಅಂತ ಹೇಳಿ ನಾವು ಓದಿದ ನೆನಪು ನಮಗೆ. ಹಾಗೆ ಇವೆಲ್ಲವೂ ಸಹ ಒಂದು ನೀವು ಹೇಳುವ ಹಾಗೆ ಎಲ್ಲೋ ಒಂದು ಕಡೆಗೆ ಆ ಒಂದು ಅಮ್ಮನ ಒಂದು ಆಕಾಂಕ್ಷೆ ಮತ್ತು ಅವರ ಒಂದು ಆಲೋಚನೆಗಳು ತಮಗೂ ಎಲ್ಲ ಇಡೀ ತಮ್ಮ ನೀವು ಮತ್ತು ನಿಮ್ಮ ಅಕ್ಕ ತಂಗಿ ಇವರೆಲ್ಲರಿಗೂ ಸಹ ಎಲ್ಲೋ ಬಂದಂತೆ ಕಾಣ್ತದೆ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ ಒಳ್ಳೆಯ ಒಂದು ಕ್ರೀಡೆಯ ಒಂದು ಕುಟುಂಬ ಅಂತ ನಾನು ಭಾವಿಸ್ತೀನಿ. ನೀವು ಮಾತಾಡ್ತಾ ಹೇಳ್ತಾ ಇದ್ರೆ ನೀವು ಏಲಕ್ಕಿಯ ನಾಡು ಮತ್ತು ಮಲೆನಾಡು ಎಂತ ಅವಿನಾಭಾವ ಸಂಬಂಧ. ಒಂದು ಕಡೆಗೆ ಅಲಂಪುರು ಹೇಳ್ತಾರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಅನ್ನೋ ಹಾಗೆ ಬಯಲುಸೀಮೆ ಮತ್ತು ಮಲೆನಾಡಿನ ಅವಿನಾಭಾವ ಸಂಬಂಧ ನೀವು ಹೊಂದಿದ್ದೀರಿ. ಇದರೊಟ್ಟಿಗೆ ಈಗ ಕರಾವಳಿ ಭಾಗದಲ್ಲಿ ಇದ್ದೀರಿ ನೋಡಿ, ಮೂರು ಭಾಗದ ಒಂದು ಪರಿಚಯ ನಿಮಗಿದೆ, ಕರಾವಳಿ ಮತ್ತು ಮಲೆನಾಡು ಇವುಗಳ ಭಾಗದಲ್ಲಿ. ಈ ನಿಮ್ಮ ಕ್ರೀಡೆಯ ಒಂದು ಸಂದರ್ಭದಲ್ಲಿ ನಿಮಗೆ ಸವಾಲುಗಳು ಯಾವ್ಯಾವ ಸವಾಲುಗಳನ್ನು ಎದುರಿಸಿದೆ ನೀವು, ಜೊತೆಗೆ ನೀವು ಯಾವುದೋ ಒಂದು ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಇದ್ರಿ, ಅದೇನ್ ಪ್ರಶಸ್ತಿ ಅದು?
1: ಸರ್ ಅದು ನಾವು ಒಟ್ಟು ವೈಯಕ್ತಿಕವಾಗಿ ನಾವು ಭಾಗವಹಿಸ್ತಾ ಮೂರು ಕ್ರೀಡೆಗಳಲ್ಲಿ ಭಾಗವಹಿಸಬಹುದು ಸರ್, ಯಾವುದೇ ಇರಬಹುದು. ಆ ಮೂರು ಕ್ರೀಡೆಯಲ್ಲಿ ನಾವು ಪ್ರಥಮ ಸ್ಥಾನವನ್ನ ಪಡೆದಾಗ ವೀರಾಗ್ರಹಿಣಿ ಪ್ರಶಸ್ತಿ ಅಂತ ಕೊಡ್ತಾರೆ ಸರ್.
0: ವೀರಾಗ್ರಹಿಣಿ ಪ್ರಶಸ್ತಿ ಅಂತ ಹೇಳಿ,
1: ಉದ್ದ ಜಿಗಿತ ಎತ್ತರ ಜಿಗಿತ ಅಥವಾ ಯಾವ್ದಾದ್ರು ಇರ್ಬೋದು, ವೈಯಕ್ತಿಕವಾಗಿ ಮೂರರಲ್ಲಿ ಪ್ರಥಮ ಸ್ಥಾನವನ್ನ ಪಡೆದ್ರೆ ಅದು ಒಂದು ಪ್ರಶಸ್ತಿ, ವೀರಾಗ್ರಹಿಣಿ ಪ್ರಶಸ್ತಿ.
0: ವೀರಾಗ್ರಹಿಣಿ ಪ್ರಶಸ್ತಿಯನ್ನ ಪಡೆದಿದ್ರಿ. ಅದರೊಟ್ಟಿಗೆ ಈ ಏಕೆಂದ್ರೆ ಕ್ರೀಡೆ ಅಂದ್ರೆ ಅಷ್ಟು ಸುಲಭ ಅಲ್ಲ, ಅನೇಕ ಸವಾಲುಗಳು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆಲ್ಲ ಹೋಗ್ಬೇಕಾಗ್ತಾ ಇರುತ್ತೆ. ಇಂಥ ಸವಾಲುಗಳನ್ನ ಯಾವ ರೀತಿ ನಿಮಗೆ ಟಫ್ ಅನ್ಸಿದ್ದು, ಯಾವ ಸವಾಲು ಆ ಸಂದರ್ಭದಲ್ಲಿ
1: ಈ ಮಟ್ಟದಲ್ಲಿ ಅಂದ್ರೆ ಸರ್, ನಾವು ಯಾವಾಗ ಈ ಒಂದು ಬೇರೆ ಸ್ಥಳದಲ್ಲಿ ಹೋದಾಗ ಅಲ್ಲಿ ಎಷ್ಟೊಂದು ಜನ ಕೌನ್ಸಿಲಿಂಗ್ ಹಾಕ್ತಾರೆ ಸರ್, ಆಗ ಒಂದಿಷ್ಟು ನಾವು ಸ್ವಲ್ಪ ಮಾನಸಿಕವಾಗಿ ಕುಗ್ಗುತ್ತೇವೆ. ಆಗ ನಮ್ಗೆ ಮನೆಯ ಸಪೋರ್ಟ್ ಇರಲ್ಲ, ಆಗ ಟೀಚರ್ಸ್ ಮಾತ್ರ ಇರ್ತಾರೆ ಕೆಲವೊಂದು ಸ್ಥಳಗಳಿಗೆ ಹೋದಾಗ. ಮತ್ತೆ ಎಷ್ಟೊಂದು ನಾವು ಎಷ್ಟೋ ಪ್ರಯತ್ನ ಪಟ್ಟರೂ ಸಹ ಇನ್ನು ನಮಗೆ ಒಂದಿಷ್ಟು ಕೋಚಿಂಗ್ ಬೇಕಾಗುತ್ತೆ, ಅಂದ್ರೆ ತರಬೇತಿ ಬೇಕು. ಇದು ಕೇವಲ ಒಂದು ಮನೆಯ ಒಂದು ಶಿಕ್ಷಕರ ಒಂದು ತರಬೇತಿ ಇತ್ತು, ಒಂದಿಷ್ಟು ಕ್ರೀಡಾಪಟುಗಳಿಗೆ ಅಂತ ತರಬೇತಿಯನ್ನು ಕೊಡ್ತಾರೆ ಸರ್, ಆ ತರ ಒಂದು ತರಬೇತಿ ಇದ್ರೆ ನಾವು ಇನ್ನು ಮುಂಚೂಣಿಯಲ್ಲಿ ಇರಬಹುದಿತ್ತೇನೋ ಅನ್ನುವಂತ ಒಂದು ನನ್ನ ಭಾವನೆ ಇದೆ.
0: ಅಂದ್ರೆ ಮತ್ತಷ್ಟು ತಾವು ಕೋಚ್ ಅನ್ನ ಪಡ್ಕೋಬೇಕಿತ್ತು, ಇನ್ನೊಂದಷ್ಟು ನಾವು ರಾಷ್ಟ್ರ ಮಟ್ಟಕ್ಕೂ ತಲುಪುವಂತ ಅವಕಾಶ ಸಿಗ್ತಾ ಇತ್ತು ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ನೀವು ಒಂದು ಕ್ರೀಡೆ ಒಂದು ಭಾಗ, ಈಗ ನಿಮ್ಮ ಅಭ್ಯಾಸ ಕ್ರಮಕ್ಕೆ ಬರೋಣ. ನೀವು ಆಯುರ್ವೇದವನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ? ಯಾಕೆಂದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗ್ತಿದೀವಿ ಇತ್ತೀಚಿನ ಮತ್ತು ಏನ್ ಇಂಗ್ಲಿಷ್ ಮೆಡಿಸಿನ್ ಇರ್ಬೋದು ಇತ್ಯಾದಿ ಕಡೆಗೆ ಇವುಗಳ ಒಂದು ದಾಪುಗಾಲಿದೆ. ಈ ಸಂದರ್ಭದಲ್ಲಿ ಆಯುರ್ವೇದವನ್ನೇ ಆಯ್ಕೆ ಮಾಡಿಕೊಂಡು ಆ ಆಯುರ್ವೇದ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಹಂಬಲ ಹೇಗೆ ಹುಟ್ಟಿತು?
1: ಯಾರು ಸ್ವಸ್ಥ ಇರ್ತಾರೋ ಅವರು ನಿತ್ಯದಲ್ಲಿ ದಿನಚರ್ಯ ಋತುಚರ್ಯ ಮತ್ತು ಚರ್ಯವನ್ನ ಫಾಲೋ ಮಾಡೋದ್ರಿಂದ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತಾರೆ. ಯಾರಿಗೆ ರೋಗಗಳು ಬರುತ್ತೋ ಅದನ್ನ ತನ್ನ ಬೇರು ಮುಖಾಂತರ ತೆಗೆದುಹಾಕೋದು ಯಾವುದು? ಆಯುರ್ವೇದ. ಆದ್ರಿಂದ ನಾವು ಆಯುರ್ವೇದವನ್ನ ನೀಟಾಗಿ ಫಾಲೋ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯ ನಾವು ಲಾಂಗ್ ಲೈಫ್ ಅಂದ್ರೆ ದೀರ್ಘಾಯುವನ್ನ ಪಡೆಯಬಹುದು, ಈ ತರದಲ್ಲಿ ಪಡೆಯಬಹುದು. ಈ ಕೆಲವೊಂದಿಷ್ಟು ನಾನು ಈ ವಿಷಯಗಳನ್ನ ಕೇಳಿದ್ದೆ ಆಯುರ್ವೇದದಲ್ಲಿ ಏನಂತಂದ್ರೆ, ಈಗ ಅದು ಎಸ್ಪೆಷಲಿ ಇನ್ ಪೀರಿಯಾಟ್ರಿಕ್ ಯಾವ್ದ್ಯಾವ್ದ್ರಗಳ ಬಗ್ಗೆ, ನವಜಾತ ಶಿಶುಗಳ ಆರೈಕೆ ಮಾಡೋದು ಹೇಗೆ, ಪ್ರಸವ ಪೂರ್ವ ಆರೈಕೆ ಎಸ್ಪೆಷಲಿ ಫಾರ್ ಗರ್ಭ ಸಂಸ್ಕಾರ, ಈ ಒಂದು ಗರ್ಭ ಸಂಸ್ಕಾರದ ಬಗ್ಗೆ, ಮತ್ತು ಸ್ವರ್ಣ ಪಾಶನ ರೋಗ ನಿರೋಧಕ ಶಕ್ತಿನ ನಾವು ಹೇಗೆ ಹೆಚ್ಚಿಸಬಹುದು ಮಕ್ಕಳಲ್ಲಿ, ಮತ್ತೆ ಅವರಿಗೆ ದೈಹಿಕವಾಗಿ ಸರಿಯಾದ ರೀತಿಯಲ್ಲಿ ನಾವು ಅವರಿಗೆ ಪ್ರಸವ ಪೂರ್ವ ಆರೈಕೆಯನ್ನ ಮಾಡಬಹುದು. ಮತ್ತೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಲೇಹನ ಕರ್ಮ ಅಂದ್ರೆ ಇಮ್ಯುನಿಟಿಯನ್ನ ಹೇಗೆ ಮಾಡಬೇಕು, ಇನ್ಕ್ರೀಸ್ ಮಾಡೋದು, ಅವರಲ್ಲಿ ರೋಗ ಹೇಗೆ ಹೆಚ್ಚಿಸೋದು, ಮತ್ತೆ ವಯಸ್ಸಿಗೆ ಅನುಗುಣವಾಗಿ ಹೇಗೆ ಹಾಲುಣಿಸುವುದು, ಘನಾಹಾರಗಳನ್ನ ಪರಿಚಯ ಮಾಡುವುದನ್ನು ಎಸ್ಪೆಷಲಿ ಇನ್ ಆಯುರ್ವೇದದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಆರ್ಡರಲ್ಲಿ ಸರಿಯಾದ ರೀತಿಯಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ ಸರ್. ಮತ್ತೆ ಮಕ್ಕಳ ಒಂದು ಅಸ್ವಸ್ಥ ನಿರ್ದಿಷ್ಟ ಚಿಕಿತ್ಸೆಗಳ ಬಗ್ಗೆ ಅಂದ್ರೆ ಹೇಗೆ ವಿಶೇಷ ಚಿಕಿತ್ಸೆಗಳಿದಾವೆ, ಅದರ ಇರ್ಬೋದು, ಮತ್ತೆ ಡಿಫ್ರೆಂಟ್ ಆಗಿರುವಂತ ಯಾವ್ಯಾವ ರೀತಿಯಲ್ಲಿ ನಾವು ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಬಹುದು. ಆಯುರ್ವೇದದಲ್ಲಿ ಹೇಳಿರುವಂತೆ ಗೃಹ ರೋಗಗಳ ಚಿಕಿತ್ಸೆ ಎಸ್ಪೆಷಲಿ ಮಕ್ಕಳಲ್ಲಿ ಈ ಸಾಂಕ್ರಾಮಿಕ ರೋಗಗಳಿರ್ಬೋದು, ಮಾನಸಿಕ ಅಸ್ವಸ್ಥ ಚಿಕಿತ್ಸೆಗಳಿರ್ಬೋದು, ಅಥವಾ ಈಗ ನರ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಇರ್ಬೋದು, ಇವೆಲ್ಲವುಗಳಲ್ಲಿ ಒಂದು ರೀತಿ ವಿಶಿಷ್ಟವಾದಂತಹ ಚಿಕಿತ್ಸೆ ಈ ಆಯುರ್ವೇದದಲ್ಲಿ ಇದೆ ಸರ್. ಮತ್ತೆ ಆಯುರ್ವೇದ ನಮ್ಗೆ ಹೇಳುತ್ತೆ ಒಳ್ಳೆ ರೀತಿಯ ದಿನಚರ್ಯ ಋತುಚರ್ಯ ಮತ್ತೆ ಉತ್ತಿಷ್ಠೇತ ಸತ್ತು ರಕ್ಷಾರ್ಥಂ ಆಯುಷ ಯಾರು ಬ್ರಾಹ್ಮಿಣ ಮುಹೂರ್ತದಲ್ಲಿ ಹೇಳ್ತಾರೆ ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ

0: ಸಿಗುತ್ತೆ. ಮತ್ತೆ ಯಾರು ಐರ್ವೇದೋಪದೇಶು ವಿಧೇಯ ಪರಮಾಧಾರ, ಯಾರು ಐರ್ವೇದಕ್ಕೆ ವಿಧೇಯರಾಗಿರುತ್ತಾರೆ ಅದು ತನ್ನ ಎಲ್ಲರಿಗೂ ವಿಧೇಯ ಪರಮಾಧಾರ. ಅದು ಎಲ್ಲ ರೀತಿಯಲ್ಲಿ ಅವರಿಗೆ ಒಳ್ಳೆಯದನ್ನ ಮಾಡುತ್ತೆ, ಅಂದ್ರೆ ಅವ್ರಿಗೆ ಒಳ್ಳೆ ರೀತಿಯ ಆರೋಗ್ಯ ಆಯುಷ್ಯ ಎಲ್ಲವನ್ನ ಕೊಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೊರೋನಾ ಬಂದ ತಕ್ಷಣ ಎಲ್ಲ ಜನಗಳಲ್ಲಿ ಒಂದು ರೀತಿಯ ಇದು ಮುಡಿದೆ, ನಂಬಿಕೆ ಮುಡಿದೆ. ಆಯುರ್ವೇದ ಅಂದ್ರೆ ಏನು? ಒಳ್ಳೆ ರೀತಿಯಲ್ಲಿ ನಾವು ಜೀವನವನ್ನ ಸರಿಯಾದ ರೀತಿಯಲ್ಲಿ ದಿನಚರ್ಯವನ್ನ ರುಟೀನ್ ಅನ್ನ ಫಾಲೋ ಮಾಡಿದ್ರೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು. ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡೋದು, ಪ್ರಾಣಾಯಾಮ, ದಿನಚರ್ಯ ಋತುಚರ್ಯ ಮಾಡೋದು, ಸರಿಯಾದ ರೀತಿಯಲ್ಲಿ ಊಟವನ್ನ ತೆಗೆದುಕೊಳ್ಳೋದು, ಈ ತರ ಮಾಡೋದ್ರಿಂದ ನಾವು ಆರೋಗ್ಯವನ್ನ ಕಾಪಾಡ್ಕೋಬಹುದು. ಕೇವಲ ಮೆಡಿಸಿನ್ ಗಳಿಂದ ಮಾತ್ರ ನಾವು ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ರೀತಿಯ ದಿನಚರ್ಯ ಋತುಚರ್ಯ ಅದು ಸಾಧ್ಯ. ಅದು ಆಯುರ್ವೇದವನ್ನ ಫಾಲೋ ಮಾಡೋದ್ರಿಂದ, ಆಯುರ್ವೇದ ಓದೋದ್ರಿಂದ ನಾವು ಕಲಿಬಹುದು ಅಂತ ಹೇಳಿ ನಾನು ಆಯುರ್ವೇದವನ್ನು ತಗೊಂಡಿದ್ದೆ. ಮತ್ತೆ ಒಳ್ಳೆಯ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು, ಅದು ಎಸ್ಪೆಷಲಿ ಪೆಡಿಯಾಟ್ರಿಕ್ ಅಲ್ಲಿ ನಾವು ಒಳ್ಳೆಯ ಮಕ್ಕಳನ್ನ, ಒಳ್ಳೆಯ ಒಂದು ನಮ್ಮ ಇಂದಿನ ಮಕ್ಕಳನ್ನ ನಾವು ಪ್ರಿಪೇರ್ ಮಾಡಿದ್ರೆ ಆರೋಗ್ಯವಾಗಿ ದೈಹಿಕವಾಗಿ, ಅದರಿಂದ ನಾವು ಮುಂದೆ ಒಳ್ಳೆಯ ಪ್ರಜೆಗಳನ್ನು ಸಹ ನಾವು ಕೊಡಬಹುದು. ಆದ್ದರಿಂದ ನಾವು ಆಯುರ್ವೇದವನ್ನು ತಗೊಂಡಿದ್ದೆ.
1: ಅಂದ್ರೆ ಇದು ನೀವು ಓದುವ ಸಂದರ್ಭದಲ್ಲಿ ಇದ್ರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿದ್ರಿ, ನೀವು ಅದು ಹೇಳ್ತಾ ಇದ್ರಿ, ನವಜಾತ ಶಿಶುವಿನ ಆರೈಕೆ ಬಗ್ಗೆ ಮಾತಾಡ್ತಾ ಇದ್ರಿ, ಅದರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿಕೊಂಡು ನೀವು ಆಯುರ್ವೇದದ ಕಡೆಗೆ ಜಾರದ್ರಿ. ಖಂಡಿತ ನಾವು ಗಿಡ ಮೊಳಕೆ ಇದ್ದಾಗ್ಲೇನೆ ಅದಕ್ಕೊಂದು ಸಂಸ್ಕಾರ ಕೊಟ್ರೆ ಅದು ಚಂದವಾಗಿ ಬೆಳೀತಾ ಹೋಗುತ್ತೆ. ಮಕ್ಕಳು ಗಿಡ ಇರ್ಬೋದು, ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಅದನ್ನ ನೀವು ಆಯ್ಕೆ ಮಾಡಿಕೊಂಡು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ನಾಡಿನ ಪ್ರಜೆಗಳು ಅನ್ನುವ ಹಾಗೆ ತಾವು ಅದರ ಒಂದು ಇನ್ಫ್ಲೂಯೆನ್ಸ್ ಆಗಿ ತಾವು ಅದಕ್ಕೆ ಹೋಗಿ ಆಯುರ್ವೇದವನ್ನ ಸೇರ್ಕೊಂಡ್ರಿ. ಈ ಆಯುರ್ವೇದದಲ್ಲಿ ಈಗ ನೀವು ಬಹುಶಃ ಅದರಲ್ಲಿ MD ಇದೆ ಅಂತ ನಾನು ಭಾವಿಸಿದ್ದೀನಿ. BMS ಅಂತ ಹೇಳ್ತೀವಿ, BMS ಮತ್ತೆ ಓಕೆ, ಅದಿದೆ. ಇದರಲ್ಲಿ ಸ್ಪೆಷಲೈಸೇಷನ್ ಇದನ್ನೇ ತೆಗೆದುಕೊಂಡಿರೋದ ನೀವು? ಇದರ ಒಂದು ವೈಶಿಷ್ಟ್ಯತೆಗಳೇನು ಈ ಸ್ಪೆಷಲೈಸೇಷನ್ ನಲ್ಲಿ? ಈಗ ಪ್ರತಿಯೊಬ್ಬರಿಗೆ ನಾವು ಹೇಳ್ತೀವಿ, ಕಿವಿ ಮೂಗು ಡಾಕ್ಟರ್ ನಾವು ನೋಡ್ತಾ ಇರ್ತೀವಿ, ಹಾಗೇನೆ ಕಣ್ಣಿಗೆ ಒಬ್ಬರು ಡಾಕ್ಟರ್, ಇದರ ರೀತಿಯಲ್ಲಿಯೂ ಆಯುರ್ವೇದದ ಒಂದು ಭಾಗಗಳಿರ್ತದ?
0: ಈಗ ಆಯುರ್ವೇದ ಅಂದ್ರೆ ಸಮಗ್ರ ಅಧ್ಯಯನ, ಎಲ್ಲವನ್ನು ಆಯುರ್ವೇದ ಬಗ್ಗೆ ಅಧ್ಯಯನ ಮಾಡೋದು. ಈ ಒಂದು ಆಯುರ್ವೇದ ಪೆಡಿಯಾಟ್ರಿಕ್ಸ್ ಅಂದ್ರೆ ಇದನ್ನ ಕೌಮಾರ ವೃತ್ತಿ ಅಂತ ಕರೀತಾರೆ. ಆಯುರ್ವೇದದ ಒಂದು ಈ ಒಂದು ಸ್ಪೆಷಲೈಸೇಷನ್ ಟೋಟಲಿ 8 ಪಾರ್ಟ್ಸ್ ಇರುತ್ತೆ, ಅಂದ್ರೆ 8 ಭಾಗಗಳಿರ್ತವೆ, ಅದರಲ್ಲಿ ಇದು ಒಂದು. ಅದು ಆಯುರ್ವೇದ ಪೆಡಿಯಾಟ್ರಿಕ್ಸ್ ಅಂತ ಹೋಗಿ ಇದ್ರೊಳಗೆ ನಾವೇನ್ ಕಲಿಬಹುದು ಅಂತಂದ್ರೆ, ಇದರ ಅದೇ ಗರ್ಭ ಧಾರಣೆಯಿಂದ ಹಿಡಿದು ಹದಿಹರೆಯದ ಒಳಗಿನ ಮಕ್ಕಳ ಒಳಗಿನ ಅಭಿವೃದ್ಧಿ, ಆರೋಗ್ಯ ಬೆಳವಣಿಗೆ, ಅವುಗಳನ್ನು ಖಚಿತಪಡಿಸಿಕೊಳ್ಳೋದು, ಇವೆಲ್ಲವನ್ನ ಮೇನ್ ಇದರ ಮಹತ್ವ ಆಗಿದೆ. ಈ ಮತ್ತೆ ಇದರಲ್ಲಿ ನಾವೇನೇನ್ ನೋಡ್ಬೋದು ಅಂದ್ರೆ, ನವಜಾತ ಶಿಶುಗಳ ಆರೈಕೆ ಇರ್ಬೋದು, ಬಾಲ್ಯದಲ್ಲಿ ಏನಾದ್ರೂ ಅಸ್ವಸ್ಥಗಳು ಆಗಿದ್ರೆ ಅದರ ಬಗ್ಗೆ ಚಿಕಿತ್ಸೆ, ಇದ್ರ ಮೇಲೆ ಮೇನ್ ಆಗಿ ನಾವು ಕೇಂದ್ರೀಕರಿಸ್ಬೋದು ಸರ್. ಮತ್ತೆ ಇದರಲ್ಲಿ ಮೇನ್ ಇದ್ರ ಮಹತ್ವ ಅಂದ್ರೆ ಪ್ರಸವ ಪೂರ್ವ ಆರೈಕೆ ಹೇಳಿದ್ನಲ್ಲ, ಗರ್ಭ ಸಂಸ್ಕಾರ ಅಂದ್ರೆ ತಾಯಿ ಸರಿಯಾದ ರೀತಿಯಲ್ಲಿ ಪೋಷಣೆಯನ್ನ ಕೊಡೋದು, ಒಳ್ಳೆಯ ನಡವಳಿಕೆ ಅಭ್ಯಾಸಗಳ ಮೂಲಕ ಭ್ರೂಣದ ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳೋದು, ಒಳ್ಳೆಯ ರೀತಿಯಲ್ಲಿ ಬಳಸ್ಬೋದು. ಮತ್ತೆ ನವಜಾತ ಶಿಶುಗಳ ಆರೈಕೆ, ಅವುಗಳನ್ನು ಹೇಗೆ ಶುಚಿಗೊಳಿಸುವುದು, ತಾಯಿಗೆ ಹಾಲುಣಿಸುವ ಬಗ್ಗೆ ಅದರ ಬಗ್ಗೆ ಸ್ವಲ್ಪ ಶಿಕ್ಷಣವನ್ನ ನೀಡುವುದು, ಮತ್ತೆ ಮಕ್ಕಳ ಬಳ್ಳಿಯನ್ನು ಸ್ವಚ್ಛಗೊಳಿಸುವುದು ಅದರ ಬಗ್ಗೆ, ಮತ್ತೆ ಒಳ್ಳೆಯ ರೀತಿಯ ಪುಟ್ಟಾಕಾರಗಳನ್ನ ಹೇಳಿ ಅವರಿಗೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಫಾಲೋ ಮಾಡುವಂತೆ ಹೇಳುವುದು. ಮತ್ತೆ ಸ್ವರ್ಣ ಪ್ರಾಶನ, ಇತ್ತೀಚಿನ ದಿನಗಳಲ್ಲಿ ಅತಿ ಒಳ್ಳೆಯ ಒಂದು ರೋಗ ನಿರೋಧಕ ಶಕ್ತಿಯನ್ನ ಮಕ್ಕಳಲ್ಲಿ ನೀಡುವಂತಹ ಸ್ವರ್ಣ ಪ್ರಾಶನ, ಇದರಿಂದ ಮಕ್ಕಳಿಗೆ ದೈಹಿಕ ಇರಬಹುದು ಶಕ್ತಿ ಇರಬಹುದು, ಬುದ್ಧಿ ಶಕ್ತಿ ಇರಬಹುದು, ವಿಶೇಷ ಮತ್ತೆ ವಿಶೇಷ ಅಭ್ಯಾಸಗಳನ್ನ ಮಾಡಲು ಎಸ್ಪೆಷಲಿ ಪುಷ್ಯ ನಕ್ಷತ್ರಗಳಲ್ಲಿ ಇದನ್ನು ನೀಡ್ತಾರೆ ಸರ್. ಇದು ಒಂಥರ ಪ್ರಿವೆಂಟಿವ್ ಪೀಡಿಯಾಟ್ರಿಕ್ಸ್ ಗೆ, ಮತ್ತೆ ಮಕ್ಕಳಲ್ಲಿ ಸಮಗ್ರ ಪುಷ್ಟಿ ಮಾರ್ಗದರ್ಶನವನ್ನು ನೀಡುವುದರಲ್ಲಿ ತಾಯಿಗೆ ಸ್ತನ್ಯದ ಬಗ್ಗೆ ಹೇಳುವುದು, ಮತ್ತೆ ಸ್ತನ್ಯ ದುಷ್ಪತ್ತಿಗಳ ಬಗ್ಗೆ, ಎದೆ ಹಾಲಿನ ಗುಣಮಟ್ಟದ ಬಗ್ಗೆ, ಅದರ ಪ್ರಮಾಣದ ಬಗ್ಗೆ, ಮೌಲ್ಯಮಾಪನಗಳ ಬಗ್ಗೆ, ಮತ್ತೆ ವಿಶೇಷ ಚಿಕಿತ್ಸೆಗಳ ಬಗ್ಗೆ ಅವರಿಗೆ ತಿಳಿಸುವುದು ಸರ್. ಮತ್ತೆ ಲೇಹನ ಅಂತ ಕಶ್ಯಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇದರಲ್ಲಿ ಇಮ್ಯುನೋ ಮಾಡ್ಯುಲೇಟರ್ಸ್ ಅಂದ್ರೆ ಮಕ್ಕಳಿಗೆ ಯಾವ ರೀತಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದು, ಜೀರ್ಣಕ್ರಿಯೆ ಇರ್ಬೋದು, ಅವರ ಶಕ್ತಿ ಇರ್ಬೋದು, ರೋಗ ನಿರೋಧಕ ಶಕ್ತಿ ಇರ್ಬೋದು, ಮತ್ತೆ ಈ ರೀತಿಯ ಸಂಯುಕ್ತಗಳನ್ನ ನಂತರ ನೆಕ್ಕು ಅಂತ ಸಂಯುಕ್ತಗಳನ್ನ ಇವೆಲ್ಲವನ್ನು ಲೇಹನಗಳನ್ನ ಮಕ್ಕಳಿಗೆ ಈಗ ಚಿನ್ನ, ಜೇನುತುಪ್ಪ, ತುಪ್ಪ ಇವುಗಳ ಮುಖಾಂತರ ಅವರಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದು. ಮತ್ತೆ ಅನ್ನ ಭೃತ್ಯ ಅಂತ ಹೇಳಿದ್ದಾರೆ, ವಯಸ್ಸಿನ ಅನುಗುಣವಾಗಿ ಮಕ್ಕಳಿಗೆ ತಾಯಿಗಳು ಹೇಗೆ ಹಾಲು ಉಳಿಸುವುದು, ಮತ್ತೆ ಅಗ್ನಾಹಾರಗಳನ್ನು ಯಾವ ರೀತಿಯಲ್ಲಿ ನಮಗೆ ಅವರಿಗೆ ತಿಂಗಳ ಆಧಾರದ ಮೇಲೆ ಮಾರ್ಗಸೂಚಿಗಳನ್ನ ತಿಳಿಸುವುದು, ಮತ್ತೆ ಮಕ್ಕಳ ಅಸ್ವಸ್ಥ ನಿರ್ದಿಷ್ಟ ಚಿಕಿತ್ಸೆ, ಮೂರನೇದಾಗಿ ನಾವು ಯಾವ ರೀತಿ ಅಸ್ವಸ್ಥ ಇದ್ದಾಗ ಮಕ್ಕಳಿಗೆ ಚಿಕಿತ್ಸೆ ಕೊಡಬಹುದು, ಅದು ವಿಶೇಷ ಚಿಕಿತ್ಸೆ ಇರ್ಬೋದು, ಅವ್ರಿಗೆ ಹೇಗೆ ಡೋಸು ಮಾತ್ರ ಪ್ರಮಾಣ ಮತ್ತೆ ಹೇಗೆ ಪ್ರಿಪರೇಷನ್ ಮಾಡೋದು, ಅದು ಮಕ್ಕಳಲ್ಲಿ ಮತ್ತೆ ಯುವಕರಲ್ಲಿ ಅಂದ್ರೆ ದೊಡ್ಡವರಲ್ಲಿ ಸ್ವಲ್ಪ ಬೇರೆ ಬೇರೆ ತರ ಇರುತ್ತೆ, ಅದನ್ನ ನಾವು ಯಾವ ರೀತಿ ಮಕ್ಕಳಲ್ಲಿ ಕೊಡೋದು. ಮತ್ತೆ ಗ್ರಹ ರೋಗಗಳು, ಮಕ್ಕಳಲ್ಲಿ ಗೊತ್ತಿಲ್ಲದಂತೆ ಕಂಡು ಬರುವಂತ ವಿಶೇಷ ಸಾಂಕ್ರಾಮಿಕ ರೋಗಗಳಿರ್ಬೋದು, ಮಾನಸಿಕ ಅಸ್ವಸ್ಥ ಇರ್ಬೋದು,

0: ಸಿಂಪ್ಟೋನ್ ಡೆವಲಪ್ಮೆಂಟ್ ಅಲ್ಲಿ ಡಿಪೆಂಡ್ ನೌ ಡೇಸ್ ಅಟಿಸಮ್ ಇರ್ಬೋದು ಅಥವಾ ಎಡಿಎಸ್ಡಿ ಇರ್ಬೋದು ಸಿಪಿ ಇರ್ಬೋದು ಇವೆಲ್ಲ ಸ್ವಲ್ಪ ಆಧುನಿಕ ಒಂದು ಈ ಒಂದು ಉಪಕರಣಗಳಿಂದ ಆಧುನಿಕ ಒಂದು ಜೀವನ ಶೈಲಿಯಿಂದ ಹೆಚ್ಚಿನ ಮಕ್ಕಳಲ್ಲಿ ಈ ಒಂದು ರೋಗಗಳು ಕಂಡು ಬರ್ತಿದ್ದಾವೆ. ಇವುಗಳಿಗೂ ಸಹ ನಾವು ಆಯುರ್ವೇದ ಚಿಕಿತ್ಸೆಯನ್ನ ಕೊಡಬಹುದು ಮತ್ತು ಪ್ರಿವೆಂಟೇಬಲ್ ಟ್ರೀಟ್ಮೆಂಟ್ ಅನ್ನು ಸಹ ನಾವು ನೀಡಬಹುದು ಅಂತೇಳಿ. ಅದಕ್ಕೆ ಇಂದಿನ ಮಕ್ಕಳು ಅಂದ್ರೆ ನಾಳಿನ ಪ್ರಜೆಗಳು, ಒಂದು ಕಟ್ಟಡವನ್ನು ಹೇಗೆ ನಿರ್ಮಿಸಬೇಕಲ್ಲ ಅದಕ್ಕೆ ಭದ್ರ ಬುನಾದಿ ಹೇಗೆ ಬೇಕು ಆ ರೀತಿ ನಾವು ಎಲ್ಲ ರೀತಿ ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತೆ ಬುದ್ಧಿವಂತಿಕೆಯಿಂದ ಎಲ್ಲ ರೀತಿಯಿಂದ ನಾವು ಇದರಿಂದ ಒಂದು ಒಳ್ಳೆಯ ಒಂದು ಸಂಸ್ಕಾರವನ್ನ ಕೊಡಬಹುದು ಅಂತ ಹೇಳಿ ನಾವು ಪೈಡಿಯಾಟ್ರಿಕ್ಸ್ನಲ್ಲಿ ಇಷ್ಟೆಲ್ಲ ಮಾಡಬಹುದು.
1: ಖಂಡಿತ, ಒಳ್ಳೆಯ ಮಕ್ಕಳನ್ನ ಉತ್ತಮ ಸಂಸ್ಕಾರಕ್ಕೆ ಆಯುರ್ವೇದದ ಒಂದು ಪಾತ್ರ ಬಹಳ ಇದೆ ಅಂತ ಹೇಳ್ತಾ ಇದ್ರಿ. ಜೊತೆಗೆ ತಾವು ಸಹ ಆ ಒಂದು ನಿಟ್ಟಿನಲ್ಲಿ ಸಾಗಿರೋದು ಬಹಳ ಮಹತ್ವದ ವಿಚಾರ ಅಂತಾನೆ ಭಾವಿಸ್ಬೋದು. ನನ್ನ ಒಂದು ಪ್ರಶ್ನೆ ಈಗ, ಆಯುರ್ವೇದ ಮತ್ತು ಕ್ರೀಡೆ ಇವೆರಡ ನಡುವೆ ಸಂಬಂಧ ಏನಾರ ಅನ್ಸತ್ತ ನೀವೊಬ್ರು? ಯಾಕೆಂತಂದ್ರೆ ನೀವು ಒಂದು ಮಾತು ಹೇಳ್ತಾ ಇದ್ರಿ, ಔಷಧಿ ಮಾತ್ರ ತೆಗೆದುಕೊಂಡ್ರೆ ರೋಗ ವಾಸಿಯಾಗುವುದಿಲ್ಲ, ಮಾನಸಿಕ ಮತ್ತು ದೈಹಿಕ ಶುದ್ಧತೆ ಬಹಳ ಮುಖ್ಯ ಅನ್ನೋದಕ್ಕೆ, ಇದಕ್ಕೂ ಮತ್ತು ಅದಕ್ಕೂ ಎರಡಕ್ಕೂ ಸಂಬಂಧ ಇದೆಯಾ ಅಂತ ಹೇಳೋದು. ಯಾಕೆಂದ್ರೆ ಕ್ರೀಡೆ ಅಂತಂದ್ರೆ ಅಲ್ಲಿ ಮನಸ್ಸು ಮತ್ತು ದೇಹ ಎರಡು ಕೆಲಸ ಮಾಡಬೇಕು. ನೀವು ಎಲ್ಲೋ ಒಂದು ಕಡೆ ಕ್ರೀಡೆಗೂ ಮತ್ತು ಆಯುರ್ವೇದಕ್ಕೆ ಏನಾದ್ರೂ ನೀವು ಅಂದ್ಕೊಂಡಾಗೆ ನಿಮ್ಮ ಅನಾಲಿಸಿಸ್ ಅಲ್ಲಿ?
0: ಹೌದು ಸರ್, ಇದೆ ಸಂಬಂಧ, ಇದೆ ಆಯುರ್ವೇದಕ್ಕೂ ಮತ್ತು ಕ್ರೀಡೆಗೂ ಸಂಬಂಧ ಇದೆ. ಈಗ ಕ್ರೀಡೆ ಅಂದ್ರೆ ಕೇವಲ ಆಟ ಆಡೋದು ಮಾತ್ರವಲ್ಲ, ಕ್ರೀಡೆ ಅನ್ನೋದು ಒಂದು ರೀತಿಯ ವ್ಯಾಯಾಮ ಅಂತ ಹೇಳ್ತಾರೆ. ಮತ್ತೆ ಪ್ರತಿಯೊಂದು ಕಲೆಗೂ, ಈಗ ಕ್ರೀಡೆ ಅನ್ನೋದು ಕಲೆ ಇದೆಲ್ಲ, ಅದಕ್ಕೂ ಒಂದು ಶಿಸ್ತ್ ಇದೆ, ಅದಕ್ಕೊಂದು ಮಹತ್ವ ಇದೆ ಸರ್. ಅದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ನೀಡುತ್ತೆ. ಅದು ಸತತ ಅಭ್ಯಾಸ ಮತ್ತು ಪರಿಶ್ರಮದಿಂದ ಅವರಲ್ಲಿ ಏನಾಯ್ತು, ಇದೊಂದು ಶಿಸ್ತನ್ನ ಕಲಿಸುತ್ತೆ ಮತ್ತೆ ಪಾಠವನ್ನ ನೀಡುತ್ತೆ. ಈ ಒಂದು ಕ್ರೀಡೆಯನ್ನ ಮಾಡೋದ್ರಿಂದ ದೈಹಿಕ ಸದೃಢತೆ, ಮಾನಸಿಕ ಆರೋಗ್ಯ, ಮತ್ತೆ ನಾವು ಹೇಗೆ ತಂಡದ ಕೆಲಸಗಳಲ್ಲಿ ಹೇಗಿರ್ಬೇಕು, ನಮ್ಮ ಮನೋಭಾವನೆಯನ್ನು ಬೆಳೆಸುತ್ತೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿಯನ್ನ ಇದು ಅಡಿಪಾಯ ಹಾಕುತ್ತೆ. ಇದರಿಂದ ನಮ್ಗೆ ಒತ್ತಡ ನಿವಾರಣೆ, ಆಯುರ್ವೇದದಲ್ಲಿ ಹೇಗೆ ನಾವು ಎಕ್ಸಸೈಸ್ ಅಂತ ಹೇಳ್ತೇವಲ್ಲ ವ್ಯಾಯಾಮ, ಇದರಿಂದ ನಮಗೆ ಒತ್ತಡ ನಿವಾರಣೆ ಆಗುತ್ತೆ ಮತ್ತೆ ಮಕ್ಕಳಲ್ಲಿ ಐಕ್ಯೂ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತೆ ಸಾಮಾಜಿಕ ಕೌಶಲ್ಯಗಳನ್ನು ಕಲಿಸುವಂತ ಒಂದು ಈ ಒಂದು ಕ್ರೀಡೆ ಹೊಂದಿರುತ್ತೆ. ಮತ್ತೆ ವ್ಯಕ್ತಿತ್ವ ವಿಕಸನ ಕಾರಣಕ್ಕೆ ಇದು ಸಹ ಕ್ರೀಡೆಯು ಸಹಾಯವಾಗುತ್ತೆ. ಮತ್ತೆ ಆಯುರ್ವೇದದಲ್ಲಿ ಹೇಳ್ತಾರೆ, ಆರೋಗ್ಯವಂತ ದೇಹದಿಂದ ಮಾತ್ರ ನಾವು ಆರೋಗ್ಯವಂತ ಮನಸ್ಸಿರಲು ಸಾಧ್ಯ. ಆದ್ದರಿಂದ ದೈಹಿಕ ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಲು ಸಾಧ್ಯ. ಆದ್ದರಿಂದ ಈ ಒಂದು ಆಯುರ್ವೇದ ಇರ್ಬೋದು, ಅದಕ್ಕೆ ಕ್ರೀಡೆ ಇರುವಂತ ಒಂದು ರೀತಿಯ ಸಂಬಂಧ, ಅಂದ್ರೆ ಜೀವನದಲ್ಲಿ ನಾವು ಒಳ್ಳೆ ಸ್ಥಾನಮಾನವನ್ನ ಪಡಿಬೇಕು ಅಂದ್ರೆ ಒಳ್ಳೆ ಆರೋಗ್ಯವೂ ಸಹ ಇರಬೇಕು, ಒಳ್ಳೆ ಮನಸ್ಸು ಸಹ ಇರಬೇಕು. ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಕೊನಿದ್ದಾಗ ಮಾತ್ರ ನಮ್ಗೆ ಏನಾದ್ರೂ ಒಳ್ಳೆ ಸಾಧನೆಯನ್ನ ಮಾಡಬಹುದು ಅಂತ ಹೇಳ್ಬೋದು.
1: ಅಂದ್ರೆ ಎರಡರ ನಡುವೆಯೂ ಸಂಬಂಧ ಇದ್ರೆ ಮಾತ್ರ ಒಂದು ಒಳ್ಳೆಯ ಸಾಧನೆಗೆ ನಾವು ದಾರಿ ಹಾಕಿ ಕೊಡುತ್ತೆ ಈ ಒಂದು ನಮ್ಮ ಒಂದು ವೃತ್ತಿ ಮತ್ತು ಪ್ರವೃತ್ತಿ ಅಂತ ಹೇಳ್ತಿದ್ದೀರಿ. ಇವೆರಡು ಒಟ್ಟಿಗೆ ತೆಗೆದುಕೊಂಡು ಹೋದ್ರೆ ಒಂದಷ್ಟು ನಾವು ಜೀವನದಲ್ಲಿ ನಿರೀಕ್ಷೆ ಮಾಡಿರೋಷ್ಟು, ಅಂದ್ರೆ ಸ್ವಾಸ್ಥ್ಯವಾಗಿ ಮಾನಸಿಕ ಎಲ್ಲ ಮುಖ್ಯವಾಗಿ ನಾವು ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಯುವ ಪೀಳಿಗೆ ಸಾಗ್ತಾ ಇರುವ ದಾರಿ ನೋಡ್ತಾ ಹೋದ್ರೆ ಇವೆಲ್ಲವೂ ಸಹ ಇವತ್ತು ಅಧಿಕವಾಗಿ ಇರುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ರಾತ್ರಿ ತಡವಾಗಿ ಮಲಗೋದಿರ್ಬೋದು ಅಥವಾ ತಡವಾಗಿ ಏಳೋದಿರ್ಬೋದು, ಇವೆಲ್ಲವೂ ಸಹ ನಮ್ಮ ದೇಹದ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳ್ತೀರಿ. ಇವತ್ತಿನ ಯುವ ಪೀಳಿಗೆ ಬಹುಶಃ ನೀವು ನೋಡ್ತಾ ಇರ್ತೀರಿ ಮನೇಲಿ ಹೇಳ್ತಾ ಇರ್ತಾರೆ ಯಾವಾಗೂ ಬೇಗ ಮಲಕು ಮಲಕು ಮಲಕು ಅಂತ ಹೇಳ್ತಾ ಇದ್ರು. ಇವತ್ತಿನ ಪೀಳಿಗೆ ಏನು ಮೊಬೈಲ್ ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅನ್ನುವಂತ ಒಳಹುಕ್ಕಿ ಅವರು ಅದರಿಂದ ಹೊರಬರುವ ಸ್ಥಿತಿ ಎಲ್ಲೋ ಒಂದ್ ಕಡೆ ಗೀಳತನಕ್ಕೂ ಇದು ಕಾರಣವಾಗಿರುತ್ತೆ ಆ ಸಂದರ್ಭಗಳಲ್ಲಿ. ಹೌದು, ಇದನ್ನೆಲ್ಲ ಕಳ್ಕೋಬೇಕು ಅಂದ್ರೆ ಕ್ರೀಡೆ ಸಂಗೀತ ಮತ್ತು ನಾವು ಹೊರಗಡೆ ಬರಬೇಕು ಅಂತ ಅಂದ್ರೆ ನಾವು ಮಾನಸಿಕ ಮತ್ತು ದೈಹಿಕವಾಗಿ ಇದು ಸಾಧ್ಯವಾಗುತ್ತೆ. ಅದರೊಟ್ಟಿಗೆ ತಾವು ಹೇಳ್ತಾ ಇದ್ರಿ ಕ್ರೀಡೆ ಮತ್ತು ಆಯುರ್ವೇದ ನಡುವೆ ಅವಿನಾಭಾವ ಸಂಬಂಧ ಅಂತ, ಜೊತೆಗೆ ತಾವು ಹಾಡುಗಾರು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕೇಳುಗರಿಗೆ ಒಂದು ನಿಮ್ಮ ಒಂದು ಧ್ವನಿಯಲ್ಲಿ ಒಂದು ಹಾಡನ್ನು ಹಾಡ್ತೀರಿ
0: ಸರ್? ಅಂದ್ರೆ ನಾನು ನನ್ನ ಹವ್ಯಾಸ ಬಂದು ಅದೇ ವದ್ಯ ಸಂಗೀತ ಹೇಳೋದಿತ್ತು. ಈಗ ದಾಸ್ಯ ಪದಗಳನ್ನ ನಾನು ಸುಧಾ ಕಾರಂಜಿಯಲ್ಲೆಲ್ಲ ಹೇಳ್ತಿದ್ದೆ.

ಕುಲಕ್ಷ ವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತಾನಲ್ಲ ತನದಲ್ಲ ಆಸೆ ಪರವಲ್ಲ ಮುಂದೆ ಬಾಹುಗಲ್ಲ ಕಾಸನಾಗಿ ವಿಶೇಷನ

ಪಾಶಕ್ಲೇಶ ದೋಷವೆಂಬಾರ್ತಿಯೋಳು ಮುಳುಗಿಯ ಮುನ್ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು. ಕಾಶಿ ವಾರಣಾಶಿ ಕಂಚಿ ಕಾಳ ಹತ್ತಿ ರಾಮೇಶ್ವರ ಏತು ದೇಶ ತಿರುಗಿದರು ಬಹುದೇನು ಅಲ್ಲಿಗೋದೇನು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷ.

ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗು.

ಒಂದು ಬಂದಮೆಗೊಂದು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಬಂದರಿಂದ ಉಳಿಯ ನಿನ್ನ ಬಂದ ಕಳೆಯ ನಿನ್ನ ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು ಇಂದು ಖಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ದಾಸನಾಗು ವಿಶೇಷನಾಗು.

0: ತುಂಬಾ ಚಂದವಾಗಿ ಹಾಡಿದ್ರಿ ದಾಸರ ಪದವನ್ನ, ಚೆನ್ನಾಗಿತ್ತು. ಅದರಲ್ಲಿ ಯೇಸು ಕಾಯಂಗಳ ಆ ಶರೀರದ ಬಗ್ಗೆ, ಅದೆಷ್ಟು 84 ಕೋಟಿ ಲಕ್ಷ ಜೀವಿಗಳನ್ನ ದಾಟಿ ಬಂದ ಈ ಶರೀರ ಅನ್ನೋದ್ರಲ್ಲೇ ಒಂದು ಆಯುರ್ವೇದಿಕ್ಕಿನ ಪರಿಕಲ್ಪನೆ, ಮನುಷ್ಯನ ಉಗಮದ ಬಗ್ಗೆ ಎಷ್ಟು ಚಂದ ಇದೆ ನೋಡಿ ಪದ್ಯದಲ್ಲಿ, ಆ ಒಂದು ದಾಸರ ಪದದಲ್ಲಿ, ಹೌದಲ್ವಾ? ಇದು ನಿಮ್ಮ ಸಾಧನೆಗೆ, ನಿಮ್ಮ ತಂದೆ ತಾಯಿ ಕೊಡುಗೆ ಹಾಗೇನೆ. ನೀವು ಈಗ ಒಂದು ಮನೆ ಗೃಹಿಣಿಯಾಗಿದ್ರಿ, ನಿಮ್ಮ ಅತ್ತೆ ಮಾವ ಮತ್ತೆ ನಿಮ್ಮ ಪತಿ ಹೇಗೆ ಇದಕ್ಕೆಲ್ಲ ಸಹಕರಿಸಿದ್ದಾರೆ?
1: ನನಗೆ ಒಂದು ಮನೆ ಅಂದ್ರೆ ಒಂದು ಮನೆ ಬಿಟ್ಟು ಒಂದು ಮನೆ ಬಂದ್ಮೇಲೆ ಅವರದೇ ಜವಾಬ್ದಾರಿ ಅನ್ನುವಂತೆ ನನ್ನ ಅತ್ತೆ ಆದ ನಾಗರತ್ನ ಅವರು, ಮತ್ತೆ ನಮ್ಮ ಮಾವ ಅಂದ್ರೆ ರಿಟೈರ್ಡ್ ಪ್ರಿನ್ಸಿಪಲ್ ಸರ್ ಅವರು, ಮತ್ತೆ ನಮ್ಮ ಹಸ್ಬೆಂಡ್ ಆದವರು ವಿಶ್ವನಾಥ್, ಡಾಕ್ಟರ್ ವಿಶ್ವನಾಥ್ ಸಿಂಗ್ ಅಂತ ಹೇಳಿ ರಸಾಯನ ಶಾಸ್ತ್ರ ಸಹ ಪ್ರಾಧ್ಯಾಪಕರು ಸರ್ ಅವರು, ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಶಿವಮೊಗ್ಗದಲ್ಲಿದ್ದು. ನಾನು ಮದುವೆ ಆದ ನಂತರನೇ ಈ MD ಮಾಡ್ತಿದ್ದೇನೆ ಸರ್. ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ, ಮ್ಯಾರೇಜ್ ಆಗೋವರೆಗೂ ವರ್ಕ್ ಅನ್ನ ಮಾತ್ರ ಮಾಡ್ತಿದ್ದೆ. ಇವರ ಒಂದು ಪ್ರೋತ್ಸಾಹ ಮತ್ತು ಇವರ ಒಂದು ಇದರಿಂದ ಈಗೇನ್ ನಾನು MD ಮಾಡ್ತಿದ್ದೇನೆ, ಇದಕ್ಕೆಲ್ಲ ಇವರ ಒಂದು 3 ಜನರ ಒಂದು ಪ್ರೋತ್ಸಾಹ ಸರ್. ನಾನು ಹೇಳ್ಬೇಕು ಅಂತಂದ್ರೆ ಅವರು ನನ್ಗೆ ಅತ್ತೆ ಮಾವನ್ ತರ ಇಲ್ಲ, ತಂದೆ ತಾಯಿ ತರಾನೇ ಅವರು ಅಂತ ಹೇಳ್ಬೋದು ಸರ್. ನನ್ನ ಈ ಒಂದು 3 ವರ್ಷದ ಒಂದು ಏನ್ ಜರ್ನಿ ಇದೆಯಲ್ಲ, ಇದೆಲ್ಲದಕ್ಕೂ ಸಹಕಾರ ಅವರದ್ದೇ. ಈ ಒಂದು ಮಾಡ್ಲಿಕ್ಕೂ ಸಹ ಒಂದ್ಸರಿ ನೋಡು ಅಮ್ಮ ಮಾಡು, ಅದಕ್ಕೆಲ್ಲದಕ್ಕೂ ನಮ್ಮ ಸಹಕಾರ ಇರುತ್ತೆ ಅಂತ ಸರ್ ಹೇಳಿದ್ದು. ಅವ್ರಿಗೆ ನಾನು ಈ ಒಂದು ಸಮಯದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಅಂದ್ರೆ ತಾವು ವಿವಾಹದ ನಂತರವೂ ಸಹ ಓದ್ಲಿಕ್ಕೆ ಅವಕಾಶ ಮಾಡಿಕೊಟ್ರು, ಒಂದು ನಿಮ್ಮ ಒಂದು ಗುರಿ ತಲುಪಿಸೋದಿಕ್ಕೆ ನಿಮ್ಮ ಅತ್ತೆ ಮಾವ ಮತ್ತು ತಮ್ಮ ಪತಿಯೂ ಸಹ ಕಾರಣೀಕರ್ತರು ಅಂತ ತಾವು ಹೇಳ್ತಾ ಇದ್ರಿ. ಖಂಡಿತ ಕೆಲವು ಸತಿ ನಾವು ಓದೋ ಮದುವೆ ಆದ ನಂತರ ಓದೋದೇ ಕೆಲವರು ಬಿಟ್ಬಿಡ್ತಾರೆ, ಇನ್ ಕೆಲವರು ಮುಂದುವರೆಸ್ತಾರೆ. ಆದ್ರೂ ಸಹ ತಮ್ಮ ಗುರಿಯನ್ನು ತಲುಪಬೇಕು, ತಾವು ಕ್ರೀಡೆ ಮಾತ್ರ ಸಾಧನೆ ಮಾಡೋದ್ರ ಜೊತೆಗೆ ತಮ್ಮ ಶೈಕ್ಷಣಿಕವಾಗಿಯೂ ತಮ್ಮನ್ನ ಗುರುತಿಸ್ಕೊಳ್ಬೇಕು ಆಯುರ್ವೇದ ಕ್ಷೇತ್ರದಲ್ಲಿ ಅನ್ನೋದು ಒಂದು ಪ್ರಯತ್ನಕ್ಕೆ ನಿಮ್ಮ ಇಡೀ ಕುಟುಂಬ ಏನು ಟೊಂಕ ಕಟ್ಟಿ

0: ನಿಂತಿದೆ ನಿಮ್ಮ ಹಿಂದೆ ಅಂತ ಭಾವಿಸ್ಬೋದು. ಖಂಡಿತ ಕಾರ್ಯಕ್ರಮ ಮುಗಿಸುವ ಹೊತ್ತಾಗ್ತಾ ಇದೆ. ಕೊನೆಯದಾಗಿ ನಿಮ್ಮ ಇವತ್ತಿನ ಯುವ ಪೀಳಿಗೆಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ನೀವೀಗ ಸಾಧನೆಯ ಹಂತದ ಹೋಗ್ತಾ ಇದ್ದೀರಿ, ಇನ್ನ ನಿಮ್ಮ ಇವತ್ತಿನ ಯುವ ಪೀಳಿಗೆಗೆ ನಿಮ್ಮದೇ ಆದ ಒಂದು ಮಾತು
1: ಹೇಳ್ಬೇಕಂದ್ರೆ ಸರ್, ಇಂದಿನ ಈಗ ನಾವು ಒಂದು ಆಧುನಿಕ ಕಾಲದಲ್ಲಿ ನಾವು ಪ್ರಾಚೀನ ಕಾಲವನ್ನ ಮರಿತಿದ್ದೇವೆ ಸರ್, ಅಂದ್ರೆ ಆಯುರ್ವೇದವನ್ನ ಮರಿತಿದ್ದೇವೆ. ಆದ್ರಿಂದ ನಾವು ಯಾವತ್ತೂ ಆಯುರ್ವೇದಕ್ಕೆ ಪರವಾಗರ, ನಾವು ಉದಯರಾಗಿರ್ಬೇಕು. ಆಯುರ್ವೇದವನ್ನ ನಾವು ಜೀವನದಲ್ಲಿ ಫಾಲೋ ಮಾಡೋಣ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಟುಕೊಳ್ಳೋಣ. ಕೇವಲ ಶಿಕ್ಷಣ ಒಂದೇ ನಮ್ಮ ಗುರಿಯಾಗಿರಬಹುದು, ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಸಹ ನಾವು ಸಾಧನೆಯನ್ನ ಮಾಡಬಹುದು ಶಿಕ್ಷಣದ ಜೊತೆಗೆ. ಅದರಿಂದ ನಮ್ಮ ಮನೆಯವರ ಸಹಕಾರ ಇರಬಹುದು, ಅವರ ಒಂದು ಸಹಕಾರನು ಸಹ ಅವರಿಗೆ ಬೇಕು. ಮತ್ತು ಒಳ್ಳೆ ರೀತಿಯಲ್ಲಿ ನಾವು ಈ ಒಂದು ಜೀವನವನ್ನ ಸಾಗಬೇಕು, ಆಯುರ್ವೇದವನ್ನ ಫಾಲೋ ಮಾಡಬೇಕು. ಯಾಕಂದ್ರೆ ಆಯುರ್ವೇದ ಇದೆ ಲೈಫ್ ಟೈಮ್, ಇದು ಯಾವತ್ತು 4500 ವರ್ಷಗಳಿಂದ ಪ್ರಾಚೀನ ಕಾಲದಿಂದಲೂ ಬಂದಿದೆ. ಇದು ಯಾವತ್ತು ಅಳಿಯಲ್ಲ ಉಳಿಯುವಂತ ಒಂದು ವಿಜ್ಞಾನ ಆಗಿದ್ದು, ಇದನ್ನ ನಾವೆಲ್ಲರೂ ಫಾಲೋ ಮಾಡೋಣ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್.
0: ಖಂಡಿತ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ. ಸ್ವಾಸ್ಥ್ಯವಾಗಿ ಯುವ ಜನರು ಬೆಳಿಬೇಕು ಅಂತಂದ್ರೆ ಆಯುರ್ವೇದದ ಪಾತ್ರ ಇದೆ. ಹೆಚ್ಚಾಗಿ ಆಯುರ್ವೇದದ ಕಡೆಗೆ ಅವರು ಗಮನವನ್ನು ಕೊಡ್ಲಿ ಎನ್ನುವುದು ತಮ್ಮ ಆಶಯವಾಗಿತ್ತು ಅಂತ ಹೇಳ್ತಾ ಇಂದಿನ ಯುವ ಸಾಧಕರೊಂದಿಗೆ ನೀರು ಫೋನ್ ಔಟ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತಾವು ಈ ಕಾರ್ಯಕ್ರಮಕ್ಕೆ ಫೋನ್ ಮುಖಾಂತರ ತಮ್ಮ ವಿಚಾರಧಾರೆಗಳನ್ನ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ಹಂಚಿಕೊಂಡಿದ್ದೀರಿ. ತಮಗೆ ನಮ್ಮ ಪ್ರೀತಿಯ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಪರವಾಗಿ ವಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಕೇಳುಗರೆ, ಇಂದಿನ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಯುವ ಸಾಧಕಿ ಹಾಗೂ ಆಯುರ್ವೇದ ವೈದ್ಯರಾದ ಡಾಕ್ಟರ್ ವಿದ್ಯಾ ಬಂಕದ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇದಾಗಿತ್ತು ಇಂದಿನ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ಮಿಡಿಯಮ್ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
1: ಕೇಳಿದರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿದಿನ ಬೆಳಗ್ಗೆ 6:45 ನಿಮ್ಮ ಉತ್ತಮ ಆರೋಗ್ಯ ನಿರ್ವಹಣೆಗೆ ನುರಿತ ವೈದ್ಯರಿಂದ ಹೆಲ್ತ್ ಇಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ.
3: ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು.
4: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
1: ಬದುಕು ಜಟಕ ಬಂಡಿ
4: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15

ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೆಲೋಡಿಯಸ್ ಆಗಿ ಹಿಂದಿ ಮತ್ತು ಕನ್ನಡ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಸ್ನೇಹಿತರೆ, ಈ ದಿನ ಜನಿಸಿದ ಮಹನೀಯರನ್ನ ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತಾ ಇಂದಿನ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪ್ರಖ್ಯಾತರಾದಂತಹ ಗೋಪಾಲಕೃಷ್ಣ ಗೋಖಲೆಯವರ ಜನ್ಮದಿನವಾಗಿದೆ ಇಂದು. ಇವರು 1866 ಮೇ 9 ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೊಟ್ಲುಕ್ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರು ಮುಂಬೈನ ಎಲ್ವಿನ್ ಸ್ಟೋನ್ ಕಾಲೇಜ್ನಲ್ಲಿ ಶಿಕ್ಷಣವನ್ನು ಪಡೀತಾರೆ. ಅವರು ಅಂದಿನ ಕಾಂಗ್ರೆಸ್ ಮಂದಗಾಮಿ ಅಂದರೆ ಪಂಥದ ನಾಯಕರಾಗಿರ್ತಾರೆ. ಸಂವಿಧಾನಾತ್ಮಕ ಹೋರಾಟ, ಶಾಂತಿಯುತ ಮಾತುಕತೆ ಮತ್ತು ಸಮಾಜ ಸುಧಾರಣೆ ಮೂಲಕ ಸ್ವಾತಂತ್ರ್ಯ ಭಾರತವನ್ನು ಕಟ್ಟಬಹುದು ಎಂದು ಅವರು ನಂಬಿರ್ತಾರೆ. ಇವರು ಸೋಷಿಯಲ್ ಸರ್ವಿಸ್ ಬಗ್ಗೆ ಮಾತಾಡೋದಾದರೆ 1905 ಇವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ದೇಶಕ್ಕೆ ನಿಷ್ಠೆಯಿಂದ ಸೇವೆ ಸಲ್ಲಿಸುವ ಸ್ವಯಂ ಸೇವಕರ ಸಿದ್ಧಪಡಿಸುವುದು ಇವರ ಪ್ರಮುಖ ಉದ್ದೇಶವಾಗ್ತದೆ. ಇವರಿಗೆ ಗಾಂಧೀಜಿಗಳೇ ಗುರುಗಳಾಗಿರ್ತಾರೆ. ಗಾಂಧೀಜಿಯವರು ಭಾರತಕ್ಕೆ ಮರಳಿದಾಗ ಭಾರತ ಪರಿಸ್ಥಿತಿಯನ್ನು ಅರಿಯಲು ದೇಶಾದ್ಯಂತ ಸಂಚರಿಸುವಂತೆ ಸಲಹೆ ನೀಡ್ತಾರೆ ಇವರೇ. ಗಾಂಧೀಜಿಯವರು ಅಹಿಂಸಾತ್ಮಕ ಚಿಂತನೆಗಳ ಮೇಲೆ ಗೋಖಲೆಯವರ ಪ್ರಭಾವ ಇರುತ್ತೆ. ಗಾಂಧೀಜಿಯವರ ಗುರುಗಳು ಇವರು ಆಗಿದ್ರು ಎಂಬುದಾಗಿ ತಿಳಿದು ಬರುತ್ತೆ. ಹಾಗೆಯೇ ಬ್ರಿಟಿಷ್ ಸರ್ಕಾರದಲ್ಲಿ ಭಾರತೀಯರ ಹಕ್ಕುಗಳಿಗೆ ಇವರು ಶಾಸನಸಭೆಗಳಲ್ಲಿ ನಿರಂತರವಾಗಿ ದನಿ ಎತ್ತಿರ್ತಾರೆ. ಶಿಕ್ಷಣದ ಪ್ರಸಾರ, ಆರ್ಥಿಕ ಸುಧಾರಣೆಗಳು ಇವರ ಪ್ರಮುಖ ಅಂಶವಾಗಿರುತ್ತೆ. 1915 ಫೆಬ್ರವರಿ 19 ಪುಣೆಯಲ್ಲಿ ಇವರು ನಿಧನರಾಗ್ತಾರೆ. ಗೋಪಾಲಕೃಷ್ಣ ಗೋಖಲೆಯವರು ಅವರ ಒಂದು ದೊಡ್ಡ ಸಾಧನೆ ಎಂದರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಅಂದರೆ ಭಾರತ ದೇಶಕ್ಕಾಗಿ ನಾವು ಸೇವೆಯನ್ನು ಸಲ್ಲಿಸೋದಕ್ಕೆ ಒಂದು ಸಂಘವನ್ನು ಕಟ್ಟುವುದಿದೆಯಲ್ಲ, ಅದೊಂದು ವಿಶೇಷವಾದದ್ದು ಅಂತಲೇ ನಾವು ಭಾವಿಸ್ಬೇಕು. ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಎಂದು ಇವರು ಹೆಸರುವಾಸಿಯಾಗಿದ್ದಾರೆ ನಮ್ಮ ಗೋಪಾಲಕೃಷ್ಣ ಗೋಖಲೆಯವರು. ಇಂದು ಅವರು ಇಲ್ಲ, ಆದರೆ ಅವರ ಹುಟ್ಟುಹಬ್ಬದ ಸ್ಮರಣೆಯನ್ನು ಮಾಡ್ತಾ ಒಂದು ಇಂಪಾದ ಕನ್ನಡದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಚಿತ್ರ ಮಲಯ ಮಾರುತ, ಹಾಡಿದ್ದಾರೆ KJ ಯೇಸುದಾಸ್.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋವಾಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಪ್ರಸಾರ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು. ಸ್ನೇಹಿತರೆ, ಇವತ್ತು ದೇಶ ಕಂಡಂತಹ ವೀರ ಯೋಧ ಮತ್ತು ರಾಜರಾದಂತಹ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಜನ್ಮದಿನವಾಗಿದೆ. ಇವರನ್ನ ಮಹಾರಾಜ ಪ್ರತಾಪ್ ಸಿಂಗ್ ಎಂದು ಸಹ ಕರೆಯಲಾಗ್ತದೆ. ಇವರು ವಾಯುವ ಭಾರತದ ಮೇವಾರ್ ಸಾಮ್ರಾಜ್ಯದ 13ನೆಯ ರಾಜರಾಗಿದ್ರು. ಇವರ ಶೌರ್ಯ ಮತ್ತು ದೇಶಾಭಿಮಾನಕ್ಕೆ ಭಾರತೀಯ ಇತಿಹಾಸದಲ್ಲಿ ವಿಶೇಷ ಸ್ಥಾನಮಾನವಿದೆ. ಇವರು May 9, 1540 ಜನಿಸ್ತಾರೆ. ಇವರ ತಂದೆ ಮಹಾರಾಜ ಉದಯ್ ಸಿಂಗ್ ಮತ್ತು ತಾಯಿ ಜೈವಂತ್ ಬಾಯಿ. ಇವರು ಸೂರ್ಯವಂಶದ ರಜಪೂತರ ಸಿಸೋದಿಯಾ ವಂಶಕ್ಕೆ ಸೇರಿದವರಾಗಿರ್ತಾರೆ. ಇವರ ಒಂದು ವಿಶೇಷವಾದ ಯುದ್ಧ ಅಂದರೆ ಹಳದಿಘಾಟ್ ಯುದ್ಧ ಅಂತ ನಾವು ಕರಿತೀವಿ. 1576 ಮೊಘಲ್ ದೊರೆ ಅಕ್ಬರನ ವಿರುದ್ಧ ನಡೆದ ಈ ಯುದ್ಧವು ಅವರ ಕೆಚ್ಚದೆಯ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಮೊಘಲ್ ಸೈನ್ಯಕ್ಕೆ ಶರಣಾಗದೆ ಅವರು ಮೇವಾರ್ ಸ್ವತಂತ್ರವಾಗಿ ಹೋರಾಡ್ತಾರೆ. ಸವಾರ್ ಇವರ ಪ್ರಿಯವಾದ ಕುದುರೆ ಹೆಸರು ಚೇತಕ್ ಅಂತೇಳಿ. ಹಳದಿಘಾಟ್ ಯುದ್ಧದ ಸಮಯದಲ್ಲಿ ಚೇತಕ್ ಪ್ರತಾಪ್ ಸಿಂಗ್ ಅವರ ಜೀವ ಉಳಿಸಲು ಪ್ರಾಣಾರ್ಪಣೆ ಮಾಡ್ತದೆ. ಪ್ರೀತಿಯಿಂದ ಸಾಕಿರ್ತಾರೆ ಆ ಚೇತಕ್ ಎಂಬ ಕುದುರೆಯನ್ನ. ಇವರ ಆದರ್ಶಗಳೆಂದರೆ ದೇಶಭಕ್ತಿ, ಸಾಹಸ, ಛಲ ಮತ್ತು ಬಹಳ ಮುಖ್ಯವಾಗಿ ಶರಣಾಗತಿ ಆಗದೆ ಉಸಿರಿರುವವರೆಗೂ ಹೋರಾಟ ಮಾಡುವುದು ಮೂಲೋದ್ದೇಶವಾಗಿರುತ್ತೆ ಇವರದು ಅನ್ನೋದು ನಾವು ಗಮನಿಸಬೇಕಾಗಿರುತ್ತೆ. ಖಂಡಿತ ಮಹಾರಾಣ ಪ್ರತಾಪ್ ಅವರ ಇವತ್ತಿನ ಒಂದು ಅವರ ದೇಶಭಕ್ತಿ ಮತ್ತು ಸಾಹಸ ಛಲ ಇಂದಿನ ನಮ್ಮ ಪೀಳಿಗೆಗೆ, ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ ಅಂತ ಹೇಳ್ತಾ ಅವರ ಒಂದು ಹುಟ್ಟುಹಬ್ಬದ ಸ್ಮರಣೆಯನ್ನು ಮಾಡ್ತಾ ಬನ್ನಿ ಈಗ ಒಂದು ಹಿಂದಿ ಗೀತೆಯನ್ನು ಕೇಳ್ಕೊಂಡು ಬರೋಣ. ಗೀತೆಗೆ ದೆನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಅನುರಾಧ ಸಾಯಿರಾಮ್ ಅವರು. ಚಿತ್ರ ಬೋಸ್.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಾದಂಬರಿಯ ಸಾರ್ವಭೌಮ ಎಂದು ಪ್ರಸಿದ್ಧರಾದಂತಹ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯರ ಜನ್ಮದಿನವಾಗಿದೆ. ಇವರು ಮೇ ಒಂಬತ್ತು 1908 ಜನಿಸ್ತಾರೆ. ಇವರನ್ನ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನಕೃ ಎಂದು ಕಾವ್ಯನಾಮದಿಂದ ಕರೆಯಲಾಗ್ತದೆ. ಇವರು ಪ್ರಗತಿಶೀಲ ಚಳುವಳಿಯ ಪ್ರವರ್ತಕರು ಮತ್ತು ಪ್ರಮುಖ ಕಾದಂಬರಿಕಾರರಾಗಿದ್ದಾರೆ. ಇವರನ್ನು ಈಗಾಗಲೇ ಹೇಳಿದೆ, ಅಸಂಖ್ಯಾತ ಜನಪ್ರಿಯ ಕಾದಂಬರಿಗಳು ರಚಿಸಿದ್ದಕ್ಕಾಗಿ ಇವರಿಗೆ ಕಾದಂಬರಿಯ ಸಾರ್ವಭೌಮ ಅಂತ ಹೆಸರು ಬಂದಿದೆ. ಇವರನ್ನ ಕನ್ನಡದ ಕಟ್ಟಾಳು ಅಂತಲೂ ಸಹ ಕರೀತಾರೆ. ಸಾಹಿತ್ಯವಲ್ಲದೆ ಕನ್ನಡ ಮತ್ತು ಕರ್ನಾಟಕದ ಹಿತರಕ್ಷಣೆಗಾಗಿ ಇವರು ಹೋರಾಡಿದ ಪ್ರಮುಖ ಚಳುವಳಿಗಾರರಾಗಿದ್ದಾರೆ. ಪ್ರಗತಿಶೀಲ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ

ಸಾಮಾಜಿಕ ಕಳಕಳಿ ಮತ್ತು ವಾಸ್ತವವಾದಿ ದೃಷ್ಟಿಕೋನವನ್ನು ತಂದುಕೊಟ್ಟಂತಹ ಪ್ರಗತಿಶೀಲ ಸಾಹಿತ್ಯದ ಚಳುವಳಿಯ ನೇತೃತ್ವವನ್ನ ವಹಿಸಿದಂಥವರು. ಇವರು ಸುಮಾರು 100 ಕಾದಂಬರಿಗಳನ್ನ 200 ಕೃತಿಗಳನ್ನ ರಚಿಸಿದ್ದಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳೆಂದರೆ ಸಂಧ್ಯಾರಾಗ, ಇದು ಸಿನಿಮಾವಾಗಿಯೂ ಸಹ ಹೆಚ್ಚು ಪ್ರಾಶಸ್ತ್ಯವನ್ನು ಮತ್ತು ಪ್ರಸಿದ್ಧಿಯನ್ನು ಪಡೆದಿದೆ, ಉದಯರಾಗ, ನಟ ಸಾರ್ವಭೌಮ, ಗೃಹಲಕ್ಷ್ಮಿ. ಹಾಗೆಯೇ ಇವರು ಕರ್ನಾಟಕ ಕಲಾವಿದರು ಹೌದು, ಬರಹಗಾರರು, ಬದುಕು, ಆತ್ಮಕಥೆ ಮತ್ತು ಹಲವಾರು ನಾಟಕ ಹಾಗೂ ಸಣ್ಣ ಕಥೆಗಳನ್ನು ರಚನೆ ಮಾಡಿದ್ದಾರೆ. 1960 ಮಣಿಪಾಲದಲ್ಲಿ ನಡೆದ 42 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಇವರು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಮೊದಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಇವರು ಬೆಂಗಳೂರಿನಲ್ಲಿ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಪ್ರದರ್ಶನಗೊಳ್ಳಲು ನಡೆಸಿದ ಹೋರಾಟ ಮಹತ್ವದ್ದು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಕಾದಂಬರಿಯ ಸಾರ್ವಭೌಮರು ಸದಾ ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಅವರ ಕಾದಂಬರಿ ಮೂಲಕ ಉಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಅವರ ಒಂದು ಜನ್ಮದಿನವನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ. ಇವರು ಜುಲೈ 8, 1971 ನಿಧನರಾಗ್ತಾರೆ. ಖಂಡಿತ ಅವರು ಸದಾ ಅವಿಸ್ಮರಣೀಯ ಅಂತ ಹೇಳ್ತಾ ಬನ್ನಿ ಅವರದೇ ಕಾದಂಬರಿ ಆಧಾರಿತವಾದಂಥ ಸಂಧ್ಯಾರಾಗ ಚಿತ್ರದ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಗಾಯಕರು ಎಸ್ ಜಾನಕಿ, ನಂಬಿದೆ ನಿನ್ನ. ಎಂಥ ಅದ್ಭುತವಾದ ಹಾಡು ಗೊತ್ತೇ ಇದು.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಸ್ನೇಹಿತರೆ

ಇವತ್ತು ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯಾದಂತಹ ಸಾಯಿ ಪಲ್ಲವಿಯವರ ಜನ್ಮದಿನವಾಗಿದೆ. ಇವರು ದಕ್ಷಿಣ ಭಾರತದ ತೆಲುಗು, ತಮಿಳು ಮತ್ತು ಮಲಯಾಳಂ ಚಿತ್ರಗಳು ನಟಿಸುವ ಮೂಲಕ ಪ್ರಸ್ತುತ ಟ್ರೆಂಡಿಂಗ್ನಲ್ಲಿರುವ ನಟಿಯಾಗಿದ್ದಾರೆ ಅಂತ ಭಾವಿಸ್ಬೋದು. ಇವರು May 9, 1992 ತಮಿಳುನಾಡಿನ ಕೋಟಗಿರಿಯಲ್ಲಿ ಜನಿಸ್ತಾರೆ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಜಾರ್ಜಿಯಾದ ಟಿಬಿಲಿಸ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಇವರು 2015 ಮಲಯಾಳಂನ ಸಿನಿಮಾ ಪ್ರೇಮಂ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಈ ಚಿತ್ರದ ಮಲ್ಲಾರ್ ಪಾತ್ರ ಇವರಿಗೆ ಅಪಾರ ಜನಪ್ರಿಯ ತಂದುಕೊಡ್ತದೆ. ಇವರ ನಟಿಸಿರುವ ಪ್ರಮುಖ ಸಿನಿಮಾಗಳೆಂದರೆ ತೆಲುಗಿನ ಫಿದಾ, ಹಾಗೆ ಮಾರಿ 2, ಲವ್ ಸ್ಟೋರಿ, ಶ್ಯಾಮ್ ಸಿಂಗ್ ರಾಯ್ ಗಾರ್ಗಿ ಮತ್ತು ವಿರಾಟ್ ಪರ್ವಂ ಗಮನಾರ್ಹ ಚಿತ್ರಗಳಾಗಿದೆ. ಇದರ ಜೊತೆಗೆ ಅಮೀರ್ ಖಾನ್ ಅವರ ಮಗ ಜುನೈದಿ ಖಾನ್ ಅಭಿನಯದ ಏಕ್ ದಿನ್ ಸಿನಿಮಾ ಮೂಲಕ ಇತ್ತೀಚೆಗೆ ಹಿಂದಿ ಚಿತ್ರರಂಗಕ್ಕೆ ಇವರು ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಯಾವುದೇ ಸರಳ ಮತ್ತು ಸಜ್ಜನಿಕೆಯ ಗ್ಲಾಮರ್ನ ನಟಿ ಆಗಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವರ ವಿಶಿಷ್ಟವಾದಂತಹ ನಟನೆ ಮೂಲಕ ಇಂದಿಗೂ ಗಮನ ಸೆಳೆಯುತ್ತಿರುವಂತಹ ನಟಿಯಾಗಿದ್ದಾರೆ ಅಂತ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಬನ್ನಿ ಈಗ ಒಂದು ಹಿಂದಿ ಗೀತೆಯನ್ನು ಕೇಳ್ಕೊಂಡು ಬರೋಣ. ಚಿತ್ರ ಮೇನೆ ಪ್ಯಾರ್ಕಿಯಾ, ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಅವರು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 9:38:33. ಭಾವಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳೋಣ. ಉಷಾ ನಾಗರಾಜ್ ಅವರ ಕವನವನ್ನು ಹಾಡಿದ್ದಾರೆ ಸಂಗೀತ ವರ್ಣೀಕರ್.

ಕೇಳಿದ್ರೆ ಇಂಪಾದ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ, ಜೊತೆಗೆ ತಮ್ಮ ಸಂದೇಶಗಳ ಕಡೆ ಗಮನ ಹರಿಸೋಣ. ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನು ಕೇಳಿ ತಮ್ಮ ಸಂದೇಶಗಳನ್ನು ಕಳಿಸಿರುವ ನಮ್ಮ ಪ್ರೀತಿಯ ಕೇಳುಗರ ಸಂದೇಶಗಳು ಓದುವ ಸಮಯ. ಮುಂಜಾನೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಹೊನ್ನೂರು ಆಲಿಯವರು. ಹಾಗೇನೆ ಆಕಾಶವಾಣಿ ಭದ್ರಾವತಿಯ ಶನಿವಾರದ ಬೆಳಗಿನ ಶುಭೋದಯ ಒಂದೇ ಮಾತರಂ ಎನ್ನೋಣ ಅಂತ ಹೇಳ್ತಿದ್ದಾರೆ ಕೆರೆಬೀರ್ನಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ್ ಗಡದೆ ಅವರು. ಜೊತೆಗೆ ಬೋಪ ವೆಂಕಟೇಶ್ ಅವರು ಬೋಧನ ಹೊಸಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಮುಂಜಾನೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೇನೆ ಮುಂದುವರೆದಂತೆ ಅಶ್ವಿನಿ ಪ್ರದೀಪ್ ಅವರು ಚಿಕ್ಕನಲ್ಲೂರಿನಿಂದ, ಹಾಯ್ ಸರ್ ಬೆಳಗಿನ ಶುಭೋದಯ, ಈ ದಿನ ಚಿಂತನ ಕರುನಾಳು ಬಾಬಳಿಕೆ ಕಾರ್ಯಕ್ರಮದಲ್ಲಿ ಪ್ರಸಾರದ ಮಾಹಿತಿ ತುಂಬ ಅರ್ಥಗರ್ಭಿತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಂಪಣ್ಣ

ನ್ಯಾಮತಿಯಿಂದ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣಗಳ ಪರಿಚಯ ಸರಣಿ ಕಾರ್ಯಕ್ರಮದಲ್ಲಿ ನಾರ್ವೆ, ಗೋಪಾಲ ಕೃಷ್ಣ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಾಲಯ, ಕಂಚಿನ ಕೊಳ ಮುಂತಾದ ಸ್ಥಳಗಳ ಬಗ್ಗೆ ಸುಂದರರಾಜ್ ಅವರು ವಿವರವಾಗಿ ತಿಳಿಸಿದ್ರು. ಅವರಿಗೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶುಭೋದಯ ಆಕಾಶವಾಣಿ, ವಿಚಾರಪೂರ್ಣ ಮಾಹಿತಿಗೆ, ಇಂಪಾದ ಹಾಡುಗಳಿಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಪ್ರತಿಮಾ ನಾಯಕ್ ಅವರು. ಶುಭೋದಯ ಸರ್, ಇಂದಿನ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ವಿದ್ಯಾ ಅವರ ಸಾಧನೆ ಹಾದಿ ಕುರಿತು ತುಂಬಾ ಚೆಂದಾಗಿ ಮೂಡಿ ಬಂತು, ಹಾಗೆಯೇ ಸಂದರ್ಶನ ಸೊಗಸಾಗಿ ಮೂಡಿ ಬಂತು. ಗೀತೆಗಳು ಮನಕ್ಕೆ ಮುದ ನೀಡಿದ್ವು ಅಂತ ಹೇಳ್ತಾ ಇದ್ದಾರೆ ದಾವಣಗೆರೆಯಿಂದ ಚಂದ್ರಿಕಾ ನೀರ್ಲಿಗುಂಡಿ ಅವರು. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಶನಿವಾರದ ಶುಭ ಮುಂಜಾನೆಗಳು 7:15ಕ್ಕೆ ಮೂಡಿ ಬಂದ ಚಿಕ್ಕಮಗಳೂರು ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳ ಮಾಹಿತಿ ಕಾರ್ಯಕ್ರಮ ಚೆನ್ನಾಗಿತ್ತು. ನಂತರ ಮೂಡಿ ಬಂದ ಭಾವಗೀತೆ ಕೂಡ ಸೊಗಸಾಗಿತ್ತು. 7:40ಕ್ಕೆ ಮೂಡಿ ಬಂದ ಚಲನಚಿತ್ರ ಗೀತೆಗಳು ಜೀವನದ ನೈಜತೆ ನೀತಿಯನ್ನು ಸಾರುತ್ತಿದ್ದವು. 8:30ಕ್ಕೆ ಮೂಡಿ ಬಂದ ಬಹುಮುಖ ಪ್ರತಿಭೆ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ ಅನೇಕ ಮಾಹಿತಿ ಮತ್ತು ಸಂಗತಿಗಳು ತಿಳಿಸಿಕೊಟ್ಟಿತು. ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಹೆಮ್ಮೆಯ ಕಾರ್ಯಕ್ರಮ ಮಿಕ್ಸ್ ಮಾಡಿ ಹಾಡುಗಳು ದಿನದ ಮಾಹಿತಿ ಸೂಪರ್ ಆಗಿ ಮೂಡಿ ಬರ್ತಾ ಇದೆ. ನಾನು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಮೊದಲನೇ ಹಾಡು ಸಕಲ ಕಾರ್ಯ ಸಾಧನೆಗೆ ಈ ಶಾಸ್ತ್ರೀಯ ಗೀತೆ ನನ್ನ ಸಂಗೀತ ಲೋಕಕ್ಕೆ ಕರೆದುಕೊಂಡು ಹೋಯಿತು. ಎಲ್ಲರಿಗೂ ಶುಭೋದಯ ಶುಭ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮುಂದುವರೆದಂತೆ ಶುಭ ಮುಂಜಾನೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ MN ಸುಂದರರಾಜ್ ಅವರು ದೇವಾಲಯಗಳ ಮಾಹಿತಿ, 8:30ಕ್ಕೆ ಸಾಧಕರ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ವಿದ್ಯಾಬಂಕದವರು ಮನದಾಳದ ಮಾತು ತುಂಬ ಇಷ್ಟವಾಯಿತು, ಮತ್ತು ನಿನ್ನೆ ಭದ್ರಾವತಿಯ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ನಡೆಸಿದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಶಾರದಾ ಚಿಕ್ಕಪ್ಪ ರಾಮೇಶ್ವರ ಶಿವಮೊಗ್ಗದಿಂದ. ಸದಾಶಿವಪ್ಪ ಮಂಡಗಟ್ಟದಿಂದ, ಮಿಕ್ಸ್ ಮೆಲೋಡಿ ಹಾಡು ಕಾರ್ಯಕ್ರಮ ತುಂಬ ಚೆನ್ನಾಗಿದ್ವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. BH ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿ, ಗುಡ್ ಮಾರ್ನಿಂಗ್ ಸರ್, ಪ್ರೋಗ್ರಾಮ್ ಆರ್ ಮಿಕ್ಸ್ ಮಾಡಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರು ವಿಜಯಕುಮಾರ್, ಶುಭ ಮುಂಜಾನೆ ಗುಬ್ಬಿ ಸರ್ ಅವರಿಗೆ. ಚಿಂತನದಲ್ಲಿ ಮಾಹಿತಿ, ಭಕ್ತಿ ಗೀತೆಗಳು, ನೇಗಿಲು ಮಿಡಿತ, ಕರುಣಾಳ ಬಾ ಬೆಳಕೆ ಹಾಗೂ ಸರ್ಜಿ ಆಸ್ಪತ್ರೆ ಆರೋಗ್ಯ ಮಾಹಿತಿ 7:45ಕ್ಕೆ ಪ್ರಸಾರಗೊಂಡ ಚಿತ್ರಗೀತೆಗಳು ಮತ್ತು ಭಾವಗೀತೆಗಳು, ಮಿಕ್ಸ್ ಮಾಡಿ ಹಾಡುಗಳು, ದಿಲ್ ದಿಲ್ವಾನ ಹಾಡು ಚೆನ್ನಾಗಿತ್ತು, ಅದ್ಭುತ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದ ಕೃಷಿ ನಗರದ ದೊಡ್ಡಮನೆ ಯಾರಪ್ಪ ಕೃಷಿ ವಿಜಯ್ ಗಣೇಶ್, ಸವಿತಾ ಗಣೇಶ್, ಆಶಾ ವಿಜಯಕುಮಾರ್ ಹಾಗೂ ಡಾಕ್ಟರ್ ಪ್ರವೀಣ್ ಅವರು. ಗುರುವರಿಯರೇ ಶುಭೋದಯ, ಕಾರ್ಯಕ್ರಮಗಳು ಆಲಿಸ್ತಾ ಇದ್ದೀವಿ, ಕಾರ್ಯಕ್ರಮ ಒಂದಕ್ಕಿಂತ ವಿಭಿನ್ನ ಮೂಡಿ ಬರ್ತಿದೆ. ಭಕ್ತಿಗಳು ಭಾವಿತಿಗಳು, ಗುರುರಾಜ ಕರ್ಜಿಗೆಯವರ ಕಥನಕ ಸೂಪರ್, ಪ್ರವಾಸಿ ತಾಣಗಳ ಪರಿಚಯ ಚೆನ್ನಾಗಿ ಮೂಡಿ ಬಂತು, ಹಾಗೆಯೇ ಸರ್ಜಿಯವರ ಆಸ್ಪತ್ರೆ ಕಾರ್ಯಕ್ರಮ ಮಾಹಿತಿ ಸೂಪರ್ ಆಗಿತ್ತು, ಪ್ರಸಾರಗೊಂಡ ಚಲನಚಿತ್ರ ಗೀತೆಗಳು ಅದ್ಭುತ ಮೂಡಿ ಬಂತು, ಮಿಕ್ಸ್ ನೋಡಿ ಪ್ರಸಾರವಾದ ಹಿಂದಿ ಮತ್ತು ಕನ್ನಡ ಗೀತೆಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ನಟ ಅರುಣ್ ಕುಮಾರ್ ಎಲ್ಲರಿಗೂ ಬೆಳಗಿನ ಶುಭೋದಯ, ಗೀತಾರಾಧನಾ ಭಕ್ತಿ ಗೀತೆಗಳು, ದೇವಸ್ಥಾನದ ಮಾಹಿತಿ, ಆರೋಗ್ಯದ ಬಗ್ಗೆ ಡಾಕ್ಟರ್ ಅರುಣ್ ಕುಮಾರ್ ಅವರು ನೀಡಿದ ಮಾಹಿತಿ ತುಂಬ ಚೆನ್ನಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಹಾಗೆಯೇ ಯುವ ಸಾಧಕಿ ಆಯುರ್ವೇದದ ವೈದ್ಯರಿಂದ ಬಹಳ ಉಪಯುಕ್ತ ಮಾಹಿತಿ ಲಭ್ಯವಾಯಿತು. ಮಿಕ್ಸ್ ಮಾಡಿ ಹಾಡುಗಳು ಭಾವಗೀತೆಗಳು ತುಂಬ ಚೆನ್ನಾಗಿದ್ವು ಅಂತ ಹೇಳ್ತಾ ಇದ್ದಾರೆ. ರಾಜು ಶಂಕರ್ ಘಟ್ಟ ಅವರು, ಸಂಗೀತ ಕಿವಿಗೆ ಇಂಪು, ನಾಟ್ಯ ಕಣ್ಣಿಗೆ ತಂಪು, ಮುಂಜಾನೆ ಗಾಳಿ ನಮ್ಮ ಮನಸ್ಸಿಗೆ ತಂಪು, ನಮ್ಮ ಬಾನುಲಿಯಿಂದ ಬೆಳಗಿನ ಸುಭಾಷಿತದೊಂದಿಗೆ ಉತ್ತಮ ಕಾರ್ಯಕ್ರಮ ನಡೆಸುತ್ತಿರುವ ಯುವ ಸಾಧಕಿ ಡಾಕ್ಟರ್ ವಿದ್ಯಾಬಂಕದವರೊಂದಿಗೆ ನೇರ ಫೋನ್ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂತು. ಕಥೆಗಳನ್ನು ಹಾಗೆಯೇ ಮಾತುಕತೆಗಳು ಚೆನ್ನಾಗಿ ಮೂಡಿ ಬಂತು. ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೀತಿಯಿಂದ ಕೇಳಿಸಿದ ನಮ್ಮ ಆತ್ಮೀಯ ಸಹೋದರರಿಗೆ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ರಾಜು ಶಂಕರ್ ಘಟ್ಟ ಅವರು. ಮುಂದುವರೆದಂತೆ ಶನಿವಾರದ ವಂದನೆಗಳು ಸರ್, ಹೆಲ್ತ್ ಇನ್ಸ್ ಸೂಪರ್ ಆಗಿತ್ತು, ಚಿತ್ರಗೀತೆಗಳು ಚೆಂದ ಮೂಡಿ ಬಂತು, ಮಿಕ್ಸ್ ಮಾಡಿ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ ಶ್ರೀ ಶೈಲಕುಮಾರ್ ಏರ್ ಲೇಔಟ್ ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಶುಭೋದಯ ಸರ್, ಹೇಗಿದ್ದೀರಿ? ಚಿಂತನ ಕರುಣಾಳ ಬಾ ಬೆಳಕೆ, ಹೆಲ್ತ್ ಇನ್ಸ್ ವಾರ್ತೆಗಳು, ಚಿತ್ರಗೀತೆಗಳು, ಭಕ್ತಿಗೀತೆಗಳು, ಆರೋಗ್ಯ ಮಾಹಿತಿ, ಪ್ರವಾಸಿ ತಾಣಗಳ MN ಸುಂದರರಾಜ್ ಅವರು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಈಗಲೇ ಹೋಗಿ ಬರೋಣ ಅನ್ಸುತ್ತೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ಮಿಕ್ಸ್ ನೋಡಿ ಪ್ರಸಾರವಾಗುತ್ತಿರುವ ಕನ್ನಡ ಮತ್ತು ಹಿಂದಿ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ, ಭಾವಿಗೆ ತುಂಬ ಅರ್ಥಪೂರ್ಣವಾಗಿದೆ. ಧನ್ಯವಾದಗಳು. ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲ ಸಾಧಕರಿಗೆ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಸರ್, ಶುಭೋದಯ, ಬೆಳಗಿನ ಕಾರ್ಯಕ್ರಮ ಚೆಂದವೇ ಮೂಡಿ ಬರ್ತಿದೆ, ಧನ್ಯವಾದಗಳು. ಗುಡ್ ಮಾರ್ನಿಂಗ್ ಸರ್, ಉಮಾದೇವಿ PW ಕಾಲೋನಿ BR ಪ್ರಾಜೆಕ್ಟ್ನಿಂದ ಸಿರಿ ಚಂದ್ರಶೇಖರ್ ಅತ್ತಿಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕಿನಿಂದ, ವಿಶೇಷದಲ್ಲಿ ಮಿಕ್ಸ್ ಮಾಡಿ ಅರ್ಥಪೂರ್ಣ ಗೀತೆಗಳು ಉತ್ತಮ ನಿರೂಪಣೆ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಾಗಶಿ ಜಯಂತಿ ಗಣಪತಿ ನುಗ್ಗಿ ಗ್ರಹ ಬೇರ್ಕೊಡುಗೆ, ಅಸತ್ಯ ಎಂದು ಸತ್ಯವಾಗದು,
ಇಂದಿನ ಗೀತಾರಾಧನೆ ಕಾರ್ಯಕ್ರಮದ ಉಕ್ಕಿನ ನರಸಿಂಹಸ್ವಾಮಿ ದೇವಾಲಯ ಪರಿಚಯ ಚಿಂತನ ಕರುಣಾಳುಭಾವ ಬೆಳಕೆ ನೇಗಿಲ ಮಿಡಿತ ಆರೋಗ್ಯ ಸೂತ್ರ ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಿ ತಾಣಗಳ ಪರಿಚಯ ಚಂದವಾಗಿ ಮೂಡಿ ಬಂತು.

ಭಾವೈತಿಗಳು ಸುಮಧುರವಾಗಿತ್ತು ಅಂತ ಅವರೇ ಹೇಳ್ತಾ ಇದ್ದಾರೆ. ಶುಭ ಮುಂಜಾನೆ ಆಕಾಶವಾಣಿಗೆ ಬೆಳಗಿನಿಂದ ಪ್ರಸಾರವಾದ ಕರುಣಾಳಭಾ ಬೆಳಕೆ ಹೆಲ್ತ್ ಇಂಟ್ಸ್ ಹಾಗೆಯೇ ಪ್ರವಾಸಿ ತಾಣಗಳ ಬಗ್ಗೆ ತುಂಬ ಮಾಹಿತಿ ತಿಳಿಸ್ಕೊಟ್ರು. ಚಿತ್ರ ಇದುಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರು, ಲಕ್ಷ್ಮೀ ಸೈಕಲ್ ಶಾಪ್ ಜನಾಪುರ ಭದ್ರಾವತಿಯಿಂದ. ಶುಭೋದಯ ಸರ್, ಹೊಸ್ಮನೆ ಭದ್ರಾವತಿ ಶೈಲಜಾ ಪರಶುರಾಮ್, ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆ ಕರುಣಾನುಭಾವ ಬೆಳಕೆ ಮಿಕ್ಸ್ ಮಾಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಬಿ ಸತ್ಯನಾರಾಯಣ್, ಜೆ ಎಚ್ ಪಟೇಲ್ ಬಡಾವಣೆ, ಶಿವಮೊಗ್ಗದಿಂದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್, ಸುಪ್ರಭಾತಂ. ತಂಗಿ ಮನೆ ಗೃಹಪ್ರವೇಶಕ್ಕೆ ಅಲ್ಲಿಗೆ ಹೋಗಿದ್ದೇವೆ, ಅಲ್ಲಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದವು, ತಾಯಿ ಬಹಳ ಸಂತೋಷಪಟ್ಟರು ಸರ್. ಹೊಸಪೇಟೆಯಿಂದ ಶ್ರೀದೇವಿ ಮತ್ತು ಹರ್ಷಿತ್ ಸಮರ್ಥ ಹಾಗೂ ತಾಯಿ ಶಾರದಾ. ಖಂಡಿತ, ಎಲ್ಲೇ ಇದ್ರೂ ನಾವು ಆಕಾಶವಾಣಿ ಕೇಳ್ತಾ ಇದ್ದೀರಲ್ಲ. ಅನಂತ್ ಪದ್ಮನಾಭ ಅವರೇ, ಧನ್ಯವಾದಗಳು ಅಂತ ಹೇಳ್ತೀವಿ. ಹಾರ್ಟ್ಲಿ ವೆಲ್ಕಮ್ ಸರ್. ಶುಭ ಮುಂಜಾನೆ, ಸೂಪರ್ ಇನ್ಫಾರ್ಮೇಶನ್ ಸರ್, ಸೂಪರ್ ಯೂಸ್ಫುಲ್. ಪ್ರಶಾಂತ್ ಶೆಟ್ಟರ್, ಭದ್ರಾವತಿ ಟುಡೇ, ಶ್ರೀ ಆಂಜನೇಯ ರಥೋತ್ಸವ, ತಾಲೂಕ್ ಆಫೀಸ್ ರೋಡ್, ಭದ್ರಾವತಿ. ಧನ್ಯವಾದಗಳು ಆಂಜನೇಯ, ನಮಗೆಲ್ಲರಿಗೂ ಸನ್ಮಾನಗಳು ಉಂಟು ಮಾಡಲಿ ಅಂತ ಹೇಳ್ತಾ ಇದ್ದೆ. ಮಿಕ್ಸ್ ನೋಡಿ ಕಾರ್ಯಕ್ರಮದಲ್ಲಿ ರಾಣಾ ಪ್ರತಾಪ್ ಸಿಂಹ್ ಅವ್ರ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸುಮಾ ವಿರೂಪಾಕ್ಷಪ್ಪ ಹುರ್ಕಡ್ಲಿ ನ್ಯಾಮ್ತಿಯಿಂದ, ಶುಭೋದಯ ಸರ್, ಕೆಲಸ ಮಾಡ್ತಾನೆ, ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. 7:45ಕ್ಕೆ ಪ್ರಸಾರವಾದ ಚಿತ್ರಗೀತೆಗಳು ತುಂಬ ಚೆನ್ನಾಗಿತ್ತು. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿಮಠ ಗದ್ದೆ ಹೋಬಳಿ, ಶುಭಮಂಜನ್ ಸರ್, ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಸಲ್ಮಾ ಟೀಚರ್ ಅವರು, ಮಲಯಮಾರುತ ಹಾಡು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ಸ್ನೇಹಿತರೆ, ನಿಮ್ಮೆಲ್ಲ ಸಂದೇಶಗಳನ್ನು ಓದಿದ್ದೇನೆ, ಬನ್ನಿ ಈಗ ಒಂದು ಕಾರ್ಯಕ್ರಮದ ಕಡೆಯದಾಗಿ ಒಂದು ಭಾವಗೀತೆಯನ್ನು ಕೇಳ್ಕೊಂಡು ಬರೋಣ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನ, ಹಾಡಿದ್ದಾರೆ ಸಿ ಅಶ್ವಥ್.

0: ಕೇಳುವರೆ ಇದಾಗಿತ್ತು ಈ ಹೊತ್ತಿನ ಭಾವಗೀತೆಗಳ ಕಾರ್ಯಕ್ರಮ. ಮತ್ತೆ ಭಾವಗೀತೆಗಳನ್ನ ಈ ಬೆಳಗ್ಗೆ 11:35 ಪ್ರಸಾರ ಮಾಡ್ತೇವೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ FM 103.5 ಮೆಗಾಹೆಡ್ಸ್ ಹಾಗೂ 101.4 ಮೆಗಾಹೆಡ್ಸ್ಗಳಲ್ಲಿ ಮತ್ತು ಮಿನಿ 625 ಕಿಲೋಹೆಡ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಸ್ಟುಡಿಯೋ ಸಮಯ 10:45.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾರದ ವಿಶೇಷತೆ ವಿಜ್ಞಾನ ರಸ್ಯ ಪ್ರಶ್ನೆ. ಸ್ನೇಹಿತರೆ, ಎಷ್ಟು ಬೇಗ ಶನಿವಾರ ಬಂದಾಯ್ತಲ್ವಾ. ವಿಜ್ಞಾನ ರಸಪ್ರಶ್ನೆಗಳು ನಮ್ಮ ಜ್ಞಾನ ವೃದ್ಧಿಗೆ ಪೂರಕವಾಗಿದೆ ಅಂತ ಹೇಳ್ಬೋದಲ್ವಾ ಸ್ನೇಹಿತರೆ. ಖಂಡಿತ ಇವತ್ತು ವಿಜ್ಞಾನ ತರಗತಿ ಆರಂಭ ಆಗ್ತಾ ಇದೆ. ಎಲ್ಲ ನಮ್ಮ ಪ್ರೀತಿಯ ಕೇಳುಗರು ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಕ್ಕೆ ಸಿದ್ಧವಾಗಿದ್ದೀರಿ, ಜೊತೆಗೆ ಉತ್ತರವನ್ನು ಕಳಿಸೋದಕ್ಕೂ ಏನು ಬಹುಶಃ ಕಾತುರದಿಂದ ಆತುರದಿಂದ ತುದಿಗಾಲು ನಿಂತಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಖಂಡಿತ ಬನ್ನಿ, ಹಾಗಾದರೆ ಪ್ರಶ್ನೆಯನ್ನು ನಾನು ಕೇಳಲ. ಮೊದಲನೇ ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. ಪ್ರಬುದ್ಧ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿರ್ತವೆ, ಅಂದರೆ ವಯಸ್ಕ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಆಯ್ಕೆ 1 206, ಆಯ್ಕೆ 2 210. ಆಯ್ಕೆ 1 206, ಆಯ್ಕೆ 2 210. ಗಮನಿಸಿ, ವಯಸ್ಕ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಪ್ಷನ್ ಎ 206, ಆಪ್ಷನ್ ಬಿ 210. ಉತ್ತರವನ್ನು ಕಳಿಸ್ಕೊಡ್ತಿರಲ್ವ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9485127260. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9485127260ಗೆ ಉತ್ತರವನ್ನು ಕಳಿಸ್ಕೊಡ್ತೀರಾ ಅಂತ ಹೇಳ್ತಾ ಬನ್ನಿ. ಈಗ ಎರಡು ಇಂಪಾದ ಹಾಡುಗಳು ಒಂದರ ಹಿಂದೆ ಮತ್ತೊಂದರಂತೆ ಪ್ರಸಾರವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಮೆಲೋಡಿಯಸ್ ಸಾಂಗ್ ಪ್ಲೇ ಆಗ್ತಾ ಇದೆ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಶೇಷತೆ ಪ್ರಶ್ನೆ, ಅದರಲ್ಲೂ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬಂದಿದೆ. ಮೊದಲನೇ ಪ್ರಶ್ನೆಯಾಗಿ ಕೇಳಿದ್ದೆ, ವಯಸ್ಕ ಮಾನವನ ದೇಹದಲ್ಲಿ ಇರುವ ಮಾನವ ದೇಹದಲ್ಲಿ ಎಷ್ಟು ಮೂಳೆಗಳಿರ್ತವೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದೆ. ಬಹಳಷ್ಟು ಜನ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದೀರಿ, ಬಹಳಷ್ಟು ಜನ ಉತ್ತರಗಳಿಗೆ ಯಾರ್ಯಾರು ಉತ್ತರಗಳನ್ನ ಕಳಿಸಿಕೊಟ್ಟಿದ್ದೀರಿ ಎಂಬುದನ್ನ ಈಗ ಓದುವ ಸಮಯ ಬಂದೊದಗಿದೆ. ಹಂಪಣ್ಣವರು ನ್ಯಾಮ್ತಿಯಿಂದ ಶುಭ ಮುಂಜಾನೆ, ಆಕಾಶವಾಣಿ ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ತನುಜ ಅವರು ಮಾಧವ ನಗರ ಭದ್ರಾವತಿಯಿಂದ, ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಕವಿತಾ ಶಶಿಧರ್ ಅವರು ಶಿವಮೊಗ್ಗದಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಕೌರಿಮಂಟ್ಗದ್ದೆ ಹೋಬಳಿ, ಹಾಗೆಯೇ ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಸುಮಾ ವಿರುಪಾಕ್ಷಪ್ಪ ಹುರ್ಕಡ್ಲಿಯಿಂದ, ಹಾಗೆಯೇ ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ನೇವಿ ಡಿಸೋಜ ಅವರು ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಮಮತಾ ಭದ್ರಾವತಿಯಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಳ್ಳಿಯಿಂದ, ಶೈಲಜಾ ಕೃಷ್ಣಸ್ವಾಮಿಯವರು ವಿಜಯನಗರ ಶಿವಮೊಗ್ಗದಿಂದ, ನಮಸ್ತೆ ಸರ್ ಉಮೇಶ್ ಅವರು ಮಂದಾರ್ತಿ ಶರಾವತಿ ನಗರ ಶಿವಮೊಗ್ಗದಿಂದ, ನಾಗಶಿ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕಿನಿಂದ, ರಾಧಾ ನಂಜುಂಡಪ್ಪ ಅವರು ಓಲ್ಡ್ ಟೌನ್ ಭದ್ರಾವತಿಯಿಂದ, ಆಯುಷ್ ಚಾರ್ವಿ ಅವರು ಶಿವಮೊಗ್ಗದಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಪ್ರಶಾಂತ್ ಶೆಟ್ಟರ್ ಭದ್ರಾವತಿಯಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಿಗುಂಡಿ ಅವರು, ತಮ್ಮಯ್ಯ ಆರ್ ಭೋವಿ ಕಾಲೋನಿ ಭದ್ರಾವತಿಯಿಂದ, ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರು ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುರಳೀಧರ ಅವರು ಶಿವಮೊಗ್ಗದಿಂದ, ನಾನು ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಶುಭೋದಯ ಸರ್ ಹೊಸಮನೆ ಭದ್ರಾವತಿಯಿಂದ,

ಶೈಲಜ ಪರಶುರಾಮ್ ಶೈಲ ಏರ್ ಲೇಔಟ್ ಶಿವಮೊಗ್ಗದಿಂದ, ಶೈಲಕುಮಾರ್ ಅವರು ಏರ್ ಲೇಔಟ್ ಶಿವಮೊಗ್ಗದಿಂದ, ಪ್ರತಿಮ್ ನಾಯಕ್ ಅವರು ಶಿವಮೊಗ್ಗದಿಂದ, ಶಾರದಾ ಚಿಕ್ಕಪ್ಪ ರಾಮೇಶ್ವರ ಶಿವಮೊಗ್ಗದಿಂದ, ರಾಧಾ ಅವರು ನಿದಿಗೆಯಿಂದ ಶಿವಮೊಗ್ಗದಿಂದ, ರೋಟ್ರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಚೌಧರಿ ನಾಗರಾಜ್ ಕಲಬುರಗಿಯಿಂದ, ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗೋಂದಿ ಜಗಳೂರು ತಾಲೂಕಿನಿಂದ, ಆಯುಷ್ ಕುಮಾರ್ ಎಸ್ ರಮಾನಂದ ಪಾನ್ ಶಾಪ್ ಕುದುರೆಗುಂಡಿಯಿಂದ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತಿನ ಎಲ್ಲ ಕಾರ್ಯಕ್ರಮ ಚಂದ ಮೂಡಿ ಬರ್ತಾ ಇದೆ. ಕರ್ಜಿಗೆ ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ರಾಕೇಶ್ ಅವರು ಶಂಕರಘಟ್ಟದಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು, ಪಾರ್ವತಮ್ಮ ಕೆ ವಿ ಜನ್ನಾಪುರ ಭದ್ರಾವತಿಯಿಂದ ಆನ್ಸರ್ ಉತ್ತರ ಕಳಿಸ್ಕೊಡ್ತಾ, ಶುಭೋದಯ ಸರ್ ಆಕಾಶವಾಣಿ ಬೆಳಗ್ಗೆ ಇಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ಮಿಕ್ಸ್ ಮಾಡಿ ಹಾಡು ತುಂಬ ಇಷ್ಟವಾಯಿತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಪೂರ್ಣಪ್ರಜ್ಞೆ ಲೇಔಟ್ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು ವೀಣಾ ಅವರು ಬೆಂಗಳೂರಿನಿಂದ, ಕೃಷಿ ನಗರ ಶಿವಮೊಗ್ಗದಿಂದ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಸುಬಾನ್ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಗುಡ್ ಮಾರ್ನಿಂಗ್ ಸರ್ ಬಸವಸ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ, ವಿಶ್ವಾಸ್ ಅವರು ಸವಳಂಗದಿಂದ, ಬೃಂದಾ ಅವರು ರವೀಂದ್ರ ನಗರ ಶಿವಮೊಗ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಪಟ ಪಟ ಪಟಾಕಿ ಹಾಡು ತುಂಬ ಚೆನ್ನಾಗಿ ಮೂಡಿಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹೊಸಪೇಟೆಯಿಂದ ಸಮರ್ಥ್ ಅವರು, ನೈನ್ತ್ ಸ್ಟ್ಯಾಂಡರ್ಡ್ ಸಮರ್ಥ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಆರ್ ಮಲ್ಲಿಕಾಂಬಾ ಹೊಸಮನೆಯ ಭದ್ರಾವತಿಯಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಮಹೇಶ್ ಅವರು ಹೊಸೂರಿನಿಂದ, ರಾಘವ ಮನಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ಮಹೇಶ್ವರಿ ಅವರು ಕಾಗೇಹಳ್ಳ, ಶುಭೋದಯ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಎಲ್ಲ ಸಿಬ್ಬಂದಿ ವರ್ಗದವರು ಬೆಳಗಿನ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ವೀಲೀಲಾ ವಿದ್ಯಾನ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ಕರ್ಜಿಗೆಯವರ ಕಥೆಯಲ್ಲಿ ಡಿ ವಿ ಜಿಯವರ ಸ್ವಾಭಿಮಾನದಿಂದ ಹೇಗೆ ಬದುಕಿದರು ಎನ್ನುವ ಕಥೆ ತುಂಬ ಇಷ್ಟ ಆಯಿತು. ಯುವ ಪೀಳಿಗೆ ಬಹಳ ಉಪಯುಕ್ತವಾಗಿತ್ತು. ಉಳಿದಂತೆ ಎಲ್ಲ ಚಿತ್ರರೀತಿಗಳು ಭಾವಗೀತೆಗಳು ಸೂಪರಾಗಿ ಮೂಡಿ ಬಂತು. ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆಯಿಂದ ಹೊಸ ಕೇಳುಗರು ತಂದುಕೊಂಡಿದ್ದೀನಿ, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ, ನಮಸ್ತೆ. ಉತ್ತರವನ್ನು ಕಳಿಸ್ಕೊಟ್ಟಿಲ್ಲ ಮೋಹನ್ ಕುಮಾರ್ ಅವರೇ. ಪ್ರಶ್ನೆ ಕೇಳಿದ್ದೆ, ವಯಸ್ಕರ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ. ಮಾದಪ್ಪ ಕೆ ಎಂ ಕಮಂಡಲ ಗೋಂದಿ, ಗುಡ್ ಮಾರ್ನಿಂಗ್ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಉತ್ತರ ಬಂದಿಲ್ಲ ಮಾದಪ್ಪ ಅವರೇ. ವಯಸ್ಕ ಮಾನವ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಎಂಬ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಎಲ್ಲರೂ ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬ ಬಹಳ ನಮ್ಮ ಕೇಳುಗರು ಹೇಳಿದ್ನಲ್ಲ, ತುಂಬ ಜಾಣರು, ತುಂಬ ವರ್ಕ್ ಮಾಡ್ತಾರೆ, ಉತ್ತರಗಳನ್ನು ಹುಡುಕಿ ಹೆಕ್ಕಿ ತೆಗೆದು ಕಳಿಸುವಂಥದ್ದು ಇದೆಯಲ್ಲ, ಬಹಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ಎರಡು ಅಥವಾ ಇರ್ತದೆ, ಎರಡು ಎದೆ ಇರ್ತದೆ. ಇದು ಎದೆಯ ಭಾಗದಲ್ಲಿ ಸ್ನಾಯುಗಳ ಮೇಲೆ ನೆಲೆಗೊಂಡಿರ್ತದೆ. ಅಪರೂಪದ ಸಂದರ್ಭದಲ್ಲಿ ಕೆಲವು ಹುಟ್ಟಿನಿಂದಲೇ ಹೆಚ್ಚುವರಿ ಇರಬಹುದು. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಪಾಲಿಮಾಸ್ಟಿಯಾ ಅಂತ ಕರೀತಾರೆ. ಆದರೆ ಸಾಮಾನ್ಯ ಶಾರೀರಿಕ ರಚನೆಯಲ್ಲಿ ಈ ಪ್ರಕಾರ ಸಂಖ್ಯೆ ಎರಡೇ ಆಗಿರುತ್ತದೆ. ಆದರೆ ನಾವು ಹೇಳ್ತಾ ಇರೋದು ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳ ಸಂಖ್ಯೆ ಇರುತ್ತೆ ಅಂತ ಹೇಳ್ತಾ ಇರೋದು. ಸೋನಿಯಾ ಅವರು ತರೀಕೆರೆಯಿಂದ ಉತ್ತರವನ್ನು ತುಂಬ ಅರ್ಥಪೂರ್ಣವಾಗಿ ಕಳಿಸ್ಕೊಟ್ಟಿದ್ದಾರೆ ಅಂತ ನಾವು ಭಾವಿಸ್ಬೋದು. ಖಂಡಿತ ಇದಕ್ಕೆ ಸರಿಯಾದ ಉತ್ತರ 206. ಇದಕ್ಕೆ ಸರಿಯಾದ ಉತ್ತರ 206 ಆಗಿತ್ತು ಸ್ನೇಹಿತರೆ. ಬನ್ನಿ ಈಗ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಮಾನವನ ದೇಹದಲ್ಲಿನ ಅತಿ ದೊಡ್ಡ ಅಂಗ ಯಾವುದು? ಪ್ರಶ್ನೆ ನಿಮ್ಮ ಮುಂದೆ. ಮಾನವ ದೇಹದಲ್ಲಿನ ಅತಿ ದೊಡ್ಡ ಅಂಗ ಯಾವುದು? ಆಯ್ಕೆ ಒಂದು ಮೆದುಳು, ಆಯ್ಕೆ ಎರಡು ಚರ್ಮ. ಆಯ್ಕೆ ಒಂದು ಮೆದುಳು, ಆಯ್ಕೆ ಎರಡು ಚರ್ಮ. ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು? ಆಯ್ಕೆ ಒಂದು ಮೆದುಳು, ಆಯ್ಕೆ ಎರಡು ಚರ್ಮ. ತಾವು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9485726 ಸೊನ್ನೆಗೆ ಉತ್ತರವನ್ನು

ಕೊಡಿ ಅಂತ ಹೇಳ್ತಾ ಬನ್ನಿ. ಎರಡು ಒಂದರ ಹಿಂದೆ ಒಂದು ಹಾಡಿನಂತೆ ಪ್ರಸಾರವಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಮೆಲೋಡಿಯಸ್ ಸಾಂಗ್. ನಿಮ್ಮ ನೆಚ್ಚಿನ ಬಾನುಲಿ ಕೇಂದ್ರವಾದ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿ ಬರ್ತಾ ಇದೆ ಈ ಎರಡು ಹಾಡುಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾನವ ದೇಹದಲ್ಲಿನ ಅತಿ ದೊಡ್ಡ ಅಂಗ ಯಾವುದು ಪ್ರಶ್ನೆ ನಿಮ್ಮ ಮುಂದೆ ಇದೆ.

ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಹಾಗೂ ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬರುತ್ತಿರುವ ಹಾಡು ಮಾತಾಡು ಶನಿವಾರದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಎರಡನೇ ಪ್ರಶ್ನೆಯಾಗಿ ಕೇಳಿದ್ದೆ, ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಅಂತ ಹೇಳಿ. ಬಹಳಷ್ಟು ಜನ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ, ಬನ್ನಿ ನಿಮ್ಮೆಲ್ಲ ಉತ್ತರಗಳನ್ನು ಈಗ ಓದುವ ಸಮಯ ಬಂದಿದೆ. ಯಾರೆಲ್ಲ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅಂತ ಹೇಳಿ. ತನುಜ ಅವರು ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣವರು ನ್ಯಾಮತಿಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಕೌರಿಮಂಡಗದ್ದೆ ಹುಬ್ಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಶೈಲಜಾ ಕೃಷ್ಣಸ್ವಾಮಿಯವರು ವಿಜಯನಗರ ಶಿವಮೊಗ್ಗದಿಂದ, ರಾಧಿಕಾ ಶ್ರೀರೇಖ, ಅನುರಾಧ, ಅಕ್ಷಯ್, ಅನ್ಮಯ್, ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ, ಮಹೇಶ್ವರಿ ಕಾಗೇಹಳ್ಳದಿಂದ, ಮಮತಾ ಅವರು ಭದ್ರಾವತಿಯಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರೂಢ ನಗರ ಭದ್ರಾವತಿಯಿಂದ, ಶುಭ ಮುಂಜಾನೆ ಸರ್ ಗಜಾನನ ಭಟ್ ಬೋಳನಮುಕ್ಕಿ ಹೊನ್ನಾವರ ತಾಲೂಕಿನಿಂದ, ನಮ್ಮ ಹಾಗೇನೆ ಮುರಳೀಧರ ಅವರು ಶಿವಮೊಗ್ಗದಿಂದ, ರಾಘವ ಮನಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಡಿ ದುಬೈನಿಂದ, ಮಹೇಶ್ ಹೊಸೂರ್ ಅವರವರು ಚಂದ್ರಿಕಾ ಶಾಶಾಚಲ ಹಾರ್ನಹಳ್ಳಿಯಿಂದ, ಹಾಗೆಯೇ ಬಿ ಸತ್ಯನಾರಾಯಣ ಜಯಹೆಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ರಾಧಾ ನಂಜುಂಡಪ್ಪ ಓಲ್ಡ್ ಟೌನ್ ಭದ್ರಾವತಿಯಿಂದ, ವಿಲೀಲ ವಿದ್ಯಾನಗರ ಶಿವಮೊಗ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ರಾಧಾ ಅವರು ನಿದಿಗೆಯಿಂದ, ಪಾವನ ಮಲ್ಲಿಕಾರ್ಜುನ ಶಿವಮೊಗ್ಗದಿಂದ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕು ಮೈದುಳಿನಿಂದ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ನಿರಂಜನ ಬೆನಕನಹಳ್ಳಿಯಿಂದ, ಬೃಂದ ರವೀಂದ್ರನಗರ ಶಿವಮೊಗ್ಗದಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಆರ್ ಮಲ್ಲಿಕಾಂಬ ಹೊಸ್ಮನೆ ಭದ್ರಾವತಿಯಿಂದ, ಪಾರ್ವತಮ್ಮ ಕೆ ವಿ ಜನಾಪುರ ಭದ್ರಾವತಿಯಿಂದ, ರಾಕೇಶ್ ಅವರು ಶಂಕರ್ ಘಟ್ಟದಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಸುಮಾ ವಿರ್ಪಾಕ್ಷಪ್ಪ ಹುರ್ಕಡ್ಲಿ ನ್ಯಾಮತಿಯಿಂದ, ಲತಾ ಅವರು ಭದ್ರಾವತಿಯಿಂದ, ಸುಮಿತ್ರಾ ಮಾಂಡ್ರಿ ನಾಗರಾಜ್ ಶಿವಮೊಗ್ಗದಿಂದ, ಹಾಗೆಯೇ ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ್ ಗಡದೆ ಅವರು, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಶುಭ ಮುಂಜಾನೆ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ವಿಶ್ವಾಸ್ ಅವರು ಸವಳಂಗ, ಗಿರಿಜಾ ಅವರು ಭದ್ರಾವತಿಯಿಂದ, ಮೈದೊಳುವಿನಿಂದ ಸುಷ್ಮಾ ರಮೇಶ್ ವ್ರೇಕೃತ್ ಗೌಡ ಮಡಿಕೆ ಮಾರ್ಗೌಡ, ಹಾಗೆಯೇ ಅದಲ್ಲ ಮೆದುಳು ಕ್ಷಮಿಸಿ ಸುಷ್ಮಾ ರಮೇಶ್ ವೇಕೃತ್ ಗೌಡ ಮಡಿಕೆ ಮಾರಗೌಡನಹಳ್ಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆಯಿಂದ ಹೊಸ ಕೇಳುಗರು ತಂದುಕೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಕೃಷ್ಣಮೂರ್ತಿ ಅವರು ಹರಿಗೆಯಿಂದ, ರಾಘವರು ರಂಗರಾಮೇಗೌಡ ಮಲಗೋಪದಿಂದ, ಶಾಂತಾಚಾರ ಬಡಿಗೇರವರು ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರಿಕೊಡುಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ಹೊಸಪೇಟೆಯಿಂದ ಜಿ ಶಾರದ, ಹಾಗೆಯೇ ಆಯುಷ್ ಕುಮಾರ್ ರಮಾನಂದ ಬೀಡಾ ಅಂಗಡಿ ಕುದುರೆಗೌಂಡಿ ಕೊಪ್ಪ ತಾಲೂಕಿನಿಂದ, ಪ್ರತಿಮಾನಾಯಕ್ ಅವರು ಶಿವಮೊಗ್ಗದಿಂದ, ಪ್ರತಿಮಾನಾಯಕ್ ಶ್ರಾವ್ಯ ನಾಯಕ್ ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರು ವಿಜಯಕುಮಾರ್ ಅವರು, ಶ್ರೀಶೈಲ ಕುಮಾರ್ ಏರ್ ಲೇಔಟ್ ಶಿವಮೊಗ್ಗದಿಂದ, ಹಲೋ ಸರ್ ಅಂತ ಹೇಳ್ತಾ ಇದ್ದಾರೆ, ಓಲ್ಡ್ ಟೌನ್ ಭದ್ರಾವತಿಯಿಂದ ಹಿತಾರ್ಥ ಶಿವಮೊಗ್ಗದ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಶುಭೋದಯ ಹೊಸ್ಮನೆ ಭದ್ರಾವತಿಯಿಂದ ಶೈಲಜಾ ಪರಶುರಾಮ್ ಅವರು, ಹಾಗೆಯೇ ಗೋವರ್ಧನ್ ರಾವ್ ಕುಲಗಟ್ಟಿಯಿಂದ, ಚೌಧರಿ ಬಿ ನಾಗರಾಜ್ ಹಾಗೆಯೇ ಸಲ್ಮಾ ಟೀಚರ್ ಅವರು, ತರೀಕೆರೆಯಿಂದ ಪಟ್ಟದಲ್ಲಿ ಇತ್ತು ಅಂತ ಹೇಳ್ತಿದ್ದಾರೆ, ಚರ್ಮ ಮಂಜುನಾಥ್ ಅವರು ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ, ಹಿತೇಶಿ ಕಲಾಕರ್ಣ ಚಿನ್ಮಯ ನ್ಯಾಮತಿಯಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ಅದು ಸಂತೆ ಜ್ಯೋತಿ ಸಜ್ಜನ್ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರ ಉತ್ತರವೂ ಸರಿಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಚರ್ಮವಾಗಿದೆ ಸ್ನೇಹಿತರೆ. ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸಿ

ಹೇಳ್ತಾ ಬನ್ನಿ. ಈಗ ಮೂರನೇ ರಸಪ್ರಶ್ನೆ ನಿಮ್ಮ ಮುಂದೆ ಇದೆ. ಕರ್ನಾಟಕದಲ್ಲಿ ಹೆಲಿಕಾಪ್ಟರ್ಗಳನ್ನು ಉತ್ಪಾದನೆ ಮಾಡುವ ಬಿಡಿ ಭಾಗಗಳು ಉತ್ಪಾದನೆ ಮಾಡುವ ಕೇಂದ್ರ ಇದೆ, ಅದು ಯಾವ ಜಿಲ್ಲೆಯಲ್ಲಿದೆ? ಗಮನಿಸಿ, ಕರ್ನಾಟಕದಲ್ಲಿ ಹೆಲಿಕಾಪ್ಟರ್ಗಳನ್ನು ಬಿಡಿ ಭಾಗಗಳನ್ನು ಉತ್ಪಾದನೆ ಮಾಡುವ ಕೇಂದ್ರ ಇದೆ, ಅದು ಯಾವ ಜಿಲ್ಲೆ ಇದೆ? ಆಯ್ಕೆ ಒಂದು ತುಮಕೂರು ಜಿಲ್ಲೆ, ಆಯ್ಕೆ ಎರಡು ಕೋಲಾರ ಜಿಲ್ಲೆ. ಆಯ್ಕೆ ಒಂದು ತುಮಕೂರು ಜಿಲ್ಲೆ, ಆಯ್ಕೆ ಎರಡು ಕೋಲಾರ ಜಿಲ್ಲೆ. ಗಮನಿಸಿ, ನಮ್ಮ ಕರ್ನಾಟಕದಲ್ಲಿ ಏನು HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನೋ ಹಾಗೆ ಒಂದು HALನ ಸಂಸ್ಥೆ ಬಿಡಿ ಉತ್ಪಾದನೆಗಳನ್ನು ಮಾಡುವಂಥ ಕೇಂದ್ರ ಇದೆ, ಅದು ಯಾವ ಜಿಲ್ಲೆಯಲ್ಲಿದೆ? ಗಮನಿಸಿ, ನಮ್ಮ ಕರ್ನಾಟಕದಲ್ಲಿ ಹೇಳ್ತಾ ಇದ್ದೀನಿ, ಇತ್ತೀಚೆಗಷ್ಟೇ ಅಂದರೆ ಸುಮಾರು 4-5 ವರ್ಷದ ಹಿಂದೆ ಅದು ಒಂದು ಕಾರ್ಖಾನೆ ಉತ್ಪಾದನಾ ಕೇಂದ್ರ ಆರಂಭವಾಗಿದೆ, ಅದು ಯಾವ ಜಿಲ್ಲೆಯಲ್ಲಿದೆ ಅನ್ನೋದನ್ನು ತಾವು ನಮಗೆ ತಿಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9485725600. ಆಯ್ಕೆ ಒಂದು ತುಮಕೂರು ಜಿಲ್ಲೆ, ಆಯ್ಕೆ ಎರಡು ಕೋಲಾರ ಜಿಲ್ಲೆ. ಯಾವ ಜಿಲ್ಲೆಯಲ್ಲಿ ಕರ್ನಾಟಕದ ಏನು ನಮ್ಮ ಕರ್ನಾಟಕದಲ್ಲಿ ಹೆಲಿಕಾಪ್ಟರ್ಗಳ ಬಿಡಿ ಭಾಗಗಳ ಉತ್ಪಾದನಾ ಕೇಂದ್ರ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆ ಒಂದು ತುಮಕೂರು ಜಿಲ್ಲೆ, ಆಯ್ಕೆ ಎರಡು ಯಾವ ಜಿಲ್ಲೆ? ಕೋಲಾರ ಜಿಲ್ಲೆ. ಬನ್ನಿ, ಈಗ ಎರಡು ಇಂಪಾದ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಕಿವಿದೆರೆಗೆ ನಮ್ಮ ನಿಲಯದಿಂದ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಕೇಳಿದ್ರೆ ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆಗಳ ಕಾರ್ಯಕ್ರಮವನ್ನ ಕೇಳಿದರೆ ಮೂರನೇ ಪ್ರಶ್ನೆಯಾಗಿ ಕೇಳಿದ್ದೆ, ಹೆಲಿಕಾಪ್ಟರ್ ಬಿಡಿ ಭಾಗಗಳ ಉತ್ಪಾದನೆ ಮಾಡುವಂತ ಕೇಂದ್ರ ನಮ್ಮ ರಾಜ್ಯದಲ್ಲಿ ಎಲ್ಲಿದೆ, ಎಲ್ಲಿ ಇತ್ತೀಚೆಗಷ್ಟೇ ಸ್ಥಾಪನೆ ಅಂದರೆ ಈಗ ಕಳೆದ 4-5 ವರ್ಷದ ಹಿಂದೆ ಸ್ಥಾಪನೆ ಆಯಿತು, ಇದು ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿದೆ ಎಂಬುದಾಗಿ ನಾನು ನಿಮಗೆ ಪ್ರಶ್ನೆಯನ್ನು ಕೇಳಿದ್ದೆ. ಬಹಳಷ್ಟು ಜನ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ, ಬನ್ನಿ ಯಾರೆಲ್ಲ ಉತ್ತರಗಳು ನಮ್ಮ ಪ್ರೀತಿಯ ಕೇಳುಗರು ಕಳಿಸ್ಕೊಟ್ಟಿದ್ದಾರೆ ನೋಡುವ. ತನುಜ ಅವರು ಮಾಧವ ನಗರ ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ಮಹೇಶ್ವರಿ ಕಾಗೇಹಳ್ಳ, ಹಾಗೆಯೇ ರಾಧಿಕಾ ಶ್ರೀರೇಖ ಅನುರಾಧ, ಅಕ್ಷಯ್ ಅನ್ಮಯ್, ಪಾರ್ಥ ಸಾರಥಿ ಜಯನಗರ ಶಿವಮೊಗ್ಗದಿಂದ, ಜೊತೆಗೆ ಕೃಷ್ಣಮೂರ್ತಿ ಅವರು ಹೆರಿಗೆಯಿಂದ, ಸುಮಾ ನಿರಂಜನ್ ಅವರು ಬೆನಕನಹಳ್ಳಿಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಕೆ ಬಿ ಪಾಲಯ್ಯ ಚಿರತಗುಂಡಿ ಚಿರತಗುಂಡು ಕೂಡ್ಲಿಗೆ ತಾಲೂಕು, ವಾಸುಕಿ ವಿಜಯಲಕ್ಷ್ಮಿ ಅವರು ಸಾಗರದಿಂದ, ಶಾಂತಿನಿ ಮಂಜುನಾಥ್ ಅವರು ಹಾಸನದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಿಗುಂಡಿ, ಆರ್ ಮಲ್ಲಿಕಾಂಬ ಹೊಸ್ಮನೆ ಭದ್ರಾವತಿಯಿಂದ, ನೇಮಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ರಾಧಾ ನಂಜುಂಡಪ್ಪ ಓಲ್ಡ್ ಟೌನ್ ಭದ್ರಾವತಿಯಿಂದ, ಮುರಳೀಧರರ್ ಅವರು ಶಿವಮೊಗ್ಗದಿಂದ, ಮಮತಾ ಅವರು ಭದ್ರಾವತಿಯಿಂದ, ಸುಮಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸುಮಾ ವಿರೂಪಾಕ್ಷಪ್ಪ ಹುರ್ಕಡ್ಲಿ ನ್ಯಾಮತಿಯಿಂದ, ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್ ಬೋಧನ ಹೊಸಳ್ಳಿಯಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಇಂದ, ವೀಲಿಯ ವಿದ್ಯಾನಗರ ಶಿವಮೊಗ್ಗದಿಂದ, ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ್ ಗಡದೆ ಅವರು, ಬಿಂದು ಪ್ರಕಾಶ್ ಅವರು ಬೆಂಗಳೂರು ತುಮಕೂರು ಜಿಲ್ಲೆಯಿಂದ ಬೆಂಗಳೂರಿಂದ, ಬಿ ಸತ್ಯನಾರಾಯಣ ಜಹೇಜ್ ಪಟೇಲ್ ಬಡಾವಣೆ ತುಮಕೂರು ಶಿವಮೊಗ್ಗದಿಂದ, ಯಾರಪ್ಪ ಗಿರಿಜಾ ಅವರು ಭದ್ರಾವತಿಯಿಂದ, ಮಂಜುಳಾ ಜನಾರ್ದನ್ ಅವರು ಬೂತನಗುಡಿ ಭದ್ರಾವತಿಯಿಂದ, ರಂಗರಾಮಯ್ಯಗೌಡ ಮಲವಗೊಪ್ಪ ಉತ್ತರ ಬಂದಿದೆ, ಪ್ರಶಾಂತ್ ಶೆಟ್ಟರ್ ಭದ್ರಾವತಿಯಿಂದ, ರಾಕೇಶ್ ಅವರು ಶಂಕರಘಟ್ಟದಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ವಿಜಯಪುರದಿಂದ ಭರತ್ ಕುಮಾರ್ ಬಂದೇ ನವಾಜ್ ಅವರು ವಿಜಯಪುರದಿಂದ, ಬೃಂದಾವರು ರವೀಂದ್ರ ನಗರ ಶಿವಮೊಗ್ಗದಿಂದ, ಹಲೋ ಸರ್ ಯಾರು ಹೇಳ್ತಾ ಇದ್ದಾರಪ್ಪ, ಹಿತಾರ್ಥ ಓಲ್ಡ್ ಟೌನ್ ಭದ್ರಾವತಿಯಿಂದ, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹೆಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಅವರಿಗೆ ಶುಭ ಮುಂಜಾನೆ ನಮಸ್ಕಾರಗಳು ಉತ್ತರ ಅಂತ ಹೇಳ್ತಾ ಇದ್ದಾರೆ. ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಬೆಂಗಳೂರಿನಿಂದ, ಕೋಲಾರದಿಂದ ಪಾವನ ಮಲ್ಲಿಕಾರ್ಜುನ ಶಿವಮೊಗ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂದಿ ಎಳ್ಳಿಂದ ಜಗಳೂರು ತಾಲೂಕಿನಿಂದ, ನಮಸ್ತೆ ಸರ್ ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಬೂತನಗುಡಿ ಭದ್ರಾವತಿಯಿಂದ ಉಷಾ ವೀರಶೇಖರ್ ಅವರು, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಶ್ರೀಶೈಲಕುಮಾರ್ ಏರ್ ಲೇಔಟ್ ಶಿವಮೊಗ್ಗದಿಂದ, ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ, ಹೊಸ್ಮನೆ ಭದ್ರಾವತಿಯಿಂದ ಶೈಲಜಾ ಪರಶುರಾಮ್ ಅವರು, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಪೌರಿ ಮಂಡಗದ್ದಿ ಹೋಬಳಿ

ಶೈಲಜಾ ಕೃಷ್ಣಸ್ವಾಮಿಯವರು ವಿಜಯನಗರದಿಂದ, ನಾನು ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ. ಕೊಡಲಿಲ್ಲ ಸರ್, ಉತ್ತರ ಬಂದಿದೆಯಲ್ಲ, ಸರಿಯಾಗಿ ಕಳಿಸಿದಿರಿ. ಗೋವರ್ಧನ್ ರಾವ್ ಅವರು ಕುಲಗೆಟ್ಟೆ ಅಂತನೋ ಕುಲಗೆಟ್ಟೆ ಅಂತನೋ. ವಿಶ್ವಾಸ್ ಅವರು ಸವಳಂಗದಿಂದ, ಶಾಂತಾಚಾರ್ ಬಡಿಗೇರವರು ಹರಿಹರ ಕುಕ್ಕನೂರು ಇದರಿಂದ, ದಾವಣಗೆರೆ ಜಿಲ್ಲೆಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಪ್ರತಿಮಾ ನಾಯಕ್ ಮತ್ತು ಶ್ರಾವ್ಯ ನಾಯಕ್ ಶಿವಮೊಗ್ಗದಿಂದ, ರಾಜು ಶಂಕರಘಟ್ಟದಿಂದ, ಉಮಾ ಮೋಹನ್ ಮುರುಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ. ರಾಘವ ಮನಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಂ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ಪಾರ್ವತಮ್ಮ ಕೆ ವಿ ಜನ್ನಾಪುರ ಭದ್ರಾವತಿಯಿಂದ, ರಮಾನಂದ ಪ್ರಭು ಅವರು ಕುದುರೆಗುಂಡಿ ಕೊಪ್ಪ ತಾಲೂಕಿನಿಂದ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳೆಕೆರೆ ತಾಲೂಕಿನಿಂದ, ಸಲ್ಮಾ ಟೀಚರ್ ಅವರು ತರೀಕೆರೆ ತಾಲೂಕಿನಿಂದ, ಗೌರಮ್ಮ ಅವರು ಹಾವೇರಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಗೌರಮ್ಮ ಅವರು ಹಾವೇರಿಯಿಂದ. ಮುಂದೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ತುಮಕೂರು ಕೊಪ್ಪ ತಾಲೂಕು ಇಲ್ಲಿಂದ ಚಿಕ್ಕಮಗಳೂರು ಜಿಲ್ಲೆಯಿಂದ, ರಾಯಭಾಗ್ ತಾಲೂಕು ಮುಗುಳ್ಕೋಡು ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ. ದಯಮಾಡಿ ಸಂದೇಶವನ್ನು ಧ್ವನಿ ಸಂದೇಶ ಕಳಿಸ್ಬೇಡಿ. ಟಿ ಜಿ ಸತ್ಯನಾರಾಯಣ ಟಿ ಎಸ್ ಪಿ ಕೋಟೆ ಶಿವಮೊಗ್ಗದಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಳ್ಳಿಯಿಂದ, ಜಯಪ್ಪ ಬಣಗಾರ್ ಅವರು ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮತಿ ತಾಲೂಕು ಗೋಪಾಳ ಶಿವಮೊಗ್ಗದಿಂದ, ಮಹೇಶ್ ಹೊಸೂರ್ ಶಿಕಾರಿಪುರ ತಾಲೂಕಿನಿಂದ, ತನುಜಾ ಅವರು ಮಾಧವನಗರ, ಹಾಗೆಯೇ ಅಜಯ್ ವಂಡ್ಕರ್ ಲೋಯರ್ ಹುತ್ತಾ ಕಾಲೋನಿ ಭದ್ರಾವತಿಯಿಂದ. ಖಂಡಿತ ಸ್ನೇಹಿತರೆ, ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಒಂದಷ್ಟು ಜನ ಗೊಂದಲ ಇದೆ, ಖಂಡಿತ ನಿಮ್ಮ ಗೊಂದಲನ ಪರಿಹರಿಸ್ತೀನಿ ಸ್ನೇಹಿತರೆ. ಆಗ ಏನು ಅಂದರೆ, ನಾನು ಮೂರನೇ ಪ್ರಶ್ನೆಯಾಗಿ ಕೇಳಿದ್ದೆ, ಕರ್ನಾಟಕದಲ್ಲಿ ಹೆಲಿಕಾಪ್ಟರ್ ತಯಾರಿಸುವ ಏಷ್ಯಾದಲ್ಲಿ ಅತಿ ದೊಡ್ಡ ಘಟಕ, ಇದಕ್ಕೆ ಸರಿಯಾದ ಉತ್ತರ ತುಮಕೂರು ಜಿಲ್ಲೆಯಲ್ಲಿದೆ. ಯಾಕೆ ಇದನ್ನು ಇತ್ತೀಚೆಗಷ್ಟೇ ಇದನ್ನು ಉದ್ಘಾಟನೆ ಆಯಿತು, ಇತ್ತೀಚೆಗೆ ಅಂದರೆ ಕಳೆದ 4-5 ವರ್ಷದ ಹಿಂದೆ ಇದು ಉದ್ಘಾಟನೆ ಆಯಿತು. ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಇದನ್ನು ಉದ್ಘಾಟಿಸಿದ್ರು. ಇದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದ್ರೆಹಳ್ಳಿ ಕಾವಲು ಎಂಬಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಇದನ್ನು ಹಿಂದೂಸ್ತಾನ್ ಏರೋನೆಟಿಕ್ಸ್ ಲಿಮಿಟೆಡ್ HALನಲ್ಲಿ ಸ್ಥಾಪಿಸಿದೆ. ಇದು ಸುಮಾರು 615 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದ್ದು, ಇಲ್ಲಿ ಲಘು ಬಳಕೆಯ ಹೆಲಿಕಾಪ್ಟರ್ಗಳನ್ನು, ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಸ್ಗಳನ್ನು ತಯಾರಿಸಲಾಗ್ತದೆ. ಇನ್ನೊಂದು, ಅದಕ್ಕೆ ನೀವು ಕೋಲಾರನಂತ ಕಳಿಸಿದ್ದೀರಿ, ಅದಕ್ಕೆ ನಾನು ಬೇರೆ ಹೇಳ್ತೀನಿ. ಕೋಲಾರ ಜಿಲ್ಲೆಯವರು ಸಹ ವೇಮಗಲ್ನಲ್ಲಿ ಟಾಟಾ ಗ್ರೂಪ್ ಆಫ್ ಅಂಡ್ ಏರೋ ಬಸ್ ಕಂಪನಿಗಳು ಸೇರಿ ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ H125 ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದೆ. ಇಲ್ಲಿ ಖಾಸಗಿ ಇದು, ಇದು ನಾನು ಕೇಳಿದ್ದು ಸರ್ಕಾರದ್ದು, ಇದು ಅಂದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. HALನ್ನು ಎಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ನಾನು ಕೇಳಿದ್ದೆ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಹಾಗೆಯೇ ಹಾಡು ಮಾತಾಡು ಕಾರ್ಯಕ್ರಮ ತುಂಬ ಚೆಂದವಾಗಿ ಮೂಡಿ ಬಂತು. ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ, ತಲೆಗೆ ಜ್ಞಾನ ತುಂಬಿದಿರಿ. ಜ್ಞಾನ ಎನ್ನುವುದು ಹಂಚಿಕೊಳ್ಳೋದಕ್ಕೆ ಬೆಳೆಯುವಂಥದ್ದು. ಜ್ಞಾನದ ಬಗ್ಗೆ ನಿಮಗೆ ಕೇಳಿದ ಪ್ರಶ್ನೆಗಳಿಗೆ ಮತ್ತು ತೋರಿಸುತ್ತಿರುವ ಆಸಕ್ತಿ ನಿಜಕ್ಕೂ ಶ್ಲಾಘನೀಯ. ನಿಮ್ಮ ಈ ಸಂವಾದ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೇರವರು ಕುಕ್ಕನೂರು ಹರಿಹರ ತಾಲೂಕಿನಿಂದ. ಇದಾಗಿತ್ತು ಸ್ನೇಹಿತರೆ ಈ ವಾರದ, ಅಂದರೆ ಈ ಶನಿವಾರದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ. ಹಾಡು ಮಾತಾಡು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂದಿತ್ತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದಾರೆ FM 103.5 MHz ಹಾಗೂ 101.4 MHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 11:01

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಕಿಳುಗರಿ ಶನಿವಾರದ ಮತ್ತೊಂದು ವಿಶೇಷ ಕಾರ್ಯಕ್ರಮ ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಇವತ್ತು ರಾಷ್ಟ್ರೀಯ ಶಾಸ್ತ್ರೀಯ ಸಂಗೀತ ದಿನ ಸಂದರ್ಭದಲ್ಲಿ ನಮ್ಮ ಕೇಳುಗರು ಯಾವ ರೀತಿ ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡ್ತಾರೆ ಮತ್ತು ಯಾವ ರೀತಿ ಹಾಡ್ತಾರೆ ಅನ್ನೋದನ್ನು ನೇರ ಫೋನ್ ಕಾರ್ಯಕ್ರಮ ಮುಖಾಂತರ ತಿಳ್ಕೊಳ್ಳೋಣ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಸಿಟಿ ಕೋಡ್ ಸಂಖ್ಯೆ 08282. ಮತ್ತೊಮ್ಮೆ ಗಮನಿಸಿ, ಇವತ್ತು ರಾಷ್ಟ್ರೀಯ ಶಾಸ್ತ್ರೀಯ ಸಂಗೀತ ದಿನದ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಬೋದು. ಹಾಡಿನ ಬಗ್ಗೆ ಯಾವುದಾದ್ರೂ ತಮಗೆ ಇಷ್ಟವಾದ ಹಾಡಿರ್ಬೋದು, ಒಂದು ಶಾಸ್ತ್ರೀಯ ಸಂಗೀತ ಅಂದರೆ ಏನು, ಅದರ ವೈಶಿಷ್ಟ್ಯತೆಗಳೇನು ಅನ್ನುವಂಥದ್ದು ಎಲ್ಲದಕ್ಕೂ ನಾವು, ನೀವು ಯಾವುದೇ ಒಂದು ಹಾಡನ್ನು ಕಲಿಬೇಕು ಅಂತಂದರೆ ಬೇಸಿಕ್ ಆಗಿ ಸಂಗೀತ ಅನ್ನೋದು ಇವತ್ತು ಇರಲೇಬೇಕಾಗ್ತದೆ. ಶಾಸ್ತ್ರೀಯ ಸಂಗೀತ ಅನ್ನುವಂಥದ್ದು, ಈ ಶಾಸ್ತ್ರೀಯ ಸಂಗೀತ ಅನ್ನೋದು ಬಹಳ ಮುಖ್ಯವಾಗಿ ನಮ್ಮ ಮಾನಸಿಕ ಸ್ಥಿತಿಯನ್ನು ಒಂದು ರೀತಿಯಲ್ಲಿ ಏಕಾಗ್ರತೆಯ ಕಡೆಗೆ ಮತ್ತು ಸ್ವರ ಸಂಚಾರಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಬನ್ನಿ, ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ನಮಸ್ಕಾರ, ರಾಧಾ ಅವರು ನಿದಿಗೆಯಿಂದ. ಇವತ್ತು ರಾಷ್ಟ್ರೀಯ ಶಾಸ್ತ್ರೀಯ ಸಂಗೀತ ದಿನ. ಈ ಶಾಸ್ತ್ರೀಯ ಸಂಗೀತದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಈ ಶಾಸ್ತ್ರೀಯ ಸಂಗೀತದ ಮೂಲ ಅಂಶವೇನು ಅನ್ನೋದೇನಾದ್ರೂ ಪರಿಚಯ ಮಾಡಿಕೊಡ್ತೀನಿ ನಮ್ಮ ಕೇಳುಗರಿಗೆ.
1: ಸರ್, ನಮ್ಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ. ಸಂಗೀತ ಅನ್ನೋ ಪದಕ್ಕಿರೋ ಮಹತ್ವ ಮಾತ್ರ ಪ್ರತಿಯೊಬ್ಬರಿಗೂ ಗೊತ್ತಿದೆ.
0: ಖಂಡಿತ ಹೇಳಿ ತಮ್ಮ ಅಭಿಪ್ರಾಯವನ್ನ.
1: ನನ್ನ ಅಭಿಪ್ರಾಯದಲ್ಲಿ ವಾಣಿ ಜಯರಾಮ್ ಅವರು ಆಡಿರೋದು ಒಂದು ಗೀತನೇ ಎಕ್ಸಾಂಪಲ್ ಸರ್. ಗಾನಕ್ಕೆ ಒಲಿಯದ ದೈವವೇ ಇಲ್ಲ, ಗಾನಕ್ಕೆ ನಲಿಯದ ಜೀವವೇ ಇಲ್ಲ, ಗಾನವೇ ತುಂಬಿದೆ ಈ ಜಗವೆಲ್ಲ. ಅಷ್ಟೇ ಸಾಕು ಸರ್, ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ.
0: ಖಂಡಿತ, ಒಳ್ಳೆಯ ಒಂದು ಸಂಗೀತ ಅಂತಂದ್ರೆ ಎಲ್ಲರಿಗೂ ಇಷ್ಟವಾದಂತದ್ದು, ತಿಳ್ಕೊಳ್ಳುವಂತದ್ದು ಅದು.
1: ಪಕ್ಷಿಗಳಿಂದ ಹಿಡಿದು ಎಲ್ಲವೂ, ಎಲ್ಲಾ ಜೀವನ ತಲೆದೊಡ್ಡಬೇಕಾದ್ದೇ
0: ಅದೇನೇ ಸಂಗೀತ ಅನ್ನುವಂಥದ್ದೇ. ಈ ಪ್ರಕೃತಿಯಲ್ಲಿರುವ ಇಂಚರವನ್ನ, ದನಿಯನ್ನ ಗ್ರಹಿಸಿ ರಾಗಗಳನ್ನ ಸೃಷ್ಟಿ ಮಾಡಿರೋದು ನಮ್ಮ ಸಂಗೀತಗಾರು ಅಂತ ನಾವು ಗಮನಿಸಬಹುದು. ಇಲ್ಲೋ ಒಂದ್ ಕಡೆ ಓದಿದ್ ನೆನಪು ನನಗೆ.
1: ಈ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಇವಕ್ಕಾದ್ರೂ ಯಾವ್ದಾದ್ರು ದಾಖಲೆಗಳು ಸಿಗ್ತವೆ, ಆದ್ರೆ ಜನಪದ ಗೀತೆ
0: ಖಂಡಿತ ಅದು
1: ಅದು ಎಲ್ಲಾ ಸಂಗೀತದ ಪ್ರಕಾರಗಳಿಗೂ ತಾಯಿ ಸರ್.
0: ಈಗ ಉದಾಹರಣೆಗೆ ನಾವು ಹಳ್ಳಿಗಳಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ದೇವಸ್ಥಾನಗಳ ಭಜನೆ ಮಾಡ್ತಾರೆ. ಆ ಭಜನೆ ಮಾಡ್ಬೇಕಾದ್ರೆ ನಾನು ಎಲ್ಲೋ ಒಂದು ಸುಮ್ಮನೆ ಯಾರೋ ಹತ್ರ ಕೇಳ್ತಾ ಇದ್ದೆ, ಅವ್ರು ಹಾಡ್ತಾರಲ್ಲ ಯಾವ ಹಾಡಾಗಿರ್ ಯಾವ ರಾಗದಲ್ಲಿ ಇರುತ್ತೆ ಅಂತ ಯಾರೋ ಒಬ್ರು ವಿದ್ವಾಂಸರು ಕೇಳಿದೆ. ಅವರು ಬಹುತೇಕವಾಗಿ ಎಲ್ಲರೂ ನಾದನಾಮಕ್ರಿಯ ರಾಗದಲ್ಲಿ ಹಾಡ್ತಾರೆ ಅಂತ ಅಂದ್ರು. ಅಂದ್ರೆ ಗ್ರಹಿಕೆ ಈಗ ಕಲ್ತ ಮೇಲೆ, ಆದ್ರೆ ಅವರು ಮೂಲತಃ ಸಂಗೀತ ಕಲ್ತವರಲ್ಲ, ಅವ್ರು ನಮ್ಮ ಪರಂಪರೆಯಿಂದ ಬಂದಂತದ್ದು.
1: ಸಂಗೀತ ಅದು ಶಾಸ್ತ್ರೀಯವಾಗಿ ಕಲಿಯೋದು ಒಂದು ಕಡೆ ಆದ್ರೆ, ಆದ್ರೆ ಅದಕ್ಕೆ ಮನಸ್ಸೋಲದ ಜೀವಿನೇ ಇಲ್ಲ ಪ್ರಕೃತಿಯಲ್ಲಿ.
0: ಖಂಡಿತ ಹೌದು,
1: ಬೇಕೇ ಬೇಕು ಸರ್.
0: ಈಗ
1: ವಾಣಿಜ್ಯ ಮಾಡಿರೋದು ಅದು ಯಾವ ಸಿನಿಮಾ ಅಂತ ನೆನಪಿಲ್ಲ ಸರ್ ನಿಮಗೆ, ಹಾಡು ಮಾತ್ರ ಅದು ಎಲ್ಲರಿಗೂ ಉದಾಹರಣೆ ಸರ್.
0: ಅದಕ್ಕೆ ಹಳ್ಳಿಲಿ ಹೇಳ್ತಾರೆ, ಭಜನೆ ಮಾಡುವ ಬನ್ನಿರೋ ಸದಾ ಶಿವನ, ಭಜನೆ ಮಾಡುವ ಬನ್ನಿರೋ, ಈ ರೀತಿಯಲ್ಲಿ ಹೇಳ್ತಾರೆ. ಆಮೇಲೆ ಭಜನೆ ಮಾಡುವ ಬನ್ನಿರೋ ಸದಾ ಶಿವನ, ಭಜನೆ ಮಾಡುವ ಬನ್ನಿರೋ, ಆ ಏಕತಾಳ ಇರ್ಬೋದು ಅಥವಾ ಇದಿರ್ಬೋದು, ಏಕನಾದ ಇರ್ಬೋದು,
1: ಯಾವ ವಾದ್ಯ ಇಟ್ಕೊಂಡು ಅದ್ರ ಅನುಸಾರವಾಗಿ ಪ್ರಾಕ್ಟೀಸ್ ಮಾಡಿರ್ತಾರೋ ಅದ್ರ ತರ ಆಗುತ್ತೆ.
0: ಖಂಡಿತ
1: ಸಾಮಾನ್ಯವಾಗಿ ಗುರುತಿಸಬಹುದು ಅಂದ್ರೆ ಈ ಭಾವ

0: ಸಿನಿಮಾ
1: ಕಳವಡಿಸಿದ್ರೆ ಖಂಡಿತ ಒಳ್ಳೆಯ ಒಂದು ಮಾಹಿತಿನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು.
1: ಧನ್ಯವಾದಗಳು. ಧನ್ಯವಾದ ಸ್ನೇಹಿತರೆ. ಖಂಡಿತ ಸಂಗೀತ ಅನ್ನುವುದಕ್ಕೆ ಇದು ನಮ್ಮಲ್ಲಿ ವೇದನೆ ಇದೆ. ಸಾಮವೇದ ಭಾರತೀಯ ಶಾಸ್ತ್ರೀಯ ಸಂಗೀತ ವೇದಗಳ ಕಾಲದಿಂದಲೂ ಬಂದಂತ ಅತ್ಯಂತ ಹಳೆಯ ಶಾಸ್ತ್ರಬದ್ಧ ಮತ್ತು ಸಂಕೀರ್ಣವಾದ ಸಂಗೀತ ಪದ್ಧತಿಯಾಗಿದೆ. ಬನ್ನಿ. ಹಲೋ ನಮಸ್ತೆ.
2: ಹಲೋ ನಮಸ್ಕಾರ.
1: ನಮಸ್ತೆ ಸತೀಶ್ ಅವರು ಉಡುಪಿಯಿಂದ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಕೊಟ್ಟಿದ್ದೀನಿ,
2: ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ಸಂಗೀತ ದಿನವಾ?
1: ಹೌದು ಹೌದು, ರಾಷ್ಟ್ರೀಯ ಶಾಸ್ತ್ರೀಯ ಸಂಗೀತ.
2: ಎಲ್ಲ ಗಾಯಕರಿಗೂ, ಶಾಸ್ತ್ರೀಯ ಸಂಗೀತ ಕೃತಿಕಾರರಿಗೂ.
1: ಹೌದು ಹೌದು. ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸೊ ಸಂದರ್ಭದಲ್ಲಿ? ನೀವು ಕೇಳಿದಿರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಉಡುಪಿ ಜಿಲ್ಲೆ ಕಡೆಗೆಲ್ಲ ಸ್ವಲ್ಪ,
2: ನಾವು ಶಾಸ್ತ್ರೀಯ ಸಂಗೀತ ಕಚೇರಿಗೆ ಸಹ ಹೋಗ್ತೇವೆ, ಆಸಕ್ತಿಯಿಂದ ಭಾಗವಹಿಸ್ತೇವೆ. ನಿಮ್ಮ ಅನೇಕ ಈ ನಮ್ಮ ವಿದ್ಯಾಭೂಷಣರ ಸಹ ಶಾಸ್ತ್ರೀಯ ಸಂಗೀತದ ಅವಿರತ ಕಚೇರಿ ಮಾಡ್ತಾರೆ, ಎರಡು ಬಾರಿ ನೋಡಿದ್ದೇನೆ, ಮೂರು ಗಂಟೆ.
1: ಹೌದು ಹೌದು ಹೌದು ಹೌದು ಹೌದು,
2: ಅದ್ಭುತವಾಗಿ ಮಾಡ್ತಾರೆ. ನಾವು ಇಲ್ಲಿ ಕೆಸೆಟ್ ಅಲ್ಲಿ ಕೇಳ್ತೇವಲ್ಲ ಗೀತೆ, ಅವರು ವೈಖರಿಯೇ ಬೇರೆ, ಪರಿಯೇ ಬೇರೆ.
1: ಹೌದೌದೌದೌದು.
2: ಹಾಗೆ ಬಾಲಮುರಳಿ ಕೃಷ್ಣ ಅವರದ್ದು ಸಹ ಉಡುಪಿ ಪರ್ಯಾಯದಲ್ಲಿ ಒಂದು 22 ವರ್ಷ ಆಗಿರ್ಬೋದು ಉಡುಪಿಯಲ್ಲಿ ಹಾಡ್ತಾರೆ. ಬಾಲಮುರಳಿ ಕೃಷ್ಣ ಅವರ ಒಂದು ಹಾಡುವ ಶೈಲಿಯೇ ಬೇರೆ ಅದು.
1: ಹೌದೌದೌದು.
2: ಅವರು ಎಂದರೂ ಮಹಾನುಭಾವನು ಹಾಡು ನಮ್ಗೆ ಇಷ್ಟ ಸರ್.
1: ಹೌದು, ಸಂತ ತ್ಯಾಗರಾಜರ ಕೃತಿ.
2: ಭಾರಿ ಒಳ್ಳೆ ಅದ್ಭುತವಾಗಿ ಹಾಡ್ತಾರೆ. ಅವರೋಹ ಆರೋಹವನ್ನು ಕೃಷ್ಣದವರೆಗೆ ಹಾಡಿ ಜನರನ್ನು ತೂಗಾಡಿಸಿ ಬಿಡ್ತಾರೆ.
1: ಆ ಮೊದಲಿಗೆ ತಿಲ್ಲಾನ ಆಡ್ತಾರಲ್ಲ, ತಿಲ್ಲಾನದಿಂದ ಆರಂಭ, ತಿಲ್ಲಾನ ಎದ್ದು ಆಲಾಪನೆ, ಆಲಾಪನೆ
2: ವಿಶೇಷತೆಗಳು ತಿಲ್ಲಾನಗಳು ಭಾರಿ ಅದು ಅದ್ಭುತ. ಅದು ಒಂದು ಹೊಸ ಒಂದು ಶೈಲಿ, ಅದು ಸಂಗೀತದಲ್ಲಿ ಇಲ್ಲ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಉಂಟಲ್ಲ ಸರ್, ನಮ್ಮ ಪುರಂದರದಾಸರಿಂದ ಶುರು ಆಯ್ತು ಅಂತ ಒಂದು ಪ್ರತೀತಿ ಇದೆ ಅಲ್ವಾ?
1: ಇಲ್ಲ, ಅದು ಶ್ರಾಗ್ನದೇವನ ಕಾಲದಲ್ಲಿ ಇತ್ತು ಬಹಳ ಪರಂಪರೆಯಲ್ಲಿ. ಆದರೆ ಜನಮಾನಸಕ್ಕೆ ಅದು ಅದಕ್ಕೊಂದು ರೂಪುರೇಷೆಗಳನ್ನ ಸರಳವಾಗಿ ಕಲಿಯೋದವರಿಗೆ ಆಯ್ಕೆ ಮಾಡಿಕೊಟ್ಟವರು, ಅದನ್ನ ತಿದ್ದಿ ತೀಡಿದವರು ಅಂತವರು ನಮ್ಮ ಪುರಂದರದಾಸರು. ಅದಕ್ಕೆ ಅವರನ್ನ ಕರ್ನಾಟಕ ಶಾಸ್ತ್ರೀಯ
2: ನಿಜವಾಗಿ ಹೇಳಿದ್ರೆ ಅದು ನಮ್ಮ ಭಾರತದ ಪದ್ಧತಿ ಅಲ್ಲ.
1: ಇಲ್ಲ ಇಲ್ಲ, ಅದೇನಾಯ್ತು ಅಂದ್ರೆ ಭಾರತೀಯ ಸಂಗೀತ ಪದ್ ಇಲ್ಲ ಇಲ್ಲ ಇಲ್ಲ, ಅದು ಏನಾಯ್ತು ಹೇಳ್ತೀನಿ ಕೇಳಿ. ಅವೆರಡು ನಮ್ ಎರಡೂ ಒಂದೇ ತಾಯಿ, ಒಂದೇ ಆಗಿತ್ತು. ಈ ಉತ್ತರ ಭಾರತದ ಕಡೆಗೆ ಹೊರಗಿನ ದೇಶದ ಪ್ರಭಾವದಿಂದಾಗಿ ಆಯಾ ಒಂದು ಅದಕ್ಕೆ ಅಲ್ಲಿ ಅಲ್ಲಿ ಹೆಚ್ಚಾಗಿ ಪ್ರಭಾವ ಬೀರ್ತದು. ಅವಾಗ ಎರಡು ಭಾಗ ಆಯಿತು, ಇದು ಉತ್ತರಾದಿ ಮತ್ತು ದಕ್ಷಿಣಾದಿ ಅಂತ, ಹಿಂದೂಸ್ತಾನಿ ಮತ್ತು ಕರ್ನಾಟಕ ಅಂತ ಹೇಳಿ ಅದು ಶೈಲಿಗೆ ಅದು ಬದಲಾವಣೆ ಆಯ್ತು ಅಷ್ಟೇನೆ. ಎರಡೂ ಸಂಗೀತ ಒಂದೇ ಆಗಿದ್ವು. ಆದ ಕಾಲಾನಂತರದಲ್ಲಿ ಒಂದು ಪ್ರಭಾವಕ್ಕೆ ಒಳಗಾಗಿ, ಪರ ದೇಶದ ಒಂದು ಪ್ರಭಾವಕ್ಕೆ ಒಳಗಾಗಿ, ಹೊರಗಿನವರ ಪ್ರಭಾವಕ್ಕೆ ಒಳಗಾಗಿ ಅದು ಆಯಾ ಒಂದು ಘರಾಣೆ ರಾಗದ ಪರಂಪರೆ ಅಲ್ಲಿಗೆ ಒಳಗಾಯಿತು.
2: ಮತ್ತೆ ಒಂದು ವಿಶೇಷ ಏನಂದ್ರೆ ಸರ್, ಸಂಗೀತ ಜನ ಕಲಿಯಕ್ಕೆ ಇಷ್ಟ ಯಾಕೆ ಪಡುವುದಿಲ್ಲ ಅಂದ್ರೆ ಅದು ಶಾಸ್ತ್ರೋಕ್ತವಾಗಿ ಕಲಿತ ಒಂದು ಮೆರಗು ಬೆಡಗು ಎಲ್ಲ ಬರ್ತದೆ,
1: ಸ್ವಲ್ಪ
2: ಕ್ಲಷ್ಟ ಕಠಿಣ. ಆದ್ರಿಂದ ಈ ಶಾಸ್ತ್ರೀಯ ಸಂಗೀತ ಉಂಟಲ್ಲ ಅದನ್ನು ಕಲಿಯುವರ ಸಂಖ್ಯೆ ಕಡಿಮೆ ಆಗಿದೆ ಸರ್. ಮತ್ತೆ ಶಾಸ್ತ್ರೀಯ ಸಂಗೀತ ಅಂದ್ರೆ ಸಕ್ಕರೆ ಆದ್ರೆ ಈಗ ನಾವು ಕೇಳುವ ಎಲ್ಲ ಹಾಡು ಗೀತೆಗಳಲ್ಲಿ ಅದನ್ನು ಮಿಠಾಯಿ ಮಾಡಿ ನಾವು ಕೇಳ್ತಾ ಇದ್ದೇವೆ, ಅಂದ್ರೆ ಅದರ ಒಂದು ಎಳೆಯಿಂದ ಯಾವ ಗೀತೆಯೂ ಇಲ್ಲ ಸರ್.
1: ಖಂಡಿತ, ಈಗ ಎಲ್ಲಾ
2: ಸಂಗೀತ ನೂರಾರು ತರದ ಮಿಠಾಯಿ ತಯಾರಾಗ್ತದೆ ನೋಡಿ.
1: ಹೌದು ಹೌದು ಹೌದು ಹೌದು,
2: ಜಿಲೇಬಿ, ಹೋಳಿ.
1: ಹೌದು ಹೌದು.
2: ಅದೇ ರೀತಿ ಈಗ ಶಾಸ್ತ್ರೀಯ ಸಂಗೀತ ಸಕ್ಕರೆಯಾಗಿ ನಾವೆಲ್ಲ ಕೇಳುವ ಹಾಡುಗಳು ಮಿಠಾಯಿಯಾಗಿ ಕೇಳ್ತಾ ಇದ್ದೇವೆ. ಚಲನಚಿತ್ರ ಗೀತೆಯು ಬಂತು, ಭಾವಗೀತೆ ಭಕ್ತಿ ಗೀತೆಗಳು ಎಲ್ಲ ಸಹ ಹಾಗೆ ಅಂತ ನನ್ನ ಅನಿಸಿಕೆ ಸರ್.
1: ಖಂಡಿತ, ಒಳ್ಳೆ ಉತ್ತರವನ್ನ ಕಳಿಸ್ಕೊಟ್ಟಿದ್ದೀವಿ, ಒಳ್ಳೆ ವಿಚಾರವನ್ನು ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು.
2: ಮೂರು ದಿನದ ಶಾಸ್ತ್ರೀಯ ಸಂಗೀತಕ್ಕೆ ಹೋಗಿ ಅಲ್ಲಿಗೆ ಮಧ್ಯಂತರದಲ್ಲಿ ಬಿಟ್ಟಿದ್ದೇನೆ ಸರ್.
1: ಖಂಡಿತ ಖಂಡಿತ
2: ಮಾತ್ರ ಹೊತ್ತು.
1: ಹೌದು ಹೌದು ಹೌದು ಹೌದು,
2: ಅನಿವಾರ್ಯ ಕಾರಣದಿಂದ ಆಗ್ಲಿಲ್ಲ, ಬಿಟ್ಟದ್ದು ಬಿಟ್ಟೇ ಹೋಗಿದೆ ಅಷ್ಟೇ.
1: ಅದಕ್ಕೆ
2: ಕಚೇರಿಗಳನ್ನು ನಾನು ಎಲ್ಲ ಕೇಳ್ತೇನೆ. ಎನ್ ರಮಣಿ ಅವರನ್ನು ನಾನು ಮಡಿಕೇರಿಯಲ್ಲಿ, ಎನ್ ರಮಣಿ
1: ಕೊಳಲು ವಾದಕರು. ಹೌದು ಹೌದು ಹೌದು,
2: ಅವರನ್ನು ಮಾತಾಡಿಸಿದ್ದೇನೆ, ಅವರಲ್ಲಿ ಅವರ ಕೊಳಲು

0: ಅಲ್ಲಿ ಮಾತ್ರ ಅಲ್ಲ, ವಿಶಿಲಲ್ಲಿ ಸಹ ನನಗೆ ಒಂದೆರಡು ಕೃತಿ ನುಡಿಸಿತ್ತು. ಮಡಿಕೇರಿ ದಸರಕ್ಕೆ ಬಂದಿದ್ರು ಅವರು, ಅಲ್ಲಿ ನಾನು ನಮ್ಮ ಅಲ್ಲಿ ಆಯೋಜಕರಲ್ಲಿ ನಮ್ಮ ರಿಲೇಷನ್ ಒಬ್ರು ಇದ್ರು ಆವಾಗ, ಅದು ಸುಮಾರು 15 ವರ್ಷ ಕಳೆದು. ಹೋದಾಗ ನಾನು ಅವರನ್ನು ಮಾತಾಡ್ಸಿದ್ದೆ, ಎನ್ ರಮಣಿ, ಕೆ ಜೆ ಜೇಸುದಾಸ್ ಅವರನ್ನು ಸಹ ಮಾತಾಡ್ಸಿದ್ದೆ. ಅಲ್ಲಿ ಪ್ರತಿದಿನ ಕಾರ್ಯಕ್ರಮ ನಡೀತಾ ಇತ್ತ, ಅಲ್ಲಿ ಬಂದು ಅಲ್ಲಿ ಭೇಟಿಯಾದ್ರು.
1: ಖಂಡಿತ, ನಮ್ಮಲ್ಲಿ ಸಂಗೀತಕ್ಕೆ ಒಂದು ವೇದ ಇದೆ, ಸಾಮವೇದನೆ ಭಾರತೀಯ ಸಂಗೀತದ ಮೂಲವೆಂದು ಪರಿಗಣಿಸಲಾಗಿದೆ. ಖಂಡಿತ, ಹೌದು, ಖಂಡಿತ.
0: ಜಾನಕಮ್ಮನವರದ್ದು ಒಂದು ವಿಶೇಷ ಏನಂತೆ, ಶಾಸ್ತ್ರೀಯ ಕಲೀಲಿಕ್ಕೆ ಹೋದ್ರಂತೆ ಸರ್, ಶಾಸ್ತ್ರೀಯ ಕಲೀಲಿಕ್ಕೆ ಅಲ್ಲಿ ವಿದ್ವಾಂಸರು, ನಿಮ್ಮ ಸ್ವರದಲ್ಲೇ ಶಾಸ್ತ್ರೀಯ ಇದೆ, ಸ್ವರವೇ ಒಂದು ಸಂಗೀತ, ಏನು ಸ್ವಲ್ಪ ಪರಿಶ್ರಮ ಪಡು, ಅದರಿಂದ ಸಂಗೀತ ನಿಮ್ಗೆ ತಂತಾನೆ ಕರತನ ಆಗ್ತದೆ ಅಂತ ಕಳಿಸಿಕೊಟ್ರಂತೆ ಸರ್.
1: ಹೌದು ಹೌದು, ಖಂಡಿತ ಖಂಡಿತ, ಒಳ್ಳೆಯ ಉತ್ತರ.
0: ಅಂತ ಅದ್ಭುತಗಳೆಲ್ಲ ಇದೆ ಶಾಸ್ತ್ರೀಯ ಸಂಗೀತ ಅಂದ್ರೆ, ಅದು ಕಲಿಯುವುದು ಸ್ವಲ್ಪ ಕ್ಲಸ್ಟ ಅಷ್ಟೇ ಬಿಟ್ರೆ ಒಂದು ವಿಸ್ತಾರ ಬಹಳ ಇದೆ ಸರ್.
1: ಅದಕ್ಕೆ ನಮ್ಮ ಜನಪದರು ಹಾಡಬೇಕಾದ್ರೆ ಅರಿವಿಲ್ಲದೆ ಶಾಸ್ತ್ರೀಯತೆಯನ್ನು ಕಲ್ತಿರ್ತಾರ ಅವರು, ಅವರೆಲ್ಲ ಪರಂಪರೆಯಿಂದ ಅಂತ ಹೇಳಿ. ಧನ್ಯವಾದಗಳು ಕರೆ ಮಾಡಿದ್ದೆ,
0: ಮಾತಾಡಿ ಖುಷಿ ಆಯ್ತು, ಹಾಗೆ ಒಳ್ಳೆ ಟಾಪಿಕ್ ಕೂಡ ತಂದಿದ್ದೆ.
1: ಖಂಡಿತ,
0: ಕೆಲವು ಮಾಹಿತಿ ಕೂಡ ನಮಗೂ ಕೇಳಿ ಖುಷಿ ಆಯ್ತು ನಿಮ್ಮಿಂದಲೂ. ಧನ್ಯವಾದ, ವಂದನೆ ಸರ್.
1: ಧನ್ಯವಾದ, ನಮಸ್ತೆ ನಮಸ್ತೆ,
0: ನಮಸ್ಕಾರ.
1: ಸ್ನೇಹಿತರೆ, ಈಗಿನೂ ಹೇಳ್ತಾ ಇದ್ರು ನಮ್ಮ ಸತೀಶ್ ಅವರು ಕರೆ ಮಾಡ್ತಾ, ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ.
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ಚಂದ್ರಿಕಾ ಅವರು ನೇರ್ಲಿಗುಂಡಿ. ಇವತ್ತು ರಾಷ್ಟ್ರೀಯ ಒಂದು ಶಾಸ್ತ್ರೀಯ ಸಂಗೀತ ದಿನ ಸಂದರ್ಭದಲ್ಲಿ ಒಂದು ವಿಷಯವನ್ನು ಕೊಟ್ಟಿದ್ದೀವಿ, ನಿಮ್ಮ ಇಷ್ಟವಾದ ಸಂಗೀತ ಮತ್ತೆ ನಿಮ್ಗೆ ಯಾಕೆ ಸಂಗೀತ ಅನ್ನೋದು ಇಷ್ಟ ಆಗ್ತದೆ ಅನ್ನೋದನ್ನ ನಮ್ಮೊಡನೆ ಹಂಚ್ಕೊಳ್ಳಿ. ಯಾವ್ದೇ ಇರ್ಬೋದು, ಜನಪದ ಇರ್ಬೋದು, ಶಾಸ್ತ್ರೀಯ ಇರ್ಬೋದು, ಇವೆಲ್ಲ ಯಾವುದು, ಒಟ್ಟು ಸಂಗೀತ ಅಂದ್ರೆ ಎಲ್ಲದೂ ಒಳಗೆ ಒಳ್ಳೋಗಿಡುತ್ತೆ, ಶಾಸ್ತ್ರೀಯ ಅಂದ್ರೆ ಸ್ವಲ್ಪ ಬದ್ಧತೆ, ಅದು ಒಂದು ಕ್ರಮಬದ್ಧತೆ ಇರುತ್ತೆ ಅಷ್ಟೇ.
2: ಹೌದು ಸರ್, ಅದರಲ್ಲಿ ಕ್ರಮಬದ್ಧತೆ ಇರುತ್ತೆ, ಹೇಗೆ ಆಡ್ಬೇಕು, ಏರು ಇಳಿತಗಳು, ತಾಳ ಲಯಬದ್ಧವಾಗಿ, ಅದು ಪ್ರತಿಯೊಂದು ಇರುತ್ತೆ ಸರ್ ಶಾಸ್ತ್ರೀಯದಲ್ಲಿ. ಇದು ನಾವು ಜನಪದ ಗೀತೆಗಳು ವಿಚಿತ್ರ ಗೀತೆಗಳು ಸ್ವಲ್ಪ ಹೆಂಗಾದ್ರೂ ಹಾಡ್ಬಿಡ್ತೀವಿ ಸರ್ ನಾವು, ಈ ಶಾಸ್ತ್ರೀಯ ಸಂಗೀತ ಇದೆಯಲ್ಲ ಅದು ತುಂಬಾನೇ ಇದು ಸರ್, ಹಾಡೋದು ಕಷ್ಟನೇ, ಕಲಿಬೇಕು ಅದನ್ನ, ತುಂಬಾ ನಾವು ಜ್ಞಾನ ಇತ್ತು.
1: ಅದಕ್ಕೆ ಚಿಕ್ಕ ಮಕ್ಕಳಲ್ಲಿ ಕಳಿಸಿದ್ರೆ ನಾವೆಲ್ಲ ಈ ಇವರು ನಮ್ಮ ಸಂಗೀತ ಗುರುಗಳ ಹತ್ರ ಹೋದಾಗ ಹೇಳ್ತಿರ್ತಾರೆ, ಮಕ್ಕಳನ್ನೆಲ್ಲ ಚಿಕ್ಕ 5ನೇ ತರಗತಿ ಅಥವಾ 3-2ನೇ ತರಗತಿಲಿ ಇದ್ದಾಗಲೇ ಕಳಿಸ್ಬಿಟ್ರೆ ಸ್ವರ ಪ್ರಸ್ಥಾನಗಳು ಅಂತ ಹೇಳ್ತಾರೆ, ಸ್ವರ ಸ್ಥಾನಗಳು ಕೂರೋದು, ಸಾ ಮನೇಲಿ ಇರ್ಬೇಕು, ರೀ ಮನೇಲಿ ಇರ್ಬೇಕು, ಗ ಗ ಅದೇ ಮನೆಯಲ್ಲಿ ಕೂರಿಸ್ತಾರ ಅವಾಗ.
2: ಸಂಗೀತ ಕಲಿಯಕ್ ಹೋಗ್ತಾ ಇದ್ದೆ ನಾನು ಕೂಡ, ಸಂಗೀತ ಕಲ್ತಿದ್ದೀನಿ, ಬಟ್ ನಾ ಶಾಸ್ತ್ರೀಯ ಸಂಗೀತ ಪೂರ್ತಿ ಕಲಿಯಕ್ ನನ್ನಿಂದ ಆಗ್ಲಿಲ್ಲ ಸರ್. ಸ್ವಲ್ಪ ನಮಗೆ ಎಲ್ಲಾ ಮ್ಯೂಸಿಕಲ್ ನಮ್ದೊಂದು ಇದ್ರಲ್ಲಿ ಸಂಗೀತ ಶಾಲೆಯಲ್ಲಿ ಎಲ್ಲಾ ತರದ್ದು ಹೇಳ್ಕೊಡ್ತಾರೆ ಸರ್ ನಮಗೆ. ನಾವು ಅದ್ರಲ್ಲಿ ವಿಶೇಷವಾಗಿ ನಾವು ದಾಸರ ಪದಗಳು ಇದು ಎಲ್ಲ ಪ್ರತಿಯೊಂದು ಪದಗಳನ್ನ ಕಲ್ತಿದೀವಿ ಸರ್ ನಾವು. ಭಾವಗೀತೆ, ಜನಪಗೀತೆ, ಭಕ್ತಿಗೀತೆ, ದಾಸರ ಪದ, ಶಾಸ್ತ್ರೀಯ ಎಲ್ಲದನ್ನು ಮಿಕ್ಸ್ ಮಾಡಿ ಕಲಿಸ್ತಾರೆ. ಅದರಲ್ಲಿ ತುಂಬಾ ನನಗೆ ಬಹಳ ಇಷ್ಟ ಸರ್, ನನಗೆ ಜನಪದ ಗೀತೆ ಭಾವಗೀತೆ ತುಂಬಾನೇ ಇಷ್ಟ. ಆಮೇಲೆ ಹಳೆ ಸಿನಿಮಾದ್ದು ಚಿತ್ರಗೀತೆಗಳು ಇಷ್ಟ. ಸಂಗೀತ ಅಂದ್ರೇನೆ ಸರ್ ಅದು ಒಂದು ತಲೆ ದೂಗುವಂತಹ ಒಂದು ನಮ್ಗೆ ಏನ್ ಹೇಳ್ಬೇಕು ಸರ್ ವರ, ಅದು ನಮ್ಗೆ ನಮ್ ಮನಸ್ಸಿಗೆ ಏನೇ ನೋವುಗಳಿದ್ದು ಯಾವ್ದಾದ್ರು ಬೇರೆ ಯಾವ್ದ್ರಿಂದ ನಾವು ರಿಲ್ಯಾಕ್ಸ್ ಆಗಕ್ ಸಾಧ್ಯನಲ್ಲ ಸರ್, ಸಂಗೀತಕ್ಕಿರೋ ತಾಕತ್ ಅಂದ್ರೆ ಅದೊಂದೇ ಸರ್.
1: ಹೌದು ಹೌದು, ಒಳ್ಳೆ ಮಾಹಿತಿ.
2: ಯಾವ್ದ್ರಲ್ಲೂ ಇಲ್ಲ
1: ಒಳ್ಳೆ.
2: ಹಾಗಾಗಿ ನಮ್ ಶಾಸ್ತ್ರೀಯ ಸಂಗೀತದಲ್ಲಿ ನನಗೆ ಇದು ಸರ್, ದಾಸನ ಮಾಡಿಕೋ ಎನ್ನ ಸ್ವಾಮಿ ತಾತಿರ
1: ನಾಮದ
2: ವೆಂಕಟರಮಣ ಸರ್, ಇದು ಎಳಿತಾನೆ ಇಷ್ಟಲ್ಲ ಸರ್, ಅದು ಹೆಂಗೆ ಬರುತ್ತೆ ಶಾಸ್ತ್ರೀಯ ಸಂಗೀತ ಅಂದ್ರೆ ಅದು ಆ ಹಾಡುಗಳೇ ಹೆಂಗಿದಾವೆ ಸರ್ ಅದು.
1: ಖಂಡಿತ,
2: ಹಾಡುಗಳು ಗೀತೆಗಳು ಪ್ರತಿಯೊಂದು ಸರ್ ಭಾವ ತುಂಬಿ ಭಕ್ತಿ ತುಂಬಿ ರಸ ಒತ್ತಾಗಿ ಹಾಡುವಂತ ಗೀತೆಗಳು.
1: ಇವನ ಸ್ವರ ಪ್ರಧಾನ ಗೀತೆಗಳು, ಸ್ವರಕ್ಕೆ ಹೆಚ್ಚು ಒತ್ತು ಕೊಡುವಂತ ಗೀತೆಗಳು ಶಾಸ್ತ್ರೀಯ ಸಂಗೀತ.
2: ಹೌದು ಸರ್, ಖಂಡಿತ ಸರ್. ಹಂಗಾಗಿ ಸಂಗೀತನೇ ಪ್ರತಿಯೊಂದು ಸ್ವರ ಏನಂದಕ್ಕೆ ಸರ್, ಅದಕ್ಕೆ ಸ್ವರ ಕಲ್ಲಣ ಅಂತ ಹೇಳ್ಬೋದು, ಗೀತಾ ಮಾಧುರ್ಯ ಅಂತ ಹೇಳ್ಬೋದು. ನಾವು ಬೇರೆ ಬೇರೆ ತರದಲ್ಲಿ ನಾವು ಸಂಗೀತಕ್ಕೆ ನಾವು ಒಂದ್ ಹೆಸರು ಕೊಟ್ಕೊಂಡು ನಮಗೆ ಮನಸ್ಸಿಗೆ ನೆಮ್ಮದಿ ಅಹ್ಲಾದ ಉಲ್ಲಾಸಕರ ಕೊಡುವಂತ ಒಂದು ಏನಾದ್ರೂ ಇದ್ರೆ ಇವತ್ತು ಅದು ಸಂಗೀತ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್ ನಾನು.
1: ಖಂಡಿತ, ಒಳ್ಳೆ ಮಾಹಿತಿಯನ್ನು ಹಂಚ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು.
1: ಧನ್ಯವಾದ. ಖಂಡಿತ ಸ್ನೇಹಿತರೆ,

0: ನಮ್ಮ ಚಂದ್ರಿಕಾ ಅವ್ರು ಹೇಳ್ತಾ ಇದ್ರು, ಸಂಗೀತ ಅನ್ನುವಂಥದ್ದು ಸ್ವರ ಮಾಧುರ್ಯದಿಂದ ಕೂಡಿರುವಂಥದ್ದು. ಈ ನಾನಾಗ್ಲೇ ಹೇಳಿದೆ, ಸ ಮನೇಲಿ ಸ ರೀ ಮನೇಲಿ ರೀ ಗ ಮನೇಲಿ ಗ, ಈ ಮನೆಗಳಲ್ಲಿ ಕೂರಬೇಕು ಅಂದ್ರೆ ನಾವು ಚಿಕ್ಕನಿಂದಲೇ ಕೂರ್ಬೇಕಾಗತ್ತೆ ಸಂಗೀತದ ಕಲಿಯೋದಕ್ಕೆ. ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ.
1: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಶೇಖರ್ ಅವರೇ. ಇವತ್ತಿನ ವಿಷಯ ಶಾಸ್ತ್ರೀಯ ಸಂಗೀತ ದಿನ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯಗಳು, ನಿಮಗೆ ಸಂಗೀತ ಯಾವುದೇ ಇರ್ಬೋದು, ಇಲ್ಲಿ ನಾನು ಬಹುಶಃವಾಗಿ ಹೇಳೋದಾದ್ರೆ ನಮ್ಮ ಬಹುತೇಕ ಜನರಿಗೆ ಶಾಸ್ತ್ರೀಯ ಸಂಗೀತ ಅನ್ನೋದು ಇವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ದೂರ ನಿಂತಿದೆ. ಆದ್ರೆ ಎಲ್ಲ ಸಂಗೀತದ ಬೇರು ಶಾಸ್ತ್ರೀಯವಾಗಿ ಇರ್ತದೆ. ನೀವು ಸುಗಮ ಸಂಗೀತ ಹಾಡಿ, ಭಾವಗೀತೆ ಹಾಡಿ, ಎಲ್ಲೇ ಯಾವುದೇ ಹಾಡನ್ನು ಹಾಡಿದ್ರು ಈ ಶಾಸ್ತ್ರೀಯ ಸಂಗೀತಕ್ಕೆ ಬೇರ್ಮಟ್ಟೆ ಯಾವುದು ಅಂದ್ರೆ ಜನಪದ ಸಂಗೀತ. ಜನಪದ ನೀವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ?
1: ಈ ಜಾನಪದ ಕಲೆ ಇದೆಯಲ್ಲ, ಅದು ಎಂತನ್ನು ಬೇಕಾದ್ರು ಮೈ ನೇಮರ್ಸಿರುತ್ತೆ, ಕುಣಿಬೇಕು, ಹಾಡಬೇಕು ಅನ್ಸುತ್ತೆ ಜಾನಪದ ಗೀತೆ. ಈ ಸಂಗೀತ ಅನ್ನೋದು ಅದು ನನ್ನ ಅನಿಸಿಕೆ ಪ್ರಕಾರ ಅದು ಯಾವ ತರ ಉದ್ಭವ ಆಯ್ತು ಅಂದ್ರೆ, ಯಾವ್ದೋ ಪಕ್ಷಿಗಳು ಪ್ರಾಣಿಗಳು ಆ ಧ್ವನಿಗಳನ್ನ ಆಲಿಸ್ಕೊಂಡು ಈ ಕಾಲ ಅವತ್ತಿನ ಕಾಲದ ಮಾಡಿ ಅದನ್ನ ಅನುಕರಣೆ ಮಾಡಿ ಅದನ್ನ ಮತ್ತೆ ನ್ಯೂನತೆಯನ್ನ ಮಾಡಿ ಮಾಡಿ ಬಂದಿರತಕ್ಕಂತ ಸಂಗೀತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ತಿಳಿದಿರೋ ಮಟ್ಟಿಗೆ
0: ಅದನ್ನೇ ಆಹತನಾದ ಮತ್ತು ಅನಾಹತನಾದ ಅಂತ ಕರೀತೀವಿ. ಆ ಎರಡರ ನಾದ ಪ್ರಕಾರದಿಂದ ಸಂಗೀತದ ಸ್ವರ ಮಾಧುರ್ಯಗಳು ಹುಟ್ಟುಕೊಳ್ತು ಅನ್ನೋದು ವಿದ್ವಾಂಸರ ಅಭಿಪ್ರಾಯ. ಅದು ಅವರವರ ಗ್ರಹಿಕೆ. ಸಂಗೀತ ಅನ್ನೋದು ಮನೋಶಾಸ್ತ್ರ. ಅದು ನನಗೆ ಇದರಲ್ಲಿ ಲಯ ಸಿಕ್ಕಿದೆ, ಇದರಲ್ಲಿ ಲಯ ಸಿಕ್ಕಿದೆ ಅನ್ನೋದು ಒಂದು ಸಣ್ಣ ಸನ್ನಿವೇಶ ಹೇಳ್ತಾ ಇದ್ದೆ. ನಮಗೆ ನಮ್ಮ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಚಾಕ್ಷರಿ ಗವಾಯಿಗಳಿದ್ರು. ಅವರು ಶಿಷ್ಯರನ್ನು ಒಡಗೂಡಿ ಯಾವುದೋ ಒಂದು ಸಂಗೀತ ಕಚೇರಿಗೆ ಹೋಗ್ತಾ ಇರ್ತಾರೆ ಎತ್ತಿನ ಗಾಡಿಲಿ. ಅಲ್ಲಿ ರೈಲ್ ಬರ್ತಾ ಇರುತ್ತೆ, ನಿಲ್ಲಿಸಿರ್ತಾರೆ ಅವ್ರ ಗಾಡಿಯಲ್ಲಿ, ಹಳಿ ದಾಟಬೇಕಿರುತ್ತೆ, ಕೂಗ್ತಾ ಇರುತ್ತೆ ರೈಲು. ಅವಾಗಿದ್ದು ಇಂದು ಯಾವುದು ನಮ್ಮ ಇದು ಇಜ್ಜಲು ಉಗಿಬಂಡಿ ಇದ್ದಿದ್ದು. ಆ ಕೂಗೋ ಟೈಮಲ್ಲಿ ಸಮಯದಲ್ಲಿ ಶಿಷ್ಯನ್ ಕೇಳ್ತಾರೆ, ಇದು ಯಾವ ಏರು ಧ್ವನಿ ಯಾವ ಲಯದಲ್ಲಿ ಇದೆಯೋ ಅಂತ. ಆತ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಎಷ್ಟು ಆ ಕೂಗೋದನ್ನು ಸಹ ಒಬ್ಬ ಸಂಗೀತಗಾರ ಇಂಥ ಲಯದಲ್ಲೇ ಇದೆ, ಇಂಥ ಒಂದು ಅದು ಸಾಪಾಸ ಕರಿತಾ ಹೇಳ್ತಾ ಇದೆ, ಇದೇ ರೀತಿ ಸ್ವರದಲ್ಲಿದೆ ಅನ್ನೋದನ್ನ ಅಷ್ಟು ಸೂಕ್ಷ್ಮವಾಗಿ ಪಂಚಾಕ್ಷರಿ ಗವಾಯಿಗಳು ಗ್ರಹಿಸಿದ್ರು ಅನ್ನೋದು ನಾವು ಗಮನಿಸಬಹುದಾಗಿದೆ.
1: ವರದೇಶದಲ್ಲಿ ನಮ್ಮ ಸೊರಳ ವಿಶ್ವೇಶ್ವರಯ್ಯನವರು ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಸುಮಾರು ಒಂದ್ 5-6 ಕಿಲೋಮೀಟರ್ ದೂರದಲ್ಲಿ ಒಂದು ಸೌಂಡ್ ಬರ್ತಾ ಇರುತ್ತೆ, ಅದನ್ನ ಹಾಲ್ಸ್ಕೊಂಡು ಅವರು ಟ್ರೈನ್ ನಿಲ್ಸಿದ್ರಂತೆ. ಇಲ್ಲ ಏನು ಪ್ರಾಬ್ಲಮ್ ಇದೆ ನಿಲ್ಸಿ ಅಂತ ಹೇಳಿ ನಿಲ್ಸಿ ಆ ಟ್ರೈನಿನ ಇವರು ಇನ್ಚಾರ್ಜ್ ಅವ್ರನ್ನ ಕರ್ಕೊಂಡು ಹೋದ್ರಂತೆ. ಕೊನೆಗೆ ಅಲ್ಲಿ ಹಳಿ ಹತ್ರ ಜಯಂತಿ ಇರುತ್ತಲ್ಲ
0: ಅದು ಬಿಟ್ಕೊಂಡಿರುತ್ತೆ,
1: ಅದು ಸ್ಕ್ರೂ ಮೂಜ್ ಆಗಿದ್ದು ಸೌಂಡ್ ಅವ್ರಿಗೆ ಹಾಲ್ಕಿ ಕಿವಿಗೆ ಹಾಲ್ಸುತ್ತೆ.
0: ಅದನ್ನೇ ಗ್ರಹಿಕೆ ಅನ್ನೋದು, ಸ್ವರ ಮಾಧುರ್ಯದ ಆ ಒಂದು ಗ್ರಹಿಕೆ ಅಂತ ನಾವು ಕರಿತೀವಿ.
1: ಅದು ಎಲ್ಲರಿಗೂ ಇರಲ್ಲ.
0: ಹೌದೌದು, ಅದೇ ಅದೇ ಸೂಕ್ಷ್ಮ ಜ್ಞಾನ ಅಂತ ಹೇಳ್ತೀವಿ, ಸೂಕ್ಷ್ಮ ಜ್ಞಾನ.
1: ಅದು ಈ ಜಾನಪದ ಕಲೆ ಇದೆಯಲ್ಲ,
0: ಎಂತರಿಗೂ
1: ಇದು ಕೇಳ್ಬೇಕು, ಇದನ್ನ ನಾನ್ ಸಾಧ್ಯವಾದಷ್ಟು ಆಡ್ಬೇಕು ನೋಡ್ಬೇಕು ಅನ್ನೋ ಮನ್ಸಿರುತ್ತೆ ಸರ್. ಹುಲಿ ಕುಣಿತ, ಕರಡಿ ಕುಣಿತ, ಕೋಲಾಟದ್ದು, ಕಂಸಾಳೆ, ಇವೆಲ್ಲ ಒಂದು ಸಂಗೀತ ಸರ್ ಅವು.
0: ಖಂಡಿತ, ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.
0: ಸ್ನೇಹಿತರೆ, ಒಂದು ಸನ್ನಿವೇಶವನ್ನು ನಾನು ಹೇಳಿದೆ ನಿಮಗೆ. ನಮ್ಮ ಸಂಗೀತಗಾರರು ಒಂದು ಸಣ್ಣ ಲೋಟವಿದ್ರೂ ಅಲ್ಲೊಂದು ಸಂಗೀತದ ಒಂದು ನಾದವನ್ನು ಕೇಳುವಂತ ಗ್ರಹಿಕ ಶಕ್ತಿ ಅವರಿಗಿರುತ್ತೆ. ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು?
2: ನಾವು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು
0: ತಲಕು ರಾಜು ಶಂಕರಘಟ್ಟ ಅವರು. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ
2: ಸರ್. ಅವರು ಇವತ್ತು ಸಂಗೀತ ದಿನ ಮಾಡ್ಕೊಂಡಿದ್ದೀರಾ, ಹಾಗಾಗಿ ಬೆಳಗ್ಗೆ ನಾವು ಸಂಗೀತನ ನಮ್ಮ ಪ್ರೀತಿಯ ಸಹೋದರರಿಗೆ ತಲುಪಿಸ್ಬಿಟ್ಟಿದೀವಿ.
0: ಖಂಡಿತ ಕೇಳಿಸ್ತು ಸಂಗೀತ.
2: ಸಂಗೀತ ಅಂತ ಹೇಳಿದ್ರೆ ಸರ್ ಅದು ನಮ್ಮ ಒಂದು ಮನಸ್ಸಿನ ಕಲ್ಮಶಗಳು ಮತ್ತೆ ಒಂದು ದುಗುಡಗಳನ್ನ ದೂರ ಮಾಡುತ್ತೆ. ಏಕೆಂದ್ರೆ ಒಂದು ಸಂಗೀತ ಕೇಳ್ತಿದ್ರೆ ನಮಗೆ ಏನೇ ಭಾವನೆಗಳಿದ್ರು ಆ ಭಾವನೆ ಪೂರ ಸಂಗೀತಕ್ಕೆ ಹೋಗುತ್ತೆ. ಆ ಒಂದು ಸೆಳೆತ ಆ ಸಂಗೀತದಲ್ಲಿದೆ. ಉದಾಹರಣೆಗೆ ನಮ್ಮ ಮಲ್ಲಿಕಾರ್ಜುನ ಸೂರು, ಪಂಚಾಕ್ಷರ ಗವಾಯಿ, ಪಿ ಕಾಳಿಂಗರಾವು, ಸುಬ್ಬಲಕ್ಷ್ಮಿ, ಇವರೆಲ್ಲ ಹಾಡುಗಳು ಯಾವ ಮುಂಜಾನೆ ಇಲ್ಲ, ಅದು ಬೆಳಗಿನ ಜಾವ ಹಾಡುಗಳನ್ನ ಕೇಳಬೇಕು ಸರ್. ಆ ಕೇಳ್ತಾ

0: ಇದ್ರೆ ಅದರ ಗಾನ ಲೋಕನೇ ಬೇರೆ ಆಗಿದೆ.
1: ಖಂಡಿತ
0: ಸಂಗೀತಕ್ಕೆ ಒಂದು ಸ್ಥಾನ ಇದೆ. ಹೇಗೆ ಅಂತ ಹೇಳಿದ್ರೆ, ಜಾನಪದ ಗೀತೆಗೆ ಒಂದು ಸಂಗೀತದ ಆಧಾರದ ಮೇಲೆ ಹೋಗ್ತಾ ಇರುತ್ತೆ. ಅದರಲ್ಲೂ ಆ ಸಂಗೀತದ ಒಂದು ಜಾನಪದ ಗೀತೆಗಳಲ್ಲಿ ಕೇಳಬೇಕು ಅಂತ ಹೇಳಿದ್ರೆ, ನಮ್ಮ ಡಿ ಕೆ ಸುಮಿತ್ರ ಮತ್ತು ಅವರ ತಂಡ ಇದೆಯಲ್ಲ ಸರ್, ಹಳೆ ಹಾಡುಗಳು, ಆ ಹಾಡುಗಳು ಯಾವ ತರ ಲಯಬದ್ಧವಾಗಿದೆ ಅಂದ್ರೆ, ಅದೇ ಹಾಡುಗಳನ್ನ ಈಗ ಹಾಡ್ತಾರೆ, ಅದಕ್ಕೆ ಒಂದು ಲಯನೂ ಇಲ್ಲ, ಬದ್ಧನೂ ಇಲ್ಲ, ಆ ರೀತಿ ಇರುತ್ತೆ. ಅದೇ ಹಿಂದೆ ಯಾವುದೇ ಯಾವುದೇ ಒಂದು ಹಾಡುಗಳನ್ನ ಹಾಡ್ತಾ ಇದ್ರು, ಅದಕ್ಕೆ ಒಂದು ರಾಗನ ಜೋಡಣೆ ಮಾಡೇ ಅವ್ರು ಹಾಡ್ತಾ ಇದ್ರೆ ಬಿಟ್ರೆ, ಒಟ್ಟಾರೆಯಾಗಿ ಯಾವುದೇ ಪದಗಳನ್ನ ಹಾಡ್ತಿರ್ಲಿಲ್ಲ. ಜಾನಪದ ಗೀತೆ ಆಗ್ಲಿ, ಭಕ್ತಿ ಗೀತೆ ಆಗ್ಲಿ, ಭಾವಗೀತೆಗಳಾಗ್ಲಿ, ಯಾವುದೇ ಒಂದಾದ್ರೂ ಆ ಒಂದು ಸಂಗೀತಕ್ಕೆ ಒಂದು ಸ್ಥಾನ ಕೊಡ್ತಾ ಇದ್ರು. ಆಮೇಲೆ ಈ ಭಜನೆ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಜಾನಪದ ಗೀತೆ ಯಾವ ರೀತಿ ಒಬ್ಬರ ಬಾಯಿಯಿಂದ ಒಬ್ಬರ ಬಾಯಿಗೆ ಹರಡುತ್ತೋ ಆ ರೀತಿ ಭಜನೆ ಮೊದಲು ಏನಾಗ್ತಿತ್ತು ಅಂದ್ರೆ, ಮನೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲ ಸೇರ್ಕೊಂಡು ಮನೆಯಲ್ಲಿ ಸಂಜೆ ಟೈಮ್ ದೀಪ ಹಾಕಿ ಭಜನೆ ಮಾಡ್ತಾ ಇದ್ರು. ಈಗ ಏನಾಗಿದೆ, ಆ ಭಜನೆನ ಸಾರ್ವಜನಿಕ ಒಂದು ಇದಕ್ಕೆ ತಂದ್ಬಿಟ್ಟಿದ್ದಾರೆ ಅಂದ್ರೆ, ಎಲ್ಲರಿಗೂ ಭಜನೆ ಅನ್ನೋದು ಏನೋ ಒಂದು ಅರ್ಥ ಆಗ್ಬೇಕು ಅನ್ನೋ ಒಂದು ಸ್ಥಾನ ಅದಕ್ಕೂ ಕೊಡ್ತಾ ಇದ್ದಾರೆ. ಹಾಗಾಗಿ ಸಂಗೀತನ ಯಾವುದೇ ರೀತಿ ತಗೊಂಡು ಹೋಗ್ತಿದ್ರು ಅದಕ್ಕೆ ಒಂದು ಸ್ಥಾನ ಮಾನ ಇದ್ದೇ ಇರುತ್ತೆ.
1: ಖಂಡಿತ
0: ಸಂಗೀತ ಅನ್ನೋದು ಯಾರಿಂದನೂ ಅಳತಕ್ಕೆ ಆಗದೆ ಇರುವಂತ ಒಂದು ಸ್ಥಾನ.
1: ಹೌದು ಹೌದು ಹೌದು, ಖಂಡಿತ ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು. ಧನ್ಯವಾದ ಕೇಳುಗರೆಯೇ. ಸಂಗೀತ ಅನ್ನುವಂಥದ್ದು ಈಗಾಗಲೇ ಬಹಳಷ್ಟು ಜನರು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಮಸ್ತೆ.
2: ನಮಸ್ತೆ
1: ಸರ್. ನಮಸ್ತೆ, ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ. ಕಂಠಗಳು ಆಗಿ ಚಿರಪರಿಚಿತವಾಗಿದ್ದಾವೆ. ಇವತ್ತು ರಾಷ್ಟ್ರೀಯ ಶಾಸ್ತ್ರೀಯ ಸಂಗೀತ ದಿನ ಸಂದರ್ಭದಲ್ಲಿ ಸಂಗೀತದ ನಿಮ್ಮ ಆಲಿಸುವಿಕೆ ಮತ್ತು ಸಂಗೀತದ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ?
2: ನಾವು ಚಿಕ್ಕವರಿದ್ದಾಗಿಂದನೂ ಸಂಗೀತ ಕೇಳ್ತೀವಿ. ಯಾಕೆಂದ್ರೆ ನಮ್ಮ ಮದಿ ಏಳು ಅಷ್ಟೊತ್ತಿಗೆ ನಮ್ಗೆ ಭದ್ರಾವತಿ ರೇಡಿಯೋ ಆಕಾಶವಾಣಿ ಬರ್ತಾ ಇತ್ತು. ಅವಾಗಿಂದ ನಮ್ಗೆ ಪರಿಚಯ ಅಂದ್ರೆ, ಅದರಲ್ಲಿ ಅವಾಗ ಬರ್ತಿದ್ದು ಎಂ ಎಸ್ ಸುಬ್ಬುಲಕ್ಷ್ಮಿ ಅವ್ರದ್ದು ಹಾಡು, ಅದನ್ನ ನಾವು ತುಂಬಾ ಕೇಳ್ತಿದ್ವಿ. ಇದು ಭಜಿತ ಗೋವಿಂದಂ ಆಗಿರ್ಬೋದು ಅಥವಾ
1: ಸುಪ್ರಭಾತ ಸುಪ್ರಭಾತ
2: ಸುಪ್ರಭಾತ ಸಾಮಾನ್ಯ ಪ್ರತಿ ಶನಿವಾರ ಇರ್ತಿದ್ದು. ಸಾಮಾನ್ಯವಾಗಿ ನಾವು ಈಗಲೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಕೇಳೋಕೆ ಆಸೆ, ಆದ್ರೆ ಅದು ಇರ್ತಾ ಇಲ್ಲ.
1: ಅಂದ್ರೆ ಏನೇ ಕ್ಯಾಸೆಟ್ ಇಟ್ಕೊಂಡು ನಾವು ಕೇಳಿದ್ರು ರೇಡಿಯೋ ಕೇಳದೆ ಒಂಥರ ಥ್ರಿಲ್ಲಿಂಗ್ ಇರುತ್ತೆ, ಇದಿರುತ್ತೆ ಅಂತ,
2: ಒಂಥರ ಉತ್ಸಾಹ ಬರುತ್ತೆ.
1: ಉತ್ಸಾಹ ಇರುತ್ತೆ
2: ಬರುತ್ತಲ್ಲ, ಅದು ಖುಷಿ ಆಗುತ್ತೆ. ಹಂಗೆ ಮತ್ತೆ ಇನ್ನೊಂದು ಅಂದ್ರೆ, ಈ ಹಾಡುಗಳಲ್ಲೂ ಸದಾ ತುಂಬಾ ಅದೇ ನಮ್ಗೆ ಶಾಸ್ತ್ರೀಯ ಸಂಗೀತ ಅಂದ್ರೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಅದ್ರಲ್ಲಿ ನನಗೆ ಇಷ್ಟವಾದ ಹಾಡು ಅಂದ್ರೆ ಭುವನೇಶ್ವರಿಯ ನೆನೆ ಮಾನಸುವ ಹಾಡು, ತುಂಬಾ ಇಷ್ಟ.
1: ಹೌದು, ಎಂದು ಮರ್ಯಾದ ಹಾಡದು, ಎಂದು ಮರ್ಯಾದ ಹಾಡದು,
2: ಮರ್ಯಾದ
1: ಹಾಡು
2: ತುಂಬಾ ಚಂದ. ಎಸ್ ಜಾನಕಿ ಅವರು ತುಂಬಾ ಚೆನ್ನಾಗಿ ಹೇಳಿದಾರೆ ಹಾಡು, ಅದಕ್ಕೆ ಒಂದೊಂದು ಹಾಡು ಇಷ್ಟ ಆಗುತ್ತೆ. ಅಂದ್ರೆ ಹಾಡುಗಳೆಲ್ಲವೂ ಇಷ್ಟಾನೆ. ನಾವು ನಮ್ಮ ಮಲೆನಾಡಲ್ಲಿ ಪ್ರತಿ ವರ್ಷನೂ ನಮ್ಮ ಮಲೆನಾಡಲ್ಲಿ ರಾಮನವಮಿಯಲ್ಲಿ ಉತ್ಸವದಲ್ಲಿ ಪ್ರತಿ ಸುಮಾರು ಊರುಗಳಲ್ಲಿ ಮಾಡ್ತಾರೆ ಉತ್ಸವ ಮಾಡ್ತಾರೆ. ಅದರಲ್ಲಿ ಪ್ರತಿ ಶನಿವಾರ ಮಾಮೂಲಿ ಮಾಡೇ ಮಾಡ್ತಾರೆ, ಅದರಲ್ಲಿ 10 ದಿವಸನು ಭಜನೆ ಇರುತ್ತೆ. ನಾವು ಇದರಿಂದ ಉದ್ದೇಶ ಪೂರ್ವಕ ಹೋಗ ಅಲ್ಲಿ ಹಾಡು ಹೇಳ್ತೀವಿ. ಅಂದ್ರೆ ನಮ್ಗೆ ಖುಷಿ ಅದು ಹಾಡು ಹೇಳೋದು, ಅಂದ್ರೆ ಒಂದು ಭಾವ ಭಕ್ತಿ ಮತ್ತೆ ಜನ ಸೇರ್ತೀವಿ ಅಲ್ಲಿ, ಎಲ್ಲಾರು ಬೇರೆ ಬೇರೆಯವರು ಹೇಳುವಂತಹ ಹಾಡುಗಳನ್ನ ಕೇಳ್ತೀವಿ, ನಾವು ಅದನ್ನ ಕಲ್ತ್ಕೋತೀವಿ, ನಮ್ಮ ಹಾಡುಗಳನ್ನ ಅವ್ರು ಇಷ್ಟಪಡ್ತಾರೆ. ಆ ರೀತಿ ತುಂಬಾ ಖುಷಿ ಆಗುತ್ತೆ ಕೇಳಕ್ಕೆ. ನಮ್ಮ ಮಲೆನಾಡಿನ ಭಾಗದಲ್ಲಿ ತುಂಬಾ ಅಂದ್ರೆ ಈ ಉತ್ಸವಗಳು ಜಾತ್ರೆಗಳು ಉತ್ಸವಗಳಲ್ಲೆಲ್ಲ ಹಾಡು ಹೇಳೋದು ಭಜನೆ ಮಾಡೋದು ಅದೊಂಥರ ಸಾಮೂಹಿಕವಾಗಿ ಒಂದು ಸಂಗೀತದ ಒಂದು ಇದೆ ಹಬ್ಬ.
1: ಈಗ ನಮ್ಮಲ್ಲಿ ಒಂದು ಅಷ್ಟಾವಧಾನ ಅಂತ ಮಾಡ್ತಾರೆ ಗೊತ್ತು ಅಂತ ಅನ್ಕೊಂಡಿದೆ, ಅದರಲ್ಲಿ ಸಂಗೀತ ಸೇವೆ ಬೇರೆ ಸೇವೆ. ಶೃಂಗೇರಿಯಲ್ಲಿ ಇದ್ ನಡೆಯುತ್ತೆ, ಏನು ದರ್ಬಾರ್, ಆ ದರ್ಬಾರ್ನಲ್ಲಿ ಪ್ರತಿ ದಿನನೂ 9 ದಿವಸನೂ ಸಂಗೀತ ಸೇವೆನೂ ಒಂದಿರುತ್ತೆ. ಅದರಲ್ಲಿ
2: ನವರಾತ್ರಿ
1: ಸಂದರ್ಭ ಮೌರಿ ಸೇವೆ, ಮಂಗಳ ವಾದ್ಯ ಸೇವೆ, ಸರ್ವವಾದ್ಯ ಸೇವೆ, ಹಾಗೇನೆ ಸಂಗೀತ ಸೇವೆ ಅಂತ ಒಂದು ವಿಶೇಷವಾದದ್ದಲ್ಲಿ ಅಷ್ಟಾವಧಾನದಲ್ಲಿ. ಹೌದು ಹೌದು,
2: ನಾವು ಕೇಳಿದೀವಿ ನಮ್ಮ ಊರಲ್ಲೂ ನಡೆಯುತ್ತೆ ಇದು, ಗಣಪತಿ ದೇವಸ್ಥಾನಗಳಲ್ಲಿ ಎಲ್ಲ ನಡೆಯುತ್ತೆ. ಆಗ ರಂಗ ಪೂಜೆ ಎಲ್ಲ ಮಾಡಿ ಕೊನೆಗೆ ಅಷ್ಟಾವಧಾನ ಸೇವೆ ಇರುತ್ತೆ. ಅದರಲ್ಲೂ ಯಾರು ಹೆಣ್ಮಕ್ಳು ಯಾರು ಹೇಳ್ತಾರೋ ದೇವಿ ಸಂಗೀತಮಯವಾಗಿದ್ದ ಹಾಡನ್ನ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂತಿ ಹಾಡುಗಳು ನಿಜವಾಗ್ಲು ಎಲ್ಲರೂ ಕೇಳೋ ಹಾಗಿರುತ್ತೆ, ಒಂಥರ ಎಲ್ರಿಗೂ ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ, ಒಂದು ಹೊಸ ಹಾಡು ಕೇಳ್ತೀವಿ ಅಂತ ಅನ್ಸುತ್ತೆ. ಅಂದ್ರೆ ಸಂಗೀತ ಅದೆಲ್ಲ ಸಂಗೀತಮಯವಾಗಿ ಹೋಗಿರುತ್ತೆ.
1: ಖಂಡಿತ
2: ಆಕಾಶವಾಣಿ ಸ್ವತಃ ಹಂಗೆ ಆಗಿದೆ ಎಲ್ಲ. ಇವತ್ತು ಬೆಳಗಿನ ಸಂಗೀತವಾದ ಹಾಡುಗಳೇ, ಮಳೆ ಮರೆತದ್ದು, ಇದ್ರದ್ದು, ರಾಯರು ಬಂದ್ರು ಮಾವನ ಮನೆಗೆ, ಆ ತರದ್ದೆಲ್ಲ ಕಿಲೋಮೀನ ಹಾಡು ಹಾಕಿದ್ರು, ಅದ್ರಲ್ಲೆಲ್ಲದೂ ಒಂಥರ ಸಂಗೀತಮಯವಾದ ಹಾಡನೇ ಹಾಕಿದ್ರಿ, ತುಂಬಾ ಚೆನ್ನಾಗಿತ್ತು ಬೆಳಗಿನ ಕಾರ್ಯಕ್ರಮ.
1: ಇವತ್ತಿನ ವಿಶೇಷತೆ ಅಲ್ವಾ, ಸ್ವಲ್ಪ ಅದಕ್ಕೆ ಒಂಚೂರು ಹೆಚ್ಚು ಒತ್ತನ್ನ ಕೊಟ್ಟಿದೀವಿ. ಆದ್ರೂ ಸಹ ನಾವು ಇದರಲ್ಲಿ ನಮ್ಮ ಹಾಡು ಮಾತಾಡ

0: ಕಾರ್ಯಕ್ರಮದಲ್ಲಿ ಹೊಸ ಹೊಸ ಹಾಡುಗಳನ್ನೇ ಪ್ರಸಾರ ಮಾಡಿದ್ದೇವೆ.
1: ಎಲ್ಲದೂ ಬೇಕಲ್ಲ, ಈಗ ನಮಗೂ ಎಲ್ಲ, ನಾವು ಕೆಲವೊಂದು ನಮ್ಗೆ ಇಷ್ಟ ಆಗೋದು ಹಳೆ ಹಾಡುಗಳೇ ಜಾಸ್ತಿ, ಮುಕ್ಕಾಲು ಪಾಲು 90%. ಈಗಿನ ಹಾಡುಗಳು ಕೇಳಲ್ಲ ಅಂತ ಇಲ್ಲ, ಆದ್ರೆ ಕಡಿಮೆ ನಮ್ಗೆ ತುಂಬಾ ಇಷ್ಟವಾದ್ರೆ ಒಂದು ಈಗಿನ ಕೆಲವೊಂದು ಚಿತ್ರಗಳಲ್ಲಿ ಚೆನ್ನಾಗಿರುತ್ತೆ, ಕೆಲವೊಂದು ಮತ್ತೆ ನಮ್ಗೆ ಇಷ್ಟ ಆಗಲ್ಲ.
0: ಆದ್ರೆ
1: ನಾವು ಕೇಳ್ತೀವಿ, ನಾವು ಕೇಳದೇ ಇಲ್ಲ ಅಂತ ಏನಿಲ್ಲ, ಹಳೆ ಹಾಡುಗಳು ಇಷ್ಟ ತುಂಬಾ, ಅದರಲ್ಲೂ ಸಂಗೀತಮಯವಾಗಿದ್ದು ತುಂಬಾನೇ ಇಷ್ಟ. ನಾವು ಸ್ವಲ್ಪ ಭಜನೆ ಅದು ಇದು ತುಂಬಾ ಜಾಸ್ತಿ ಮಾಡೋದು ಜಾಸ್ತಿನೇ. ಹಂಗಾಗಿ ಇನ್ನೊಂದು ಹಾಡಿದೆ ನೋಡ್ರಿ ಸಂಪಿಗೆ ಮರದ, ಅದ್ರಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಸಂಗೀತ ಕೇಳಿ ಆದ ಹರಿಯುವ ನದಿಯ ನೋಡುತ್ತ ನಿಂತ.
0: ಹೌದು, ಕಲ ಕಲರವ ಎನ್ನುತ್ತ ಉಪಾಸನೆಯ ಸಿನಿಮಾ ಹಾಡದು. ಉಪಾಸನೆ
1: ನಾನು ತುಂಬಾ ಇಷ್ಟ, ಚಿತ್ರನೇ ಸಂಗೀತಮಯವಾದ್ದು ತುಂಬಾ ಇಷ್ಟ, ಆ ಪಿಕ್ಚರ್ ಇಷ್ಟ, ಸಿನಿಮಾ ಅದನ್ನು ಹಾಡನ್ನು ತುಂಬಾ ಚಂದ, ಅದ್ರಲ್ಲಿ ಎಲ್ಲಾ ಹಾಡುಗಳು ಚಂದ ಇದೆ.
0: ಅದಕ್ಕೆ
1: ಸಂಗೀತ ಇಲ್ಲ ಅಂದ್ರೆ ಮಾನವನಿಗೆ ತುಂಬಾ ಒಂದು ಒಂದು ಕಷ್ಟ ಅಂದ್ರೆ ಒಂದು ಸಂವೇದನೆ ಬೆಳೆಸ್ಕೊಳಕ್ಕೆ ಸಾಧ್ಯ ಆಗ್ತದೆ.
0: ಖಂಡಿತ ಖಂಡಿತ, ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರೆ ಧನ್ಯವಾದಗಳು ಕರೆ ಮಾಡಿದ್ರೆ.
1: ಧನ್ಯವಾದಗಳು ಸರ್, ಒಳ್ಳೆ ವಿಷಯ ಸರ್
0: ಧನ್ಯವಾದ. ಖಂಡಿತ, ಎಲ್ಲ ಪ್ರೀತಿಯ ಕೇಳುಗರು ಸಂಗೀತದ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯ ವಿಚಾರ ಧಾರೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಎಲ್ಲ ಪ್ರೀತಿಯ ಕೇಳುಗರಿಗೆ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ಹಲೋ
2: ಹಲೋ,
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು?
2: ನಮಸ್ತೆ ಸರ್, ನಾನು ಕಾಗೇಲ ಮಹೇಶ್ವರಿ.
0: ಮಹೇಶ್ವರಿ ಅವರೇ, ಇವತ್ತು ತುಂಬಾ ಅಪರೂಪ. ಹೌದು ಹೌದಾ, ಇವತ್ತು ರಾಷ್ಟ್ರೀಯ ಒಂದು ಶಾಸ್ತ್ರೀಯ ಸಂಗೀತ ದಿನ. ಈ ಸಂದರ್ಭದಲ್ಲಿ ನಾವೊಂದಷ್ಟು ಸಂಗೀತ ಸಂಗೀತ ಅಂದ್ರೆ ನಾನು ಇಲ್ಲಿ ಶಾಸ್ತ್ರೀಯತೆ ಅಂತ ಇಟ್ಕೊಂಡ್ರು ಸಹ ನಮ್ಮ ಕೇಳುಗರು ಎಲ್ಲೋ ಒಂದ್ ಕಡೆಗೆ ನಮ್ಮ ಜನಪದ ಸಂಗೀತ ಇರ್ಬೋದು, ಭಾವಗೀತೆಗಳಿರ್ಬೋದು, ಇವುಗಳನ್ನ ಕೇಳಿರ್ತಾರೆ. ಹೇಗೆ ಅದನ್ನ ಅನುಭವಿಸ್ತೀರಿ ಅನ್ನೋದನ್ನ ತಮ್ಮ ಒಂದು ಮಾತಿನಲ್ಲಿ ಹಂಚಿಕೊಳ್ಳಿ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಈ ರೇಡಿಯೋನ ಚಿಕ್ಕ ವಯಸ್ಸಿಂದ ಕೇಳ್ತಿರೋ ಸೇಮ್ ಎಲ್ಲರೂ ಏನ್ ನಿಲ್ಲಿರ್ತಾರೋ ಅದನ್ನೇ ಕೇಳ್ತಿರ್ತೀನಿ. ಬಟ್ ಆದ್ರೆ ಸಂಗೀತ ಅಂದ್ರೆ ತಕ್ಷಣ ಒಂದು ಮನಸ್ಸಿಗೆ ಉಲ್ಲಾಸ ಅಂದ್ರೆ ಸಂಗೀತವೇ ನಿನ್ನಡುವ ಮಾತೆಲ್ಲ ಅಂತ ಬರುತ್ತಲ್ಲ ಸರ್, ಆ ರೀತಿನೇ ಪ್ರತಿ ಒಂದು ಮಾತನ್ನು ಸಂಗೀತನೇ. ಮಗು ಅತ್ರೂ ಸಂಗೀತ, ಮಾನವರು ಮುದ್ದಾಗಿ ಮಾತಾಡೋದು ಸಂಗೀತ, ಪ್ರಕೃತಿಯ ಸೊಬಗು ಹಂಚ್ಕೊಳೋದು ಸಂಗೀತ ಸರ್. ಈಗ ನಾವು ಒಂದು ಎಕ್ಸಾಂಪಲ್, ಈಗ ನಾವು ಅಂದ್ರೆ ಸಮುದ್ರದ ಹತ್ರ ಇರೋ ಕರಾವಳಿ ಪ್ರದೇಶ ಅದೊಂಥರ, ನಾವು ಇಲ್ಲೊಂಥರ. ನಾನು ಎಕ್ಸಾಂಪಲ್ ಸಮುದ್ರ ಮಾತ್ರ ತಗೊಂತೀನಿ. ಸಮುದ್ರದಲ್ಲಿ ನಾವು ಕುತ್ಕೊಂಡಿದೀವಿ ಅಂತಂದ್ರೆ ಅಲೆಗಳು ಬರುತ್ತಲ್ವ ಸರ್, ಅಲೆಗಳು ಒಂದು ಸಂಗೀತನೇ ಸರ್. ಯಾಕಂದ್ರೆ ಮನಸ್ಸಿಗೆ ಎಷ್ಟೇ ಕಷ್ಟ ಆಗಿರ್ಲಿ, ಪ್ರಶಾಂತವಾಗಿರ್ಲಿ, ಅದು ಒಂದು ಸಮಾಧಾನ ತಂದು ಕೊಡುತ್ತೆ. ಮತ್ತೆ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ರಲ್ಲ ಸರ್, ಜಾನಪದ ಗೀತೆ ಬಂದಿರ್ಬೋದು ಫಸ್ಟ್ ಇಂದ, ಅದ್ರ ಮಾತಿಂದ ಮಾತಿಗೆ ಬಂದಿರ್ಬೋದು, ಹೇಗೆ ಬಂದಿದ್ರು ಈ ಶಾಸ್ತ್ರೀಯ ಸಂಗೀತ ಈ ತರ ಎಲ್ಲ ಬಂದಿರೋದು ಪುರಂದರದಾಸರು ಕನಕದಾಸರು ಇವರ ವಚನ ಸಾಹಿತ್ಯದಿಂದ. ಪ್ರತಿ ಒಂದು ಅರ್ಥಗರ್ಭಿತವಾದ ಧರ್ಮ ಜಾತಿ ಯಾವುದು ಹಿಂದೆ ಅದೇ ಒಂಥರ ಸಂತೋಷ ಸರ್. ಅದು ಹೇಗೆ ಅಂತ ವ್ಯಕ್ತಪಡಿಸ್ಕೋಬೇಕಂದ್ರೆ ಬಹಳ ಚಂದ ಇರುತ್ತೆ ನೋಡಿ. ನೀವು ಒಂದೊಂದು ಸಲನು ನಮಗೆ ಯಾವ ತರ ಒಂದು ಸಬ್ಜೆಕ್ಟ್ ಕೊಡ್ತೀರಂದ್ರೆ ಸರ್ ನಮ್ಗೆ ಮಾತಾಡಕ್ಕೆ ಆಗೋದಿಲ್ಲ. ಈ ದಿನ ಮಾತ್ರ ವಿಶ್ವ ಸಂಗೀತ ಶಾಸ್ತ್ರೀಯ ಸಂಗೀತ ದಿನ ಅಂತ ಹೇಳ್ತಿದ್ರಲ್ಲ ಸರ್, ಶಾಸ್ತ್ರೀಯ ಸಂಗೀತ ಅನ್ನೋದು ನಮ್ಮ ಗಾನ ಕೋಗಿಲೆ ಸುಬ್ಬಲಕ್ಷ್ಮಿ ಮೇಡಮ್ ಅವರು ಪ್ರತಿ ಒಂದು ಮಾತಲ್ಲಿ ಹೇಳಿದ್ದಾರೆ ಸರ್. ಅಂಗ ವಿಕಲತೆ ಅನ್ನೋದು ಮಾನವನಲ್ಲಿರುವ ಅಂಗಗಳ ಬಗ್ಗೆ ಅಲ್ಲ, ಅವನ ಕ್ರೂರತನ, ಅವನ ಕೆಟ್ಟ ದೃಷ್ಟಿ, ಇಂಥ ವ್ಯಕ್ತಿಗಳಲ್ಲಿ ಇರುವಂತದೇ ಅಂಗತನ. ಅವರನ್ನು ಬಿಟ್ಟು ಅಂದ್ರೆ ನಾನೊಂದು ಹಳೆ ಹಾಡು ಕೇಳಿದ್ದೀನಿ ಸರ್, ಕುರೆಯೊಂದ್ರು ಮಿಲ್ಲೈ ಮಲೈ ಮೂರ್ತಿ ಕಣ್ಣ, ಕುರೆಯೊಂದ್ರು ಮಿಲ್ಲೈ ಕಣ್ಣ, ಕುರೆಯೊಂದ್ರು ಮಿಲ್ಲೈ ಕಣ್ಣ ಅಂತ. ಆ ಹಾಡಲ್ಲಿ ನೋಡಿ ಸರ್, ಮಾನವನಿಗೆ ಒಂದು ಕುಂದು ಕೊರತೆಗಳು ಇಲ್ಲ. ಅವನ ಕುಂದು ಕೊರತೆಗಳನ್ನೆಲ್ಲ ನಾವ್ ಎಲ್ ಕಾಣ್ಬೋದು ಅಂತಂದ್ರೆ ಅವನ ಒಂದು ಕುರೂಪಿ ದೃಷ್ಟಿ ಅದು ಆಗಿ, ಈಗ ಅತ್ತೆ ಸೊತೆ ಆಗಿರ್ಬೋದು ಒಂದು ಕೆಟ್ಟ ದೃಷ್ಟಿ ಯಾರು ನೋಡ್ಕೊಂಡಿರ್ತಾರೋ ಆ ತರ ಅಂತ. ಸಂಗೀತದಲ್ಲಿ ಸರ್ ನಾವ್ ಇದನ್ನೆಲ್ಲ ಕಾಣೋಕ್ಕಾಗಲ್ಲ, ದ್ವೇಷ ಇದ್ರು ಅವ್ರ ಮುಂದ್ಗಡೆ ನಾವು ನಗ್ನಗ್ತಾ ಇರ್ಬೇಕು, ಅಷ್ಟು ಚಂದ ಸರ್ ಅದು. ನಮ್ಮ ಕೆಟ್ಟ ದೃಷ್ಟಿ ಮಾನವರು ಅಂದ್ರೆ ಹೇಗೋ ನನಗೆ ಗೊತ್ತಿಲ್ಲ, ಪ್ರಕೃತಿಯನ್ನು ಮಾತ್ರ ಭಗವಂತ ಸೃಷ್ಟಿ ಮಾಡಿರೋದು ನೋಡ್ತಾ ಇದ್ರೆ ಶತ್ರುಗಳಿಗೂ ತಾನಾ ಸಂಗೀತ ಬರುತ್ತೆ ಸರ್. ಕೋಗಿಗೆ ಕೂಗೋದು, ಕಾಗೆ ಕೂಗೋದು, ಎರಡು ಬೇರೆ ಬೇರೆ ಆದ್ರೂ

0: ಕೇಳುವಂತ ಸಂದರ್ಭದಲ್ಲಿ ಕಾಗೆ ಧ್ವನಿನು ಕೋಗಿಲೆ ಧ್ವನಿ ಆಗಿರುತ್ತೆ.
1: ಖಂಡಿತ ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಕೇಳುಗರೆ, ಇದಾಗಿತ್ತು ರಾಷ್ಟ್ರೀಯ ಸಂಗೀತ ದಿನದ ಸಂದರ್ಭದಲ್ಲಿ, ಅದರಲ್ಲೂ ಶಾಸ್ತ್ರೀಯ ಸಂಗೀತ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರು ತಮ್ಮ ಅಭಿಪ್ರಾಯಗಳು, ವಿಚಾರಧಾರೆಗಳನ್ನು ಶಾಸ್ತ್ರೀಯ ಸಂಗೀತದ ಬಗ್ಗೆ ಹಂಚಿಕೊಂಡ್ರು ಅಂತ ಹೇಳ್ತಾ ಬನ್ನಿ. ಈಗ ಒಂದು ಇಂಪಾದ ಹಾಡನ್ನು, ಅದರಲ್ಲೂ ಸಹ ಉಪಾಸನೆ ಚಿತ್ರದ ಈ ಹಾಡನ್ನು ಕೇಳಲೇಬೇಕು. ಬಿ ಕೆ ಸುಮಿತ್ರ ಅವರ ದನಿಯಲ್ಲಿ ಮೂಡಿರು ಬಂದಿರುವ ಸಂಪಿಗೆ ಮರದ ಎಲೆಯಲ್ಲಿ, ಎಷ್ಟು ಚೆಂದ ಇಲ್ವಾ ಹಾಡು? ಖಂಡಿತ ಬನ್ನಿ, ಹಾಡನ್ನು ಕೇಳ್ಕೊಂಡ್ಬರೋಣ. ಈಗ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಾ ವೇವ್ 625 ಕಿಲೋವಾಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಸ್ಟುಡಿಯೋ ಸಮಯ 11:34:29. ಸೇವಾ ಮಾಹಿತಿ. ಹಿಂದುಳಿದ ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ 2025-26 ಸಾಲಿಗೆ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ https://ssp.postmatric.karnataka.gov.in ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕವನ್ನು ಮೇ 16 ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಶಿವಮೊಗ್ಗದ ಕೋಟೆ ಠಾಣೆ ಪೊಲೀಸ್ ವ್ಯಾಪ್ತಿಯಲ್ಲಿ ಲಷ್ಕರ್ ಮೊಹಲ್ಲಾದ ಮೀನು ಮಾರುಕಟ್ಟೆ ಬಳಿ ಸುಮಾರು 45-50 ವಯೋಮಿತಿ ವ್ಯಕ್ತಿಯ ಅಸ್ವಸ್ಥರಾಗಿ ಬಿದ್ದಿದ್ದು, ಸಾರ್ವಜನಿಕರ ಸಹಾಯದಿಂದ ಆಂಬ್ಯುಲೆನ್ಸ್ ಮೂಲಕ ಮೆಗಾನ್ ಆಸ್ಪತ್ರೆ ಸೇರಿಸಲಾಗಿದ್ದು, ಮೇ 5 ಚಿಕಿತ್ಸೆ ಫಲಕಾರಿಯಾಗದೆ ಮೃತರಾಗಿರುತ್ತಾರೆ. ಈ ವ್ಯಕ್ತಿಯ ಹೆಸರು, ವಿಳಾಸ ಹಾಗೂ ವಾರಸುದಾರ ಬಗ್ಗೆ ಯಾವುದೇ ಸುಳಿವು ದೊರೆತಿಲ್ಲ. ಇವರ ಚೆಹರೆ ಹೀಗಿದೆ. ಮೃತರ ವ್ಯಕ್ತಿಯ ಚೆಹರೆ: 5 ಎತ್ತರ, ದುಂಡು ಮುಖ, ದೃಢಕಾಯ ಮೈಕಟ್ಟು, ಬಿಳಿ ಮೈ ಬಣ್ಣ ಹೊಂದಿದ್ದು, ಮೈ ಮೇಲೆ ಮೆರೂನ್ ಬಣ್ಣದ ತುಂಬು ತೋಳಿನ ಶರ್ಟ್ ಹಾಗೂ ಕಪ್ಪು ಬಣ್ಣದ ಫಾರ್ಮಲ್ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ ಈ ಮೃತ ವ್ಯಕ್ತಿಯ ವಾರಸುದಾರರು ಯಾರಾದರೂ ಇದ್ದಲ್ಲಿ ಸಂಪರ್ಕಿಸಬೇಕಾದ ವಿಳಾಸ: ಕೋಟೆ ಪೊಲೀಸ್ ಠಾಣೆ, ಶಿವಮೊಗ್ಗ.

बटर आइसिंग, डोनट मिल्क ब्रेड, बन रिस्क फिज्जा, हागेने पप पेस्ट्री, दिल पसंद, बॉम्बे कार ಹಾಗೂ ಇತರೆ ಉತ್ಪನ್ನಗಳ ತಯಾರಿಕೆ ಬಗ್ಗೆ ಈ ತಿಂಗಳ 15/5/2026 13/6/2026 ಒಂದು ತಿಂಗಳ ಕಾಲ ಅಂದರೆ ಸುಮಾರು 30 ದಿನಗಳ ಕಾಲ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದ್ದು ತರಬೇತಿಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ತರಬೇತಿ ಶುಲ್ಕ ಒಟ್ಟು 4,500 ರೂಪಾಯಿಗಳನ್ನು ಪಾವತಿಸಿ ಈ ತಿಂಗಳ 14ರೊಳಗಾಗಿ ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಈಗ ಹೇಳುವ ವಿಳಾಸಕ್ಕೆ ಸಂಪರ್ಕಿಸಿ ಹೆಸರು ನೋಂದಾಯಿಸಬಹುದಾಗಿದೆ. ತರಬೇತಿ ಸಮಯದಲ್ಲಿ ಊಟ ವಸತಿ ಸೌಲಭ್ಯವಿರುತ್ತದೆ. ವಿಳಾಸ ಡಾಕ್ಟರ್ ಜಯಶ್ರೀ ಎಸ್ ಕೃಷಿ ಮಹಾವಿದ್ಯಾಲಯ ನವಲೆ ಶಿವಮೊಗ್ಗ. ಇವರ ದೂರವಾಣಿ ಸಂಖ್ಯೆ ಹೀಗಿದೆ 9449917763. ಮತ್ತೊಮ್ಮೆ ಗಮನಿಸಿ, ಇವರ ದೂರವಾಣಿ ಸಂಖ್ಯೆ 9449917763. ಹಾಗೆಯೇ ಮತ್ತೊಬ್ಬರು ದೂರವಾಣಿ ಸಂಖ್ಯೆ ಶ್ರೀ ಜಯಶಂಕರ್ 9686555897. ಮತ್ತೊಮ್ಮೆ ಗಮನಿಸಿ 9686555897 ಎಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಕೆಳದಿ ಶೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದವರು.

2026 27ನೇ ಸಾಲಿಗೆ ಪ್ರಥಮ ಪಿಯುಸಿಗೆ ದಾಖಲಾತಿ ಮಾಡುವಾಗ ಪೋಷಕರು ದಾಖಲಾತಿ ಮಾಡುವ ಕಾಲೇಜಿಗೆ ಇಲಾಖೆಯಿಂದ ಅನುಮತಿ ಪಡೆದಿರುವ ಬಗ್ಗೆ ಖಚಿತಪಡಿಸಿಕೊಂಡು ದಾಖಲಿಸುವಂತೆ ಶಾಲಾ ಕಾಲೇಜು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿರುತ್ತಾರೆ. ಜಿಲ್ಲೆಯ ಕೆಲವೊಂದು ಸಂಸ್ಥೆಯವರು ಹೊಸ ಕಾಲೇಜಿನ ಅನುಮತಿ ಪಡೆಯದೆ ಜಾಹೀರಾತು ನೀಡುತ್ತಿರುವುದು ಗಮನಕ್ಕೆ ಬಂದಿದ್ದು, ಅಂತಹ ಕಾಲೇಜುಗಳ ಬಗ್ಗೆ ಪೋಷಕರು ಎಚ್ಚರ ವಹಿಸುವುದು. ಒಂದು ವೇಳೆ ಈ ಸಂಸ್ಥೆ ಕಾಲೇಜುಗಳ ಅನಧಿಕೃತವಾಗಿ ದಾಖಲಾತಿ ಮಾಡಿಕೊಂಡಲ್ಲಿ ಅವರ ಮೇಲೆ ಇಲಾಖಾ ನಿಯಮಾನುಸಾರ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು. ಪೋಷಕರಿಗೆ ಅನುಮಾನ ಬಂದರೆ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ವಿಭಾಗ, ಬಿಎಚ್ ರಸ್ತೆ, ಶಿವಮೊಗ್ಗ ಇಲ್ಲಿ ಕಚೇರಿ ಈ ಸಮಯದಲ್ಲಿ ಬಂದು ವಿಚಾರಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿಗೆ ಭಾರತೀಯ ಸೇನೆ ಇತರೆ ಯೂನಿಫಾರಂ ಸೇವೆಗಳಿಗೆ ಸೇರಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3B ಅರ್ಹ ಅಭ್ಯರ್ಥಿಗಳಿಂದ ವೀರ ಬಹದ್ದೂರ್ ಹೆಂಜನಾಯಕ್ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲಾ ಮಾಜಳ್ಳಿ ಕಾರವಾರದಲ್ಲಿ ನೀಡುವ ಸೇನಾ ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು ಮತ್ತು ಕುಟುಂಬದ ಒಟ್ಟು ಗರಿಷ್ಠ ವಾರ್ಷಿಕ ಆದಾಯ ಪ್ರವರ್ಗ 1ಕ್ಕೆ 250,000 ರೂಪಾಯಿ ಹಾಗೂ ಪ್ರವರ್ಗ 2A, 3A ಮತ್ತು 3B 1,00,000 ರೂಪಾಯಿಗಳಿಗೆ ಮಿತಿಯಲ್ಲಿರಬೇಕು. ಅಭ್ಯರ್ಥಿಯು 10ನೇ ತರಗತಿಯನ್ನು ಉತ್ತೀರ್ಣನಾಗಿದ್ದು ಪ್ರತಿ ಅಂದರೆ ಈಗ ಸಮಾನವಾದ ಗ್ರೇಡನ್ನು ಹೊಂದಿರಬೇಕು. ಈಗ ಹೇಳಿದ ಹೊಂದಿರಬೇಕು. ಅಭ್ಯರ್ಥಿ ವಯಸ್ಸು 17-27 May 28ಕ್ಕೆ ಅನ್ವಯಿಸುವಂತೆ ದಿನಾಂಕ 28/5/2006 - 28/5/2009 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಆಯಾ ಜಿಲ್ಲಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ May 28ರೊಳಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ ನೆಲಮಹಡಿ ಕೊಠಡಿ ಸಂಖ್ಯೆ 1, ಕಾರವಾರ ಇಲ್ಲಿಗೆ ಸಲ್ಲಿಸುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸೇವಾ ಮಾಹಿತಿ ಪ್ರಸಾರವಾಯಿತು.

ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಕವನವನ್ನು ಆಲಿಸಿದ್ರಿ. ಇದಾಗಿತ್ತು ಈ ಹೊತ್ತಿನ ಭಾವಗೀತೆಯ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಾ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 11:26:28 ಜನಪದ ಸಂಗೀತ. ಕಡೂರು ತಾಲೂಕು ಬಾಸೂರಿನ ಶ್ರೀಮತಿ ಮಲ್ಲಿಯಮ್ಮ ಮತ್ತು ಸಂಗಡಿಗರಿಂದ ಗಂಗೆ ಸೋಬಾನ ಪದವನ್ನು ಆಲಿಸೋಣ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಾಸೂರಿನ ಶ್ರೀಮತಿ ಮಲಿಯಮ್ಮ ಮತ್ತು ತಂಡದವರಿಂದ ಗಂಗೆ ಸೋಬಾನ ಪದವನ್ನ ಕೇಳಿದ್ರಿ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ.

ಇನ್ನು ನಾಳಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿಕಾರಿಪುರ ತಾಲೂಕು ಅತ್ತಿಕಟ್ಟೆಯ ಚನ್ನಬಸಪ್ಪ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸುವರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆರೋಗ್ಯ ತುರ್ತು ಪರಿಸ್ಥಿತಿ ಅಥವಾ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡರೆ ಅವುಗಳನ್ನು ತಕ್ಷಣ ಪತ್ತೆ ಹಚ್ಚಿ ವೇಗವಾಗಿ ಹತೋಟಿಗೆ ತರಲು ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಸಮನ್ವಯ ಕೇಂದ್ರ ಸ್ಥಾಪಿಸಲಾಗಿದೆ. ರಾಜ್ಯದ ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಗಾಗಿ ವಾರದ 7 ದಿನ ಹಾಗೂ ದಿನದ 24 ಗಂಟೆ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಮಾಣದ ಸೇವೆಗಳನ್ನು ಒದಗಿಸಲು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಕೃತಕ ಬುದ್ಧಿಮತ್ತೆ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಪ್ರದರ್ಶಿಸಲು ಭಾರತ ವಿಶಿಷ್ಟ ಮಾದರಿ ಸೃಷ್ಟಿಸಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಎವಿ ರಾಮರಾವ್ ಸಭಾಂಗಣದಲ್ಲಿ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಎಐ ಮಿಷನ್ ಸಾಮಾನ್ಯ ನಾಗರಿಕರಿಗೆ ಪ್ರಯೋಜನವನ್ನು ತರುವ ಗುರಿ ಹೊಂದಿದೆ ಎಂದರು. ಬೆಳಗಾವಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ವತಿಯಿಂದ 3 ದಿನಗಳ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ನಗರದ ಕ್ಲಬ್ ರಸ್ತೆಯ ಹ್ಯೂಮ್ ಉದ್ಯಾನವನದಲ್ಲಿ ಆಯೋಜಿಸಲಾಗಿದೆ. ಬೆಳಗಾವಿ ಮಾವು ಬ್ರ್ಯಾಂಡ್ ಸೇರಿದಂತೆ ಸಾವಯವ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಶಿಂಧೆ ಉದ್ಘಾಟಿಸಿದರು. ಮಾವು ಮೇಳದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರಗೋಡ್.
1: ಬೆಳಗಾವಿ ಜಿಲ್ಲೆಯ ಮ್ಯಾಕ್ಸಿಮಮ್ ರೈತರಿಗೆ ಮಾವು ಬೆಳೆಗಾರಿಗೆ ನಾವು ಇಲ್ಲಿ 20 ಸ್ಟಾಲ್ ಅವ್ರನ್ನೇ ಇದಾವೆ. ರೇಟು ಸುಮಾರು 400-700 ರೂಪಾಯಿವರೆಗೆ ಡಿಫ್ರೆಂಟ್ ಕ್ವಾಲಿಟಿ ಮೇಲೆ ಅವರಿಗೆ ಮಾರಕ್ಕೆ ಹೇಳಿದ್ವಿ. ರೈತರು ಬೆಳೆದಿದ್ದು ಆರ್ಗ್ಯಾನಿಕ್ ಮತ್ತೆ ಈಗ ಯಾವಾಗ ನಾವು ಬೆಳಗಾವಿ ಬ್ರ್ಯಾಂಡ್ ಮಾಡಿದಿವಲ್ಲ ಇದು ಪುಣೆ ಮುಂಬೈ ಎಲ್ಲ ಕಡೆನೂ ಹೊಂಟಿದೆ. ಹೊಸ ಮ್ಯಾಂಗೋ ಏನ್ ಬೆಳೀತಾರಲ್ಲ ಅವ್ರಿಗೆ ಏರಿಯಾ ಎಕ್ಸ್ಪೆನ್ಷನ್ ಅವರಿಗೆ 50% ಕೊಡ್ತೀವಿ. ನರೇಗಾದಾಗೂ ಕೊಡ್ತೀವಿ, ನಮ್ಮ NHM ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ, CHD ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ. ಇದ್ರ ಜೊತೆ ಅವ್ರ ರೈಪನಿಂಗ್ ಚೇಂಬರ್ ಬೇಕಾದ್ರೆ ಅದನ್ನು ಕೊಡ್ತೀವಿ, ಕ್ರೇಡ್ಸ್ ಕೊಡ್ತೀವಿ, ಆಮೇಲೆ ಕವರ್ಸ್ ಕೊಡ್ತೀವಿ, ಆಮೇಲೆ ಅವರಿಗೆ ಸೋಲಾರ್ ಟ್ಯಾಬ್ಸ್ ಕೊಡ್ತೀವಿ, ಕ್ಲೈಮೇಟಿಕ್ ಹಾಳಾದ್ರೂ ಸತ್ತ ಇನ್ಸೂರೆನ್ಸ್ ಕವರ್ ಕೊಡ್ತಾ ಇದೀವಿ. ಅವರಿಗೆ 4,000 ರೂಪಾಯಿ ಒಂದು ಹೆಕ್ಟರ್ಗೆ ಅವ್ರು ಕಟ್ಟಿದ್ರೆ 80,000ವರೆಗೆ ತಮ್ಮ ಶ್ಯೂರ್ಡ್ ಅಮೌಂಟ್ ಬರ್ತಾ ಇದೆ.
0: 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 15ನೇ ತಾರೀಖಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ತೋಟಗಾರಿಕೆ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ 10 ದಿನಗಳ ಮಾವು ಮತ್ತು ಹಲಸು ಮೇಳಕ್ಕೆ ನಿನ್ನೆ ಚಾಲನೆ ದೊರೆತಿದೆ. ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಉತ್ತಮ ಆರೋಗ್ಯ ಮುಖ್ಯವಾಗಿದೆ, ಪರಂಪರೆ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ಹೊಂದುವುದು ಕೂಡ ಅತ್ಯಗತ್ಯ ಎಂದು ಸುತ್ತೂರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಮೈಸೂರು ನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಭಾಂಗಣದಲ್ಲಿ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಆಯೋಜಿಸಿದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಹಾಗೂ ಕೊಡುಕೊಳ್ಳುವವರ ಸಮಾವೇಶಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚರಕ ಸಂಸ್ಥೆಯ ದಶಕಗಳ ಕಾರ್ಯವನ್ನು ಶ್ಲಾಘಿಸಿದರು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರಪ್ರದೇಶದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥ ರಸ್ತೆ ನಿರ್ಮಾಣ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿ ಬಸವರಾಜ್ ಕೆಂಪವಾಡ ಅವರನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದಿಸಿದ್ದಾರೆ. ರಾಜ್ಯದಲ್ಲಿ ಶ್ರೀಗಂಧದ ಮರ ಅಥವಾ ಗಿಡಗಳ ಕಳ್ಳತನ ತಡೆಯುವುದು ದೊಡ್ಡ ಸವಾಲಾಗಿದ್ದು ಮರಗಳ್ಳತನ ತಡೆಯಲು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬೆಂಗಳೂರು KSDL ಸಂಸ್ಥೆ ತಂತ್ರಜ್ಞಾನಿಗಳ ನೆರವು ಕೋರಿದೆ. ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಈ ವಿಷಯ ತಿಳಿಸಿ ಪರಿಣಾಮಕಾರಿ ತಂತ್ರಜ್ಞಾನ ಆಯ್ಕೆಯಾದರೆ ಅನುಷ್ಠಾನದ ಸಂಪೂರ್ಣ ವೆಚ್ಚವನ್ನು KSDL ಭರಿಸಲಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಬೆಂಗಳೂರಿನ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆ ಮೂಲಕ ಸರ್ವೆ ಕಾರ್ಯದ ಹಿನ್ನೆಲೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಆಕಾಶವಾಣಿ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿ ಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ರಚನೆ ಮತ್ತು ಒಂದು ಕಾರ್ಯ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರುತಿ ಅವರೇ.
1: ನಮಸ್ತೆ ಸರ್. ನಾನು ಯಲವಟ್ಟಿ ಗ್ರಾಮ ಪಂಚಾಯತಿಯಲ್ಲಿ LCRP ಆಗಿ ಕೆಲಸ ಕಾರ್ಯ ನಿರ್ವಹಿಸುತ್ತಿದ್ದೇನೆ. LCRP ಅಂದ್ರೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ವಸಹಾಯ ಸಂಘಗಳ ರಚನೆ ಮತ್ತೆ ಅಲ್ಲಿ ಕಾರ್ಯನಿರ್ವಹಿಸುವುದ್ರ ಬಗ್ಗೆ ಮತ್ತೆ ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡ್ಬಿಟ್ಟು ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂದ್ರೆ ಅವರ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ನಾವು ಕಡಿಮೆ ಬಡ್ಡಿಲಿ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದೀವಿ. ಅದರಿಂದ ಅವ್ರಿಗೆ ಏನು ಉಪಯೋಗ ಅಂತ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ನಾವು ಫಸ್ಟ್ ನಾವು 1-10 ಜನ ಸಂಘದ ಸದಸ್ಯರು ಸೇರ್ಬಿಟ್ಟು ಒಂದು ಸ್ವಸಹಾಯ ಸಂಘ ಅಂತ ರಚನೆ ಮಾಡ್ತೀವಿ ಸರ್. ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಫಸ್ಟ್ 5-15 ಸ್ವಸಹಾಯ ಸಂಘಗಳು ಸೇರ್ಬಿಟ್ಟು ಒಂದ್ ವಾರ್ಡ್ ಸರ್. ಒಂದ್ ವಾರ್ಡ್ ಅಂದ್ರೆ ನಮ್ ಒಂದು ಗ್ರಾಮ ಪಂಚಾಯತಿಲಿ 5 ವಾರ್ಡ್ ಒಟ್ಟು ಟೋಟಲ್ ಬರುತ್ತವೆ ಸರ್. ಒಂದ್ ಹಳ್ಳಿಲಿ ಒಂದ್ 10-15 ಸಂಘಗಳು ಇರ್ತವೆ, ಇನ್ನೊಂದ್ ಹಳ್ಳಿಲಿ ಒಂದ್ 10-15 ಸಂಘ ಇರ್ತವೆ. ಒಟ್ಟು 3 ಹಳ್ಳಿ ಬರುತ್ತವೆ ಸರ್ ನಮಗೆ. ಯಲವಟ್ಟಿ ಗ್ರಾಮ ಪಂಚಾಯತಿಲಿ 3 ಹಳ್ಳಿಯಿಂದ 5 ವಾರ್ಡ್ ಮಾಡಿದೀವಿ ಸರ್. ಯಲವಟ್ಟಿಲಿ 3 ವಾರ್ಡ್, ಲಕ್ಷಟಹಳ್ಳಿ 1, ಕಮಲಾಪುರ 1. ಅಂದ್ರೆ ಕಮಲಾಪುರದಲ್ಲಿ ಸರಸ್ವತಿ ಸಂಜೀವಿನಿ ವಾರ್ಡ್ ಅಂತ, ಲಕ್ಷಟಹಳ್ಳಿಯಲ್ಲಿ ಕಾಮಧೇನು ಸಂಜೀವಿನಿ ವಾರ್ಡ್ ಅಂತ, ಯಲವಟ್ಟಿಲಿ ಶ್ರೀ ಗೌರಿ ಸಂಜೀವಿನಿ ವಾರ್ಡು, ಮತ್ತೆ ಮಹಾಲಕ್ಷ್ಮಿ ಸಂಜೀವಿನಿ ವಾರ್ಡು, ಮದರ್ ತೇರಸ ವಾರ್ಡ್ ಅಂತ. ಆ ವಾರ್ಡ್ಗಳಲ್ಲಿ 5-15 ಒಳಗೆ ಇರ್ತವೆ ಸರ್ SHGಗಳೆಲ್ಲ. ಅವ್ ಟೋಟಲ್ SHGಳು 45 ಇದಾವೆ ಸರ್ ಗ್ರಾಮ ಪಂಚಾಯತಿಲಿ. ಇಬ್ಬರು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಸರ್. ಯಲವಟ್ಟಿಲಿ 3 ವಾರ್ಡ್ಗೆ ಸಂಬಂಧಪಟ್ಟಂಗೆ ಒಬ್ರು, ಲಕ್ಷಟಹಳ್ಳಿ ಕಮಲಾಪುರದಲ್ಲಿ 2 ವಾರ್ಡ್ಗೆ ಸಂಬಂಧಪಟ್ಟಂಗೆ ಒಬ್ರು. ಅಂದ್ರೆ ನಮ್ಮಲ್ಲಿ NRLM ಯೋಜನೆ ಅಂದ್ರೆ ರಾಷ್ಟ್ರೀಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಸರ್. ಆ ಸಂಸ್ಥೆ ಅಡಿಯಲ್ಲಿ ನಾವು ಒಕ್ಕೂಟಗಳನ್ನು ರಚನೆ ಮಾಡ್ಕೊಂಡು, ಒಕ್ಕೂಟದಲ್ಲಿ ವಾರ್ಡ್ಗಳನ್ನ ರಚನೆ ಮಾಡ್ಕೊಂಡು, ವಾರ್ಡ್ಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಕೆಲಸ ಕಾರ್ಯ ನಿರ್ವಹಿಸ್ತಿದೀವಿ ಸರ್. ನಮ್ಮ ಮೇಲಿದ್ದ ಏನು ತಾಲೂಕ್ ಪಂಚಾಯತ್ ಇದ್ದ ನಮ್ಮ NRLM ಯೋಜನೆಯಿಂದ ನಮಗೇನು ಸ್ಕೀಮ್ ಬರ್ತವಲ್ಲ ಸರ್ ಯೋಜನೆಗಳು, ಅದನ್ನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒದಗಿಸ್ಕೊಡೋದು ಸರ್.
0: ಯೋಜನೆಗಳು ಅಂತಂದ್ರೆ ಏನ್ ಬರ್ತವೆ ಯೋಜನೆಗಳು?
1: ಯೋಜನೆ ಅಂದ್ರೆ ಫಸ್ಟ್ ಅವರಿಗೆ ಕಡಿಮೆ ಬಡ್ಡಿ ಸಾಲ ಕೊಡೋದು ಸರ್. ನಮ್ಮಲ್ಲಿ 12% ಸರ್ ಬಡ್ಡಿ ಸಾಲ ಕೊಡ್ತೀವಿ ಸರ್ ಸ್ವಸಹಾಯ ಸಂಘದವರಿಗೆ. ಆ ಸಾಲ ಸೌಲಭ್ಯ ತಗೊಂಡು ಅವರು ಸ್ವಾವಲಂಬಿ ಆಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳಂಗೆ. ಅಂದ್ರೆ ಈ ಪ್ರತಿ ಒಂದಕ್ಕೂ ಒಬ್ರು ಗಂಡಂದ್ರ ಹತ್ರ ಕೈ ಚಾಚಬೇಕು ಸರ್. 5 ರೂಪಾಯಿಗಾದ್ರೂ ಕೇಳ್ಬೇಕು, 10 ರೂಪಾಯಿಗಾದ್ರೂ ಕೇಳ್ಬೇಕಲ್ಲ, ಆ ರೀತಿ ಎಲ್ಲ ಬಿಟ್ಟು ತಮ್ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿ ಅಂತ ಮಹಿಳೆಯರಿಗೆ ಒಂದು ಸಂಘ ರಚನೆ ಮಾಡಿ ಸಂಘದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಅವ್ರು ಏನಾದ್ರು ಅಭಿವೃದ್ಧಿ ಮಾಡ್ಕೊಳಕು, ಈಗ ಟೈಲರಿಂಗ್ ಆಗ್ಲಿ, ಅಪ್ಲ ಸಂಡಿಗೆ ಮಾಡೋದಾಗ್ಲಿ, ಬ್ಯಾಗ್ ಎಣೆಯೋದು, ಮ್ಯಾಟ್ ಎಣೆಯೋದು, ಮತ್ತೆ ಬಾಗಿಲು ತೋರಣಗಳನ್ನೆಲ್ಲ ಎಣಿತಾ ಇರ್ತಾರ ಸರ್, ಅವ್ರನ್ನ ಗುರುತಿಸೋದು ಸರ್. ಗುರುತಿಸಿ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಟ್ಟು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ,
0: ಆರ್ಥಿಕವಾಗಿ ಮೇಲೆ ಬರಲಿ,
1: ಆರ್ಥಿಕವಾಗಿ ಅವ್ರು ಸ್ವಾವಲಂಬಿ ಆಗಿ ಅವರು ದುಡಿಮೆ ಮಾಡ್ಕೊಳ್ಳಿ ಅಂತ ಆ ಉದ್ದೇಶ ಸರ್ ನಮ್ದು.
0: ಒಂದು ಹಳ್ಳಿಗೆ ಅಷ್ಟೇ ಸೀಮಿತ ಆಗಿದ್ದೀರಾ ಸಂಪನ್ಮೂಲ ವ್ಯಕ್ತಿಗಳಾಗಿ, ಅಥವಾ 3 ಹಳ್ಳಿಗಳು ನಿಮ್ಮ ವ್ಯಾಪ್ತಿ ಒಳಗೆ ಬರ್ತಾವ?
1: 3 ಹಳ್ಳಿಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಇಬ್ಬರೇ ಇದೀವಿ ಸರ್ ನಾವು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು. ಅವರು ಒಂದ್ ಹಳ್ಳಿ ನೋಡ್ಕೊಂತಾರೆ, ನಮಗೆ 2 ಹಳ್ಳಿ ಬಂದಿದ್ದೇವೆ ಸರ್. ಅಂದ್ರೆ ಕಮಲಾಪುರ, ಲಕ್ಷಟಹಳ್ಳಿ ನಾನು ನೋಡ್ಕೊಂತೀನಿ ಸರ್.
0: ಈಗ ನಿಮ್ಮನ್ನ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರು? ಸಂಘದಲ್ಲಿ ಏನಾದ್ರು ಇದ್ದು ಒಳ್ಳೆಯ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಏನಾದ್ರು ಮಾಡಿದ್ರದನ್ನ ಗುರುತಿಸಿ ಈಗ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮನ್ನ ತಗೊಂಡ್ರ?
1: ಹಾ ಸರ್, ನಿಜ. ನಾವು ಫಸ್ಟ್ ಗೆ ಸ್ವಸಹಾಯ ಸಂಘದಲ್ಲಿ ಒಂದು ಸಂಘ ರಚನೆ ಮಾಡ್ಕೊಂಡ್ವಿ ಸರ್. ನಮ್ದು ಸುಮಾರು ಒಂದ್ 25 ವರ್ಷದ ಸಂಘ ಸರ್. ಆ ಸಂಘದಲ್ಲಿ ನಾವೊಂದ್ 10-15 ಜನ ಆ ಸಂಘ ಮಾಡ್ಬಿಟ್ಟು ಅವರೆಲ್ಲರಲ್ಲಿಂದ ಏನ್ ಉಪಯೋಗ ಅಂದ್ರೆ ಅವ್ರು ಉಳಿತಾಯ ಕಟ್ಕೊಂತಾರೆ ಸರ್. 100 ರೂಪಾಯಿ ಆಯ್ತು, 50 ರೂಪಾಯಿ ಆಯ್ತು, ಇಲ್ಲ 200 ರೂಪಾಯಿ ಅವ್ರು ಉಳಿತಾಯ ಮಾಡ್ಕೊಂಡು ಆ ಉಳಿತಾಯದ ಹಣನ ಆಂತರಿಕ ಸಾಲವಾಗಿ 1 ರೂಪಾಯಿ ಬಡ್ಡಿ ಅಂದ್ರೆ ಹೊರಗಡೆ ಎಲ್ಲ ಇವಾಗ 2 ರೂಪಾಯಿ ಬಡ್ಡಿ ಅಂತ ತಗೊಂತಾರೆ ಸರ್ ಹಣನ. ಏನಕ್ಕಾದ್ರೂ ಬೇಕಪ್ಪ ಮನೆಗೆ, ಅದಕ್ಕೋಸ್ಕರ ಅವ್ರು ಬೇರೆ ಕಡೆ ಬೇಡ, ನಮ್ಮಲ್ಲೇ ಒಂದ್ ಸಂಘ ರಚನೆ ಮಾಡ್ಕೊಂಡು ನಾವೇ ಹಣನೇ ಉಳಿತಾಯ ಮಾಡ್ಕೊಂಡು ಅದೇ ಉಳಿತಾಯದ ಹಣನ ನಾವು ಆಂತರಿಕ ಸಾಲವಾಗಿ ತಗೋಬಹುದಲ್ಲ ಅಂತಂದು ಹೇಳಿ ಆಂತರಿಕ ಸಾಲ ತಗೊಂಡ್ಬಿಟ್ಟು ಏನಾದ್ರೂ ಅವ್ರಿಗೆ ಅವಶ್ಯಕತೆ ಇದ್ರೆ ಹೈನುಗಾರಿಕೆನೇ ಆಗ್ಲಿ ಏನಕ್ಕೋ ಕೃಷಿಗೆ ಹೊಲಕ್ಕೆ ಏನಾದ್ರೂ ಉಪಯೋಗ ಆಗಂಗೆ ಸಾಲ ಸೌಲಭ್ಯ ತಗೊಂತಿದ್ದಾರೆ ಸರ್. ಹಂಗ್ ತಗೊಂಡ್ಬಿಟ್ಟು ಮಾಡ್ಕೊಂತಾರೆ ಸರ್. ನಾವು ಒಂದು ನಮ್ಮಲ್ಲಿ ನಮ್ ಸಂಘ ರಚನೆ ಆದ್ರೆ ನಾವು ರೊಟ್ಟಿ ಮಾಡ್ತಿದ್ವಿ ಸರ್, ಕೈಲೇ ರೊಟ್ಟಿ ತಯಾರು ಮಾಡ್ತಿದ್ವಿ ಸರ್.

0: ಇಲ್ಲ ಸರ್, ರೊಟ್ಟಿ ತಯಾರಿ ಮಾಡ್ಕೊಂಡು ನಾವು ಒಂದು ಸಂಘದಿಂದ ಈಗ ಒಕ್ಕೂಟ ಅಂತ ಹೇಳಿದ್ವಲ್ಲ ಸರ್, ಅದಕ್ಕೆ ಸಭೆಗಳಿದ್ದಾಗೆಲ್ಲ ಭಾಗವಹಿಸ್ತಿದ್ವಿ ಸರ್. ನಾವು ಆ ಭಾಗವಹಿಸೋರಲ್ಲಿ ನಾವು ಹಿಂಗೆ ಏನೋ ಮಾತಾಡ್ಕಂತ ಮೀಟಿಂಗ್ ಅವ್ರು ಕೇಳಿದ ಕ್ವಶನ್ ಆನ್ಸರ್ ಮಾಡ್ಕಂತ, ಮತ್ ಈಗ ರೊಟ್ಟಿ ಯಾವ್ಯಾವ ಸಂಘದಲ್ಲಿ ಏನೇನೋ ಕ್ರಿಯಾ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ತಿದ್ದೀರಾ ಅದನ್ನೆಲ್ಲ ಕೇಳ್ತಿದ್ರು ಸರ್. ನಾವ್ ಹೇಳ್ತಿದ್ವಿ ಹಿಂಗೆ ನಮ್ ಸಂಘದಲ್ಲಿ ರೊಟ್ಟಿ ಮಾಡ್ತೀವಿ, ಇನ್ನೊಂದ್ ಸಂಘದಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಅಂತ ಆತರ ಹೇಳ್ತಿದ್ರು ಸರ್. ಹಂಗಾಗಿ ಏನೋ ನಮ್ಮೂರಿಗೆ ಸೆಲ್ಸಿಯರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಇದ್ದಿಲ್ಲ ಸರ್, ಹಾಗಾಗಿ ನಮ್ಮಲ್ಲೆಲ್ಲ ಇವರೇ ತಗೊಳ್ರಿ, ಇವ್ರು ಚೆನ್ನಾಗಿದ್ದಾರೆ, ಚೆನ್ನಾಗ್ ಕೆಲಸ ಮಾಡ್ಕಂತಿದ್ದಾರೆ, ಏನೋ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನಾದ್ರು ಒಂದು ಉಪಯೋಗ ಮಾಡ್ತಾರೆ, ನಿಮ್ಮ ಮೇಲೆ NRLM ಯೋಜನೆಯಿಂದ ಬಂದಿರವೆಲ್ಲ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೊಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಆಯ್ಕೆ ಮಾಡ್ಕೊಂಡ್ರು ಸರ್.
1: ಈಗ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಈಗ ನಿಮಗೇನಾದರೂ ಇದ್ರ ಬಗ್ಗೆ ತರಬೇತಿ ಈ ತರ ಏನಾದ್ರು ಕೊಡ್ತಾರ?
0: ಸ್ಟಾರ್ಟಿಂಗ್ ಮೊದಲು ತರಬೇತಿ ಕೊಟ್ಟಿರ್ಲಿಲ್ಲ ಸರ್. ನಾನು ಇನ್ನೊಬ್ರು ಮೊದ್ಲಿಗಿರೋ ಬೇರೆ ಪಂಚಾಯತಿಯಲ್ಲಿರೋ LCRPಗಳನ್ನ ನೋಡ್ಕೊಂಡು ನಂಗೆ ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ನಮ್ಗೆ ನಾನು ಒಂದ್ 2 ವರ್ಷ ತರಬೇತಿ ಇಲ್ದಂಗೆ ಕೆಲಸ ಮಾಡಿದೆ ಸರ್. ಆಮೇಲೆ ನಮಗೆ ತರಬೇತಿ ಕೊಟ್ರು ಸರ್.
1: ಏನ್ ತರಬೇತಿ ಕೊಟ್ರು ನಿಮಗೆ?
0: ಅದೇ ಸಂಘ ರಚನೆ ಮಾಡುವುದು ಹೇಗೆ, ಸಂಘದಲ್ಲಿ ಸಂಘದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹೇಗ್ ಪ್ರೋತ್ಸಾಹಿಸಬೇಕು, ಮತ್ತೆ ಸಂಘ ರಚನೆ ಮಾಡೋದ್ರಿಂದ ಏನ್ ಉಪಯೋಗ ಅವರಿಗೆ, ಅಂದ್ರೆ ನಮ್ಮ NRLM ಯೋಜನೆಯಿಂದ ಉದ್ದೇಶ ಏನು, ಅವ್ರಿಗೆ ಏನ್ ಮಾಹಿತಿ ಸಿಗ್ತತಿ, ಇದನ್ನೆಲ್ಲ ಹೇಳ್ಕೊಡೋದ್ರ ಬಗ್ಗೆ. ಮತ್ತೆ ಈಗ ನಮ್ಮಲ್ಲಿ ಸಾಲ ಕೊಡ್ಬೇಕು ಅಂದ್ರೆ ಅಗ್ರಿಮೆಂಟ್ಗಳು ಮಾಡ್ಕಂತೀವಿ ಸರ್. ನಾವು ಸರ್ಕಾರದಿಂದ ನಮಗೆ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ ಸರ್, ಅದನ್ನ ಅಗ್ರಿಮೆಂಟ್ ಮಾಡ್ಕೋಬೇಕು ಸರ್. ನಾವು ಎಷ್ಟು ಜನ ಇರ್ತಾರ ಅವ್ರ ಸಿಗ್ನೇಚರ್ ಎಲ್ಲ ಮಾಡಿಸ್ಬೇಕು, ಅವ್ರಿಗೆ ಏನಕ್ಕೆ ಸಾಲ ಕೊಡ್ತಾ ಇದಾರೆ, ನಮ್ಮಲ್ಲಿ ಬೇರೆ ಮದ್ವೆಗೆ ಮತ್ತೆ ಬೇಡಿಲ್ ವಿಚಾರಕ್ಕೆಲ್ಲ ಲೋನ್ ಕೊಡಲ್ಲ ಸರ್, ಅಂದ್ರೆ ಸಾಲ ಒದಗಿಸಲ್ಲ. ಏನಾದ್ರೂ ಕ್ರಿಯಾ ಚಟುವಟಿಕೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡಿದಷ್ಟೇ ಲೋನ್ ಕೊಡ್ಬೇಕು ಅವರಿಗೆ.
1: ಈಗ ಕೃಷಿಗೆ ಆಗಿರ್ಬೋದು, ಹೈನುಗಾರಿಕೆ, ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇಂತ ಉದ್ದೇಶಕ್ಕೆ ನೀವು ಲೋನ್ ಕೊಡಿಸ್ತಾ
0: ಇದ್ದೀರಿ? ಕೊಡಿಸ್ತೀವಿ.
1: ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸಾಲ ತಗೊಳ್ಬೇಕಂತಂದ್ರೆ ಏನೆಲ್ಲ ಒಂದು ಕಡ್ಡಾಯವಾಗಿ ರೂಲ್ಸ್ ಗಳೇನಾದ್ರು?
0: ಹಾ ಸರ್, ಸಂಘ ರಚನೆಯಾಗಿ ಕನಿಷ್ಠ ಅಂದ್ರೆ 1 ವರ್ಷ ಆಗಿರ್ಬೇಕು ಸರ್. ಆ ಸಂಘದಿಂದ ಒಂದು ಪಾಸ್ಬುಕ್ ಮಾಡಿಸಿರ್ಬೇಕು ಸರ್ ಬ್ಯಾಂಕ್ ಅಲ್ಲಿ, ಸಂಘದ್ದೇ ಒಂದು ಅಕೌಂಟ್ ಓಪನ್ ಮಾಡಿಸಿರ್ಬೇಕು. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ನಮ್ಗೆ ಒಂದು ಲೋಕೋಸ್ ಆಪ್ ಅಂತ ಇದೆ ಸರ್, ನಮ್ ಫೋನ್ ಅಲ್ಲಿ ಹಾಕೊಟ್ಟಿದ್ದಾರೆ. ಲೋಕೋಸ್ ಅಂದ್ರೆ ನಮ್ ಸ್ವಸಹಾಯ ಸಂಘಗಳು ಏನಿದಾವಲ್ಲ ಸರ್, ಎಷ್ಟು ಸಂಘಗಳು ರಚನೆ ಆಗಿದ್ದಾವೆ, ಎಷ್ಟು ಜನ ಮೆಂಬರ್ಸ್ ಸೇರಿದ್ದಾರೆ ಅಂತ ನಾವು ಫೋನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಸರ್. ಅದು
1: ನಿಮ್ಮ ಅಧೀನದಲ್ಲಿ?
0: ನಮ್ಮ ಅಧೀನದಲ್ಲಿ, ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ ಸರ್. ನಾವಿಲ್ಲಿ ಏನ್ ಎಂಟ್ರಿ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ, ಅದು ಜಿಲ್ಲಾ ಮಟ್ಟಕ್ಕೂ ಹೋಗ್ತದೆ ಸರ್. ಸಬ್ಮಿಟ್ ಇರುತ್ತೆ ಸರ್ ಆನ್ಲೈನ್ ಎಂಟ್ರಿ ಎಲ್ಲ. ಆನ್ಲೈನ್ ಎಂಟ್ರಿ ಪ್ರಕಾರ ನಾವು 1 ವರ್ಷ ಆಗುವವರೆಗೂ ಅವ್ರಿಗೆ ಲೋನ್ ಕೊಡಲ್ಲ ಸರ್. ಮಿನಿಮಮ್ 1 ವರ್ಷ ಆಗಿರ್ಬೇಕು. ಅವರು ದಾಖಲಾತಿಗಳು ಏನಾದ್ರು ಇರ್ಬೇಕು ಅಂದ್ರೆ ಅವರು ಒಕ್ಕೂಟದಲ್ಲಿ ಪುಸ್ತಕಗಳು ಇರ್ತವೆ, ನಡವಳೆ ಪುಸ್ತಕ, ಸಾಲ ಖಾತೆ ಪುಸ್ತಕ, ಸಾಲ ಮರುಪಾವತಿ, ಉಳಿತಾಯ ಖಾತೆ, ಜಮಾ ಖರ್ಚು ಅಂತ 5 ಪುಸ್ತಕಗಳನ್ನು ಬರೀಬೇಕು ಸರ್. ಅವರು ಪ್ರತಿನಿಧಿಗಳ ಆಗಿರ್ತಾರಲ್ಲ ಅವರು, ಆ ಪುಸ್ತಕಗಳ ನಿರ್ವಹಣೆ ಎಲ್ಲ ಸರಿ ಇರ್ಬೇಕು ಸರ್. ಕರೆಕ್ಟ್ ಟೈಮ್ ಅಂದ್ರೆ ತಿಂಗಳ ತಿಂಗಳ ಮೀಟಿಂಗ್ ಆಗಿರೋದು, ಉಳಿತಾಯ ಹಣ ಕಟ್ಟಿರೋದು, ಅದನ್ನೆಲ್ಲ ಪ್ರತಿಯೊಂದು ಅವ್ರು ಬರೀಬೇಕು ಸರ್. ಎಲ್ಲಾ ಸದಸ್ಯರು ಕರೆಕ್ಟ್ ಟೈಮಿಗೆ ಬಂದು ಅಮೌಂಟ್ ಕಟ್ಟಿ ಸೈನ್ ಮಾಡಿ ಹೋಗಿರ್ಬೇಕು ಸರ್. ಈ ತರ ಎಲ್ಲ ದಾಖಲಾತಿಗಳು ಇರ್ತಾವೆ ಸರ್. ಆಮೇಲೆ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಒಂದು ಫೋಟೋ
1: ಕೊಡ್ಬೇಕು.
0: ಆಮೇಲೆ ದಾಖಲಾತಿಗಳು, ನಾವು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಎಲ್ಲಾ ಸಂಘದ ಸದಸ್ಯರೇ ಇರ್ಬೇಕು ಸರ್. ನಾವೇನ್ ಇವಾಗ ಪುಸ್ತಕಗಳು ಹೇಳಿದ್ನಲ್ಲ ಸರ್, ಅವನ್ನೆಲ್ಲ ನೀಟಾಗಿ ಬರ್ದಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಸಂಘದ ಸದಸ್ಯರ ಹತ್ರ ಒಪ್ಪಿಗೆ ತಗೊಂಡು ಅವರವೆಲ್ಲ ದಾಖಲಾತಿಗಳನ್ನ ಇಸ್ಕೊಂಡು ನಮ್ಗೆ ಎಂಟ್ರಿ ಮಾಡಕ್ ಬೇಕು ಸರ್. ಅದು ಇಟ್ಟು ನಾವು ಲೋನ್ ಕೊಡ್ತೀವಿ ಸರ್, ಒಪ್ಪಿಗೆ ಇದ್ರೆ.
1: ಈಗ ನೀವ್ ಹೇಳಿದ್ರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಪ್ರತಿ ತಿಂಗಳು ಸಭೆ ಮಾಡ್ತಾರೆ ಅಂತ ಹೇಳಿದ್ರ, ಆ ಸಭೆಯ ಉದ್ದೇಶ ಏನು, ಅದ್ರಲ್ಲಿ ಏನೇನ್ ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ ಹೇಳಿ.
0: ಸಭೆಯ ಉದ್ದೇಶ ಅಂದ್ರೆ ಸರ್, ನಮ್ಮ ಏನು ಜಿಲ್ಲಾ ಪಂಚಾಯತ್, ಸೆಕೆಂಡ್ ತಾಲೂಕ್ ಪಂಚಾಯತ್, ನಮ್ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳಲ್ಲಿ ಅಂದ್ರೆ NRLM ಯೋಜನೆಗಳಿಂದ ಬಂದಿರೋ ಸ್ಕೀಮ್ ಈಗ ಹೇಳಿದ್ರಲ್ಲ ಸರ್, ನೀವು ರೊಟ್ಟಿ ಮಿಷಿನ್ ಆಗ್ಲಿ, ಹೈನುಗಾರಿಕೆಗಾಗ್ಲಿ, ಕೃಷಿಗಾಗ್ಲಿ, ಕುರಿ ಸಾಕಾಣಿಕೆಗಳಿಗಾಗ್ಲಿ, ಏನಾದ್ರೂ ನಮ್ಮ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಾರೆ ಸರ್. ಫಸ್ಟ್ ಸ್ವಸಹಾಯ ಸಂಘದ ಇರೋರಿಗೆ ಮಹತ್ವ ಜಾಸ್ತಿ ಸರ್, ಏನಾರ ಆಗ್ಲಿ ಆತರ ಮಹತ್ವ ಇರ್ತದಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನೊಂದು, ಮೊನ್ನೆ ಈಗ ಹೊಸದಾಗಿ ಕಾಫಿ ಕಿಯೋಸ್ಕೋ ಅಂತ ಒಂದು ಯೋಜನೆ ಬಂದೈತಿ ಸರ್. ಅಂದ್ರೆ ಸ್ವಸಹಾಯ ಸಂಘದಾಗಿರೋ ಮಹಿಳೆ ಮಿನಿಮಮ್ ಏನಿಲ್ಲ ಅಂದ್ರೆ ಸೆಕೆಂಡ್ PU ಆಗಿರ್ಬೇಕು ಅವ್ರದ್ದು. ಅವರು ನಮ್ಮ ಸುತ್ತಮುತ್ತ ಹಳ್ಳಿ ಅಂದ್ರೆ ಈ ಯಲ್ವಟ್ಟಿ ಗ್ರಾಮ ಪಂಚಾಯತ್ ಅಲ್ಲ ಸರ್, ನಮ್ದು ಲಕ್ಷಟಳ್ಳಿ, ಕಮಲಾಪುರ, ಯಲ್ವಟ್ಟಿ, ಅವ್ ಮೂರ ಹಳ್ಳಿಲಿ ಎಲ್ಲಾದ್ರೂ ಅವ್ರೊಂದ್ ಕಾಫಿ ಸ್ಟಾಲ್ ಹಾಕೋಬೇಕು ಸರ್. ಅಂದ್ರೆ 2.5 ಲಕ್ಷ ಸಹಾಯಧನ ಸರ್ಕಾರದಿಂದ ಕೊಡ್ತಾರೆ ಸರ್ ಸರ್ ಅವರಿಗೆ, ಅವರಿಗೆ ನೀಟ್ ರೆಡಿ ಮಾಡ್ಕೊಡ್ತಾರೆ ಸರ್ ಶೆಡ್ ಅದನ್ನೆಲ್ಲ. ಅಂದ್ರೆ ಒಂದ್ ಸಂಘದಿಂದ ಒಬ್ಬರೇ ಆಯ್ಕೆ ಆಗಿರ್ತಾರೆ, ಅವರು ಬೆಂಗಳೂರಲ್ಲಿ ತರಬೇತಿ ಪಡ್ಕೊಂಡ್ ಬರ್ಬೇಕು ಸರ್. ಪಡ್ಕೊಂಡ್ಬಂದು
1: ತರಬೇತಿ ಪಡಿಬೇಕು ಅಂತಂದ್ರೆ ನೀವೇ ಕಳಿಸ್ತೀರಾ ಹೆಂಗೆ?
0: ಹಾ ಸರ್, ನಾವೇ ಆಯ್ಕೆ ಮಾಡಿ ಕಳಿಸ್ತೀವಿ ಸರ್. ಹೋಗ್ತಾರೆ ಅವರು.
1: ಈಗ ಅವ್ರ ಖರ್ಚಲ್ಲೇ ಹೋಗ್ಬೇಕಾಗುತ್ತಾ ತರಬೇತಿಗೆ?
0: ಇಲ್ಲ ಸರ್, ನಮ್ದು ಸರ್ಕಾರದಿಂದ ಕೊಡ್ತಾರೆ ಸರ್.
1: ಈಗ ಎಲ್ಲಾ ಸಂಘದ ಸದಸ್ಯರು ನಾವು ಹೋಗ್ತೀವಿ ಅಂತ ಮುಂದೆ ಬಂದ್ರೆ ಅವಾಗ ಹೆಂಗೆ
0: ಆಯ್ಕೆ ಇರ್ತೈತಿ ಸರ್? ಒಕ್ಕೂಟದ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಕನಿಷ್ಠ ಅಂದ್ರೆ ಒಂದ್ 10ನೇ ಸಂಘದಲ್ಲಿ ನಮ್ಮ ಮಹಿಳೆಯರು ನೀವ್ ಅಂದಂಗೆ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾ ದಾಖಲಾತಿಗಳನ್ನು ಇಸ್ಕಂತಾರೆ ಸರ್. ಸಂಘದ ರಚನೆ, ವಹಿವಾಟು, ಸಂಘದಲ್ಲಿ ಯಾವ ರೀತಿ ಸಂಘ ಚೆನ್ನಾಗಿ ಇದನ್ ಮಾಡ್ಕೊಂಡಿದ್ದಾರೆ ಅವರು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಒಕ್ಕೂಟದಲ್ಲಿ ತೀರ್ಮಾನಗಳಾಗ್ತವೆ ಸರ್. ಒಕ್ಕೂಟದಲ್ಲಿ ಇಸಿ ಕಮಿಟಿ ಮೆಂಬರ್ಸ್ ಅಂತ ಇರ್ತಾರೆ ಸರ್, ಅಧ್ಯಕ್ಷರು ಕಾರ್ಯದರ್ಶಿ ಇರ್ತಾರೆ ಸರ್, ಅವ್ರ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಅವ್ರ ಎಷ್ಟೇ ಜನ ಬಂದ್ರು ಅವ್ರ ತೀರ್ಪು ಏನಿರ್ತಲ್ಲ ಅದೇ ಲಾಸ್ಟ್ ಸರ್, ಅವ್ರು ಹೋಗ್ತಾರೆ.
1: ಅಂದ್ರೆ ಅಲ್ಲಿ ಎಷ್ಟ್ ಜನಕ್ಕೆ ಅವಕಾಶ ಇರುತ್ತೋ ಅಷ್ಟ್ ಜನ ನೀವು ಆಯ್ಕೆ ಮಾಡಿ ಕಳಿಸ್ತೀರಾ ನೀವು? ಆ ತರ ಎಲ್ಲ ತರಬೇತಿ ತಗೊಂಡ್ ಬಂದಿದ್ದಾರ?
0: ಹ್ಮ್, ಕೆಲವೊಂದೆಲ್ಲ ಬಂದಿದ್ದಾರೆ ಸರ್. ಈಗ ಅಕ್ಕ ಕೆಫೆ ಅಂತ ಕೇಳಿದಿರಲ್ಲ ಸರ್, ಅದು ನಮ್ ಗೌರ್ಮೆಂಟ್ ಸ್ಕೀಮ್ ಸರ್. ಅದು ಅದು ಸ್ವಸಹಾಯ ಸಂಘದ ಮಹಿಳೆಯರೇ ಮಾಡ್ತಿರೋದು ಸರ್. ದಾವಣಗೆರೆಯಲ್ಲಿ ಹರಿಹರದಲ್ಲಿ ಆಗಿದೆ ಸರ್. ಸ್ವಸಹಾಯ ಸಂಘದ ಮಹಿಳೆಯರು ಕನಿಷ್ಠ ಒಂದ್ 5 ದಿನದಿಂದ 6 ಜನ ತರಬೇತಿ ಪಡ್ಕೊಂಡ್ಬಂದು ಅವ್ರಿಗೆ ಎಲ್ಲ ಹಿಂಗೆ ಸರ್ಕಾರದಿಂದ ಹಣ ಎಲ್ಲ ಸ್ಯಾಂಕ್ಷನ್ ಆಗಿ ಅವ್ರಿಗೊಂದು ಅಕ್ಕ ಕೆಫೆ ಅಂತ ಮಾಡಿಕೊಟ್ಟು ಅವರು ಎಲ್ಲ ಉದ್ಯೋಗ ಪಡ್ಕೊಂಡು ದುಡಿಮೆ ಮಾಡ್ಕೊಂತಿದ್ದಾರೆ ಸರ್.
1: ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಉದ್ಯೋಗ ಆಯ್ತು, ಅದೇನು ಅವ್ರಿಗೆ ತಂದ್ಕೊಟ್ಟು ಎಲ್ಲ ಒಂದ್ ಕಡೆ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ
0: ಸರ್. ಆಗಿದೆ.
1: ಇನ್ನು ಬೇರೆ ಬೇರೆ ಏನೇನು ಯೋಜನೆಗಳನ್ನ ನೀವು ಕೊಡಿಸಿದ್ರ?
0: ಈಗ ಅಕ್ಕ ಕೆಫೆ ಒಂದಾಗಿದೆ ಸರ್, ಕಾಫಿ ಕಿಯೋಸ್ಕ್ ಅದೊಂದಿದೆ, ಮತ್ತೆ ಹೈನುಗಾರಿಕೆದು ಟೈಲರಿಂಗ್ ಇಂದು ಎಲ್ಲ ಬರ್ತವೆ ಸರ್. ಅಣಬೆ ಸಾಕಾಣಿಕೆ ಅವನ್ನೆಲ್ಲ ತರಬೇತಿ ಕೊಡಿಸ್ಬಿಟ್ಟು ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡಂಗ್ ಮಾಡ್ತೀವಿ ಸರ್. ಇನ್ನೊಂದು ಈಗ ತರಬೇತಿ ಪಡ್ಕೊಂಡು ಅವ್ರು ಮಾಡ್ಬೇಕು ಸರ್, ಈ ಕೆಲವೊಂದ್ ಮಹಿಳೆಯರೆಲ್ಲ ಮಾಡಲ್ಲ
1: ತರಬೇತಿ. ನೀವು ಪ್ರೋತ್ಸಾಹ ಮಾಡ್ಬೇಕು, ಈ ತರ ಎಲ್ಲ ಒಳ್ಳೆಯ ಒಂದು ಯೋಜನೆ ಇದು, ಇದರಿಂದ ಇಷ್ಟೆಲ್ಲ ಆದಾಯ ತಗೋಬಹುದು, ನಾವು ಜೀವನವನ್ನು ಕಟ್ಟಿಕೊಳ್ಳಬಹುದು ಅಂತ ಹೇಳಿ ನೀವು ಸಲಹೆ ಮಾಡ್ಬೇಕು.
0: ಮಾಡ್ತೀವಿ ಸರ್, ನಮ್ಮಲ್ಲಿ ನಮ್ ಸರ್ಗಳೆಲ್ಲ ಇದಾರೆ ಸರ್, ಸರ್ಗಳು ಮೇಡಮ್ ಅವರೆಲ್ಲ ಬಂದು ನಮ್ಮ ಮಾಹಿತಿ ಕಡಿಮೆ ಅನ್ಸಿದ್ರು ಅವ್ರನ್ನ ಕರ್ಸ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡಿಸ್ತೀವಿ ಸರ್. ನಾವು ಅವಾಗೆಲ್ಲ ಪಡ್ಕೊಂತಿದ್ದಾರೆ ಸರ್. ಅಂದ್ರೆ ಇವಾಗ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಿಲೆಟ್ಸ್ ಎಲ್ಲ ಅಂದ್ರೆ ಸಿರಿಧಾನ್ಯಗಳದ್ದೆಲ್ಲ ಮಾಡ್ತಿದ್ದಾರೆ ಸರ್ ಸ್ವಸಹಾಯ ಸಂಘರು. ಅವ್ರಿಗೆ ಬ್ರ್ಯಾಂಡಿಂಗ್ ಲೇಬಲ್ ಎಲ್ಲ ಮಾಡಿಸ್ಬಿಟ್ಟು ಅವ್ರ ದಾವಣಗೆರೆಯಲ್ಲಿ ಒಂದು ಮಾರಾಟ ಮಳಿಗೆ ಅಂತ ಮಾಡಿಬಿಟ್ಟು ಅದರಲ್ಲಿ ಮಾರಾಟ ಮಾಡಿಸ್ತಿದ್ದಾರೆ ಸರ್, ಅದು ನಡೀತಿದೆ.
1: ಈಗ ನೀವ್ ಹೇಳಿದ್ರ ಸಿರಿಧಾನ್ಯಗಳು ಅಂತ ಹೇಳಿದ್ರ, ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಯಾಕೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಾ?
0: ಇವಾಗ ರೀಸೆಂಟ್ ಮಾಡ್ತಿರೋದು ಸರ್ ಅದನ್ನ, ಮೊನ್ನೆ ಈಗ ಹೊಸದಾಗಿ ಅಂದ್ರೆ 1 ವರ್ಷ ಆಯ್ತು ಸರ್, ಅಂಜನಾ ದೇವಿ ಸಂಘ ಅಂತ ರಚನೆ ಆಗಿದೆ. ಆ ಸಂಘದ ಮಹಿಳೆಯರು ಸಿರಿಧಾನ್ಯಗಳದೆಲ್ಲ ಸೇರ್ಬಿಟ್ಟು ಒಂದ್ ಮಿಲೆಟ್ಸ್ ಅಂತ ಮಾಡ್ತಿದ್ದಾರೆ ಸರ್. ಅವ್ರನ್ನ ನಾವು ಗುರುತಿಸ್ಬಿಟ್ಟು ಅವರಿಗೆ ಈಗ ಬ್ರ್ಯಾಂಡಿಂಗ್ ಲೇಬಲ್ ಮಾಡಿಸ್ಲಿಕ್ಕೆ ಹೇಳಿದೀವಿ ಸರ್. ಅವ್ರು ಮಾಡಿಸ್ಬಿಟ್ಟು ಅವರಿಂದ ನಾವು ಅದನ್ನ ಉತ್ಪನ್ನಗಳನ್ನೆಲ್ಲ ತಗೊಂಡ್ಬಿಟ್ಟು ನಾವೇನ್ ಮಾರಾಟ ಮಳಿಗೆ ಅಂತ ಇದೆ ಅಲ್ಲ ಸರ್, ಈಗ ಅಲ್ಲಿ ಕೊಡ್ತೀವಿ ಸರ್. ಅವ್ರದ್ದು ಏನ್ ರೇಟ್ ಇರುತ್ತಲ್ಲ ಆ ಪ್ಯಾಕೆಟ್ ಮೇಲೆ, ಬ್ರ್ಯಾಂಡಿಂಗ್ ಲೇಬಲ್ ಅಂದ್ರೆ ಒಂದ್ ಪ್ಯಾಕೆಟ್ ನೀಟಾಗಿ ಕಾಣ್ಬೇಕು ಸರ್, ಅದು ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರು ಕೊಟ್ರೆ ಈಗ ನೋಡೋರಿಗೂ ಆಕರ್ಷಣವಾಗಿರ್ಬೇಕು ಸರ್ ಅದು ತಗೋಣಕ್ಕೆ.
1: ಗುಣಮಟ್ಟ
0: ಗುಣಮಟ್ಟ ಹೇಗಿರುತ್ತೋ ಏನೋ ಅಂತ ಅದನ್ನೆಲ್ಲ ತಯಾರಿ ಮಾಡ್ಬಿಟ್ಟು ಕೊಡಿಸ್ತಿದೀವಿ ಸರ್. ನಾವು ಮಾರಾಟ ಮಾಡ್ಸಕ್ಕೆ ರೆಡಿ ಮಾಡಿದೀವಿ ಸರ್, ಅವ್ರದ್ದು ಇನ್ಮೇಲೆ ಸ್ಟಾರ್ಟ್ ಆಗ್ಬೋದು ಸರ್.
1: ಅಂದ್ರೆ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳೀತಾ ಇದ್ದಾರ?
0: ಇಲ್ಲ ಸರ್, ತಗೊಂಡ್ ಬಂದ್ಬಿಟ್ಟು ಮಾಡ್ತಿದ್ದಾರೆ. ರಾಗಿ ಇಲ್ಲಿ ರಾಗಿ ಮಲ್ಟ್ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಕಾಳುಗಳೆಲ್ಲ ಹಾಕ್ಬಿಟ್ಟು ರಾಗಿಯಿಂದ ಅದೇ ಮಿಲೆಟ್ಸ್ ಅಂತ ಮಾಡಿ ಸಿರಿಧಾನ್ಯದ ಬಗ್ಗೆ ಮಾರಾಟ ಮಾಡ್ತಿದ್ದಾರೆ ಸರ್. ಬೇರೆ ಕೆಲವೊಂದ್ ಸಂಸ್ಥೆಗಳೆಲ್ಲ ಮಾಡ್ತಿದ್ದಾರೆ ಸರ್. ಅವರು ನಮ್ಮ NRLM ಯೋಜನೆಯಲ್ಲಿ ಬರ್ಲಿ, ಸ್ವಸಹಾಯ ಸಂಘದಾಗ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೇಳಿದೀವಿ ಸರ್ ಅವರು.
1: ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ, ಈಗ ಸಿರಿಧಾನ್ಯಗಳನ್ನೇ ಬೆಳೆದು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಅವರೆಲ್ಲ ಬೈ ಪ್ರಾಡಕ್ಟ್ ಅಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ನೀವು ಹೇಳಿದ ಹಾಗೆ ಗುಣಮಟ್ಟದ ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿ ಸಾಕಷ್ಟು ಆದಾಯ ಗಳಿಸ್ತಾ ಇದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಅವ್ರಿಗೆ ಸಲಹೆ ಕೊಡಬೇಕು, ನಿಮ್ಮ ಜಮೀನುಗಳು ಇದ್ರೆ ನಿಮ್ಮಲ್ಲೇ ಸಿರಿಧಾನ್ಯಗಳು ಬೆಳೀರಿ ಅಂತ ಹೇಳಿ.
0: ಮಾಡ್ತಾರೆ ಸರ್, ಅಂದ್ರೆ ಇವಾಗೆಲ್ಲ ಗದ್ದೆ ಸರ್ ಜಾಸ್ತಿ ಎಲ್ಲ
1: ನಿಮ್ ಕಡೆ?
0: ನಮ್ ಕಡೆ ಗದ್ದೆ ಅಡಿಕೆ ಈಗ ಬೇರೆ ಅಂದ್ರೆ ವರ್ಷಕ್ಕೊಂದ್ ಬೆಳೆ ಇರುತ್ತಲ್ಲ ಸರ್, ಬೆದ್ಲು ಅಂತಾರಲ್ಲ, ಆ ತರ ಜಮೀನಲ್ಲಿ ಮಾತ್ರ ನೀವೇ ಹೇಳ್ದಾಗೆ ಕಾಳು ಕಡಿ ಎಲ್ಲ ಬೆಳೆದ್ ಬಿಟ್ಟು ಅವ್ರ ಸಿರಿಧಾನ್ಯ ಅವ್ರಿಗೆ ಮಾರಾಟ ಮಾಡಕ್ ಅವಕಾಶ ಇನ್ನು ಜಾಸ್ತಿ ಇರುತ್ತೆ ಸರ್. ನಮ್ಮಲ್ಲಿ ಗದ್ದೆ ಇರೋದ್ರಿ ನೀರಾವರಿ ಸೈಡ್ ಇರೋದ್ರಿಂದ ಕಡಿಮೆ ಸರ್. ಅದು ಅವರೆಲ್ಲ ಕೊಂಡ್ಕೊಂಡ್ಬಿಟ್ಟು ಸಂಘದ್ನ ಹೇಳಿರು, ಏನೋ ನಾವು ಮನೇಲಿ ಸುಮ್ನೆ ಇರಬಾರ್ದಪ್ಪ, ನಾವು ಒಂದ್ ಸಂಘದಲ್ಲಿ ಇದೀವಿ, ಏನಾದ್ರೂ ಒಂದ್

0: ಒಂದು ಉದ್ಯೋಗ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಸಂಘದಲ್ಲಿರೋ ಸದಸ್ಯರು ಮಾರಾಟ ಮಾಡ್ತಿದ್ದಾರೆ ಸರ್.
1: ಈಗ ಸಾಕಷ್ಟು ಸಂಘಗಳಿಗೆ ನೀವು ಲೋನ್ ಕೊಡಿಸ್ತೀರಾ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ, ಅವ್ರು ಪುನಃ ಆ ಲೋನ್ ಅನ್ನ ಕಟ್ಟಬೇಕು ಅಂತಂದ್ರೆ ಈಗ ಒಂದ್ಸಲ ನೀವು ಸಾಲ ತಗೊಂಡ್ರೆ ಇಷ್ಟು ತಿಂಗಳೊಳಗ ಅಥವಾ ಇಷ್ಟು ವರ್ಷದೊಳಗ ಪುನಃ ಅದನ್ನ ಸಾಲ ಕಟ್ಟಬೇಕು ಅಂತೇಳಿ. ಈಗ ಜಮೀನು ಇದ್ದಂತವ್ರು ಇರ್ತಾರೆ, ಇಲ್ಲದೇ ಇರತಕ್ಕಂಥವ್ರು ಇರ್ತಾರೆ. ಹಣ ಹೊಂದಿಸಬೇಕಂತಂದ್ರೆ ಸಂಘಕ್ಕೆ ಕಟ್ಟಬೇಕಂತಂದ್ರೆ ಈಗ ಅವ್ರಿಗೆ ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವರಿಗೆ ಸುಲಭ ಆಗಬಹುದು. ಈಗ ಅಂತವ್ರಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ? ಈಗ ಜಮೀನು ಇಲ್ಲ ಅಂದ್ರೆ ನೀವೇನು ಸಾಲ ತಗೋಣಕ್ಕೆ ಹೆದರಬೇಡ್ರಿ, ಈಗ ಇಷ್ಟೆಲ್ಲ ಉಪಕಸಬಗಳಾಗಿ ನೀವು ಮಾಡಬಹುದು ಅಂತೇಳಿ, ಉಪಕಸಗಳ ಬಗ್ಗೆ ನೀವು ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಈಗ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಅಣಬೆ ಕೃಷಿ ಬಗ್ಗೆನೆಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಸಂಘದ ಸದಸ್ಯರು ಈಗ ನಾವು ಸಂಘದಲ್ಲಿ ಸೇರ್ಕೊಂಡ್ವಿಪ್ಪ ಹಣ ಕಟ್ಟಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅಲ್ಲಿ ನಿರುದ್ಯೋಗ ಅನ್ನುವಂಥದ್ದನ್ನ ನಾವು ಹೋಗಲಾಡಿಸಬಹುದಾ?
0: ಹೋಗಿಸ್ಬೋದು ಸರ್. ಯಾವ ತರ ಅಂದ್ರೆ ಅದ್ ಮುಂಚೆ ಹೇಳಿದೆ ಸರ್ ನಿಮಗೆ, ಹೈನುಗಾರಿಕೆ ಕೃಷಿಗೆ ಸ್ವ ಉದ್ಯೋಗ ಅಂದ್ರೆ ಅಂಗಡಿ ವ್ಯಾಪಾರ ಈ ತರ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಆಗದಂದ್ರೆ ಅವ್ರಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ರಿ ಅಂತ ನಮ್ಮಲ್ಲಿ ಹೇಳಿರೋದು ಸರ್. ಹಾಗಾಗಿ ನಾವು ಹೆಚ್ಚಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ಮಲ್ಲಿ ಜಾಸ್ತಿ ಹೈನುಗಾರಿಕೆ ಹೆಚ್ಚು ಸರ್. ಹೈನುಗಾರಿಕೆ ಹಾಕ್ಲು ಖರೀದಿ ಮಾಡ್ಬಿಟ್ಟು ಅದನ್ನ ಹಾಲು ಹಾಕಿ ಅದ ದುಡಿಮೆ ಬಂದಿರುತ್ತಲ್ಲ ಸರ್, ಬಂದಿರ್ತಕ್ಕಂತ ಹಣದಲ್ಲಿ ಅವರು ಮನೆತನ ನಿಭಾಯಿಸ್ಕೊಂಡು ನಮ್ಮಲ್ಲಿ ಕಂತ್ ಕಟ್ತಾರೆ ಸರ್. ಕಂತು ಯಾವ ರೀತಿ ಎಷ್ಟು ತಿಂಗಳು ಅಂತ ಹೇಳಿದ್ರಲ್ಲ ಸರ್, ಒಂದ್ ವರ್ಷ ಇಲ್ಲ ಎರಡು ವರ್ಷ, 24 ಕಂತು ಇಲ್ಲ 12 ಕಂತು ಒಂದ್ ವರ್ಷಕ್ಕೆ ಈ ತರ ಮಾಡ್ತೀವಿ ಸರ್. ಎರಡು ವರ್ಷ ಮೇಲೆ ನಾವು ಕೊಡಲ್ಲ ಸರ್, ಕಡಿಮೆ ಇಂಟ್ರೆಸ್ಟ್ ಬೀಳುತ್ತೆ, ಕಟ್ಕಂತ ಹೋಗ್ತಾರೆ ಸರ್.
1: ಅಂದ್ರೆ ತಿಂಗಳಿಗೊಮ್ಮೆ ಕಂತನ್ನ ಕಟ್ಟಬೇಕು?
0: ತಿಂಗಳಿಗೆ ಒಂದ್ಸರಿ ಕಂತ್ ಕಟ್ತೀವಿ. ನಾವು ಪ್ರತಿ ತಿಂಗಳು 18 ತಾರೀಕು ಮೀಟಿಂಗ್ ಮಾಡ್ತೀವಿ ಸರ್, ಅವತ್ತೆ ನಮ್ದು CIF ಸಾಲ ಬಿಡುಗಡೆ ಮಾಡ್ತೀವಿ ಸರ್, ಚೆಕ್ ಸಂಘ ಸದಸ್ಯರ ಮಹಿಳೆಯರಿಗೆ ಕೊಟ್ಬಿಟ್ಟು ಅವತ್ತಿನ ದಿನಾನೇ ಲೋನ್ ಎಲ್ಲ ಅವ್ರಿಗೆ ಹೋಗ್ತತೆ ಸರ್. ನೆಕ್ಸ್ಟ್ ಮಂತ್ ಇದ್ದ 18 ತಾರೀಕಿನ ಒಳಗಡೆ ಅಮೌಂಟ್ ಕಟ್ಟಿಸ್ತೀವಿ ಸರ್.
1: ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರ ದುಡ್ಡು ಇಲ್ಲ ಅಂದ್ರ ಅವ್ರಿಗೆ ಏನಾದ್ರು ಕೆಲಸ ದುಡ್ಡದಾದ್ರೂ ತಂದು ಕಟ್ತಾರಲ್ವಾ?
0: ಕಟ್ತಾರೆ ಸರ್.
1: ಒಂದ್ ಕಡೆ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ನಮ್ಮ ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದ್ ಕಡೆ ಉದ್ಯೋಗನ ಸಿಗುತ್ತೆ, ಜೊತೆಗೆ ಆರ್ಥಿಕವಾಗಿ ಅವ್ರ ಮೇಲ್ ಬರಕ್ ಒಂದ್ ಕಾರಣ ಅಂತ ಹೇಳ್ತೀರಾ?
0: ಹ್ಮ್ ಸರ್. ಫಸ್ಟ್ ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಹೆಣ್ಮಕ್ಳೆಲ್ಲ ಯಾರು ಹೊರಗ್ ಹೋಗ್ತಿರ್ಲಿಲ್ಲ ಸರ್. ಅಂದ್ರೆ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ಬಾರ್ದು, ಗಂಡ್ ಮಕ್ಳಷ್ಟೇ ದುಡಿಮೆ ಮಾಡ್ಕೊಂಬಂದು ನಿಮ್ನೆಲ್ಲ ಸಾಕ್ಬೇಕು ಅಂತಿದ್ರು ಸರ್. ಇವಾಗ ಆತರ ಅಲ್ಲ ಸರ್, ಪ್ರತಿಯೊಬ್ಬ ಮಹಿಳೆನೂ ನಾವು ದುಡಿಮೆ ಮಾಡ್ಬೇಕು, ನಾವು ಸ್ವಾವಲಂಬಿ ಆಗ್ಬೇಕು, ನಾವು ಸ್ವಾವಲಂಬಿ ಆಗಿ ನಮ್ ಬದುಕ್ ನಾವು ಕಟ್ಕೋಬೇಕು ಅಂತ ಪ್ರತಿಯೊಬ್ರು ಮಹಿಳೆಯಲ್ಲೂ ಈಗ ಆಸಕ್ತಿ ಇದೆ ಸರ್. ಸ್ವಸಹಾಯ ಸಂಘ ಮಾಡ್ಕೊಳಕ್ ಹೊರಗ್ ಬಂದಿದ್ದಾರೆ ಅಂದ್ರೆ ಅವ್ರ ಒಂದ್ ಬದುಕ್ ಕಟ್ಕೊಂತ ಇದ್ದಾರೆ ಅಂತಾನೆ ಅರ್ಥ ಸರ್. ಅವ್ರದ್ದು ಉಳಿತಾಯದ ಹಣ ಅವ್ರು ಕೂಡಿಟ್ಕೊಂಡು ಅವ್ರು ಏನೋ ಅದ್ರಲ್ಲಿ ಬಂದಿರ್ತಕ್ಕಂತ ಉಳಿತಾಯದ ಹಣವನ್ನು ಸಾಲ ತಗೊಂಡು ಆ ಸಾಲದಿಂದ ಬಂದಿರ್ತಕ್ಕಂತ ಹಣವನ್ನು ಏನಕ್ಕೋ ಒಂದು ಹೂಡಿಕೆ ಮಾಡಿ ಅದರಿಂದ ಬಂದಿರತಕ್ಕಂತ ಲಾಭದಿಂದ ಅವ್ರ ಕಟ್ಕೊಂತ ಇದ್ದಾರೆ ಸರ್.
1: ಈಗ ಮೊದ್ಲೆಲ್ಲ ನೋಡಿದ್ರೆ ಈಗ ನಮ್ಗೆ ಹಣ ಬೇಕು ಅಂತಂದ್ರೆ ಇದ್ದಂತವ್ರ ಹತ್ರ
0: ಸರ್, ಅವಾಗೆಲ್ಲ ಊರಲ್ಲಿ 2 ರೂಪಾಯಿ ಬಡ್ಡಿ ಅಂತೆ, 3 ರೂಪಾಯಿ ಬಡ್ಡಿ ಅಂತೆ, ಹಿಂಗೆ ಏನಕ್ಕಾದ್ರೂ ತಕ್ಷಣ ಬೇಕಪ್ಪ ಅಂದ್ರೆ ಏನು ನಮಗ್ ಹಸಿವಿರುತ್ತೆ ಸರ್. ಇವಾಗ ಅವ್ರು 8 ರೂಪಾಯಿ ಬಡ್ಡಿ ಆದ್ರೂ ನಾವು ತಗೋಬೇಕಾಗಿತ್ತು ಸರ್. ಇವಾಗ ಆತರ ಅಲ್ಲ ಸರ್, ಮೇನ್ ಸಂಘಗಳು ಮನುಷ್ಯ ಇವಾಗ ನಮಗ್ ಸಾಲ ಬೇಕು ಅಂದ ತಕ್ಷಣ ಫಸ್ಟ್ ತಲೆ ಬರೋದ್ ಸಂಘ, ನನ್ ಸಂಘದಲ್ಲಿ ಇದ್ದೀನಪ್ಪ, ನನ್ ಸಂಘದಲ್ಲಿ ಸಾಲ ಬರ್ಸ್ತೀನಿ, ಕಡಿಮೆ ಬಡ್ಡಿ ಬೀಳುತ್ತೆ, ಅದ್ರಲ್ಲಿ ಬಂದಿರ್ತಕ್ಕಂತ ಹಣವನ್ನು ನಾವ್ ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ಈಗ ಯಾರು ಯಾರ ಮನೇಲಿ ಸಾಲ ಕೇಳಕ್ ಹೋಗಲ್ಲ ಸರ್, ಫಸ್ಟ್ ಸಂಘದಲ್ಲೇ ಕೇಳೋದು. ಮನೇಲಿ ಬೇಡ ಅಂದ್ರೂ ಮನೇಲಿರೋ ಯಜಮಾನ್ರನ್ನ ಅತ್ತೆರ್ನ ಮಾವರ್ನ ಒಪ್ಪಿಸ್ಬಿಟ್ಟಾದ್ರೂ ಫಸ್ಟ್ ಸಂಘಗಳಲ್ಲಿ ಸಾಲ ಕೇಳ್ತಾರೆ ಸರ್.
1: ಈಗ ಹೆಚ್ಚಾಗಿ ಈಗ ಹಳ್ಳಿಗಳಲ್ಲಿ ಅಂತಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಮಹಿಳೆಯರು ಅಂತಂದ್ರೆ ಎಲ್ಲ ರೈತ ಮಹಿಳೆಯರ ಇರ್ತಾರಲ್ವಾ?
0: ಹಾ ಸರ್.
1: ಈಗ ಕೃಷಿ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಈಗ ನೀವು ಈ ತರ ಬೆಳೀರಿ, ಈ ತರ ಬೆಳೆದ್ರೆ ಈ ತರ ನಾವು ಆದಾಯವನ್ನ ತಗೊಳ್ಬಹುದು, ದಿನನಿತ್ಯ ಆದಾಯ ತಂದು ಕೊಡುವಂತ ಬೆಳೆಗಳು ಇದ್ದಾವೆ, ಈಗ 3 ತಿಂಗಳಿಗೊಮ್ಮೆ ಆದಾಯ ಕೊಡುವಂತ ಬೆಳೆಗಳು ಇದ್ದಾವೆ, ವಾರ್ಷಿಕವಾಗಿ ಕೊಡುವಂತ ಬೆಳೆಗಳು ಇದ್ದಾವೆ ಅಂದ್ರೆ ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗ್ಬೇಕಂತಂದ್ರೆ ಕೃಷಿ ಪ್ರವಾಸಗಳು ಈ ತರ ಕರ್ಕೊಂಡು ಹೋಗ್ತಾರಲ್ವಾ? ಆ ತರ ಏನಾದ್ರೂ ಕರ್ಕೊಂಡೋಗಿದ್ರೆ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ?
0: ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಕರ್ದ್ಕೊಂಡು ಹೋಗಿಲ್ಲ ಸರ್, ನಮ್ಮಲ್ಲಿ ಕೃಷಿ ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ. ಒಕ್ಕೂಟದಲ್ಲಿ ಈಗ ನಾವೆಂಗೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಯ್ಕೆ ಆಗಿದೀವಲ್ಲ ಸರ್, ಅದೇ ರೀತಿ ಅಂದ್ರೆ ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ, ಕೃಷಿ ಸಖಿ ಪಶು ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಮತ್ತೆ ಬಿಸಿ ಸಖಿ ಅಂದ್ರೆ ಈಗ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಈಗ ಹಣ ಬಿಡಿಸ್ಕೋಕಲ್ಲ ಸರ್, ವಯಸ್ಸಾದ್ರೆ ಈಗ ಆಗಲ್ಲ, ಅಲ್ಲೇ ಊರಲ್ಲೇ ಬಿಡಿಸ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ ಬಿಸಿ ಸಖಿಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಕೃಷಿ ಸಖಿ ಇರ್ತಾರಲ್ಲ,

0: ಸರ್ ಅವರು ಮಾಹಿತಿ ಕೊಡ್ತಾರೆ ಸರ್ ಅವರಿಗೆ, ಈ ತರ ಬೆಳೆಗೆ ಈ ತರ ಮಾಡಿದ್ರೆ ಇದು ಜೀವಾಮೃತ ಘನಾಮೃತ ಬೀಜಾಮೃತ ಅವರಿಗೆಲ್ಲ ತರಬೇತಿ ಕೊಡ್ಸಿದ್ದಾರೆ ಸರ್. ಆ ತರಬೇತಿ ಪಡ್ಕೊಂಡ್ಬಿಟ್ಟು ಅವರು ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಟ್ಟು ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರಿಗೆ ಅವ್ರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್.
1: ಅಂದ್ರೆ ಒಟ್ಟಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ?
0: ಹಾ ಸರ್, ಸಾಕಷ್ಟು ಇದೆ ಸರ್, ತುಂಬಾ ಜನ ಪಡ್ಕೊಂಡು ಇದ್ದಾರೆ ಸರ್. ಎಲ್ಲಾ ಮಹಿಳೆಯರು ಸ್ವಸಹಾಯ ಸಂಘಕ್ಕೆ ಸೇರಿ ನಮ್ಮ ಯೋಜನೆ ಅಡಿಲಿ ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನ ಪಡ್ಕೊಳ್ರಿ ಅಂತ ತಿಳಿಸಕ್ ಇಚ್ಛೆ ಪಡ್ತೀನಿ ಸರ್ ನಾನು.
1: ಈಗ ರೈತರಿಗಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ, ಈಗ ರಾಜ್ಯ ಸರ್ಕಾರದ್ದಾಗಿರ್ಬೋದು ಕೇಂದ್ರ ಸರ್ಕಾರದ್ದಾಗಿರ್ಬೋದು, ಇವೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಮಹಿಳಾ ಸದಸ್ಯರಿಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಪಡೆ ಆದ್ರೆ ಅಂದ್ರೆ ಇವೆಲ್ಲ ಯೋಜನೆಗಳು ನಿಮ್ಮ ಮುಖಾಂತರ ಗೊತ್ತಾಗ್ತವೆ, ಆಗ ಅವರು ಅವನ್ನೆಲ್ಲ ಯೋಜನೆಗಳನ್ನ ಪಡ್ಕೊಂಡು ಅವ್ರು ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಮೇಲ್ ಬರಬಹುದು ಅಂತ ಹೇಳ್ತೀರಾ?
0: ಹಾ ಸರ್, ಬರಬಹುದು, ಬರ್ಲಿ ಅನ್ನೋದೇ ಉದ್ದೇಶ ಸರ್. ಸಾಕಷ್ಟು ನಮಗೆ ಗೊತ್ತಿರೋ ಅಂತ ಮಾಹಿತಿ ಸಂಘಗಳಲ್ಲಿ ಭೇಟಿ ಕೊಟ್ಟು ಹೇಳ್ತೀವಿ ಸರ್. ಪ್ರತಿಯೊಬ್ರು ಈಗ ಸಂಘದಲ್ಲಿ ನಮ್ದು ಸಭೆ ಇರುತ್ತಲ್ಲ ಸರ್, ನಾವು ಮನೆ ಮನೆ ಭೇಟಿ ಕೊಟ್ಟು ನಮಗೆ ಬಂದ್ರೆ ಅದ ಯೋಜನೆ ಬಗ್ಗೆ ನಾವು ಮಾಹಿತಿ ತಿಳಿಸ್ತಾ ಇರ್ತೀವಿ ಸರ್ ಅವರಿಗೆ. ಬರ್ಲಿ, ಬಂದು ನಮ್ ಯೋಜನೆ ಬಗ್ಗೆ ಅದ್ರ ಉಪಯೋಗ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್.
1: ಒಳ್ಳೇದು ಶ್ರುತಿ ಅವರೇ, ಇಲ್ಲ ತನಕ ಈ ಒಂದು ಸ್ತ್ರೀ ಶಕ್ತಿ ಸಂಘಗಳ ರಚನೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಧನ್ಯವಾದ. ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ ಕಾರ್ಯಚಟುವಟಿಕೆ ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೇಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ

0: ಇದು ಇಂದಿನ ವನಿತಾ ವಿಹಾರ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ, ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 12:49:45.
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
4: ನಾವು ನೆಟ್ಟಾಗಿದ್ದರೆ ಲೋಕ ನೆಟ್ಟಾಗಿರ್ತದೆ.
5: ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನಿವೃತ್ತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ.

0: పదుకు జటకా బండి విధి అదర సాహేబా కుదురె నీ అవను పేర్దంతె పయణిగరు.
1: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
2: ಬದುಕು ಜಟಕ ಬಂಡಿ
1: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

ನಮ್ಮನೆಯಲ್ಲಿದ್ದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 2:40 ಭಾವಗೀತೆಗಳು ಆಲಿಸುವಿರಿ. 3 ಚಾಟ್ ಶೋ, 4 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಸಂಜೆ 5 ಕನ್ನಡ ಚಿತ್ರಗೀತೆಗಳು ಮೂಡಿ ಬರಲಿವೆ. 6 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯನ್ನು ಪ್ರೀತಿಸಿ ಈ ಕುರಿತು ಪಂಕಜ ಡಿ ನಟರಾಜ್ ಅವರಿಂದ ಮಾಹಿತಿ ಕೇಳುವರಿ. ಕೃಷಿ ಒಳಸುರಿಗಳ ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಕಡಿಯಲ್ಲಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಮೂಡಿಬರಲಿದೆ. ಈ ರಾತ್ರಿ 8 ಚಿತ್ರಗೀತೆಗಳು, 9:15 ಭಾವಗೀತೆಗಳು.

ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ, ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.

ಸಂಜೆ ಪ್ರಸಾರದಲ್ಲಿ 6:30 ವಿಜ್ಞಾನದ ಮುನ್ನಡೆ, ಈ ರಾತ್ರಿ 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ, 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ್ ದ ವಾರ್ ವಿತ್ ಇನ್ ಅಸ್ ಎಂಬ ಕಾರ್ಯಕ್ರಮ ಮೂಡಿ ಬರಲಿದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಈ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ.

0: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ ಹಾಗೂ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಹಾಗಾದರೆ ಬನ್ನಿ ಮೊದಲಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ನಟರಾಜ್ ಅವರೇ ನಮಸ್ಕಾರ.
2: ಸರ್ ನಮಸ್ತೆ ಸರ್.
1: ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುವಂತಹ ಗರ್ಭಕಂಠದ ಕ್ಯಾನ್ಸರ್ ಹಾಗಂದ್ರೆ ಏನು ಹಾಗೂ ಇದರ ಒಂದು ಮಹತ್ವ ಏನು ಹಾಗೂ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಹಾಗೂ ಇದರ ವಿರುದ್ಧ ಹೋರಾಡುವುದಕ್ಕಾಗಿ ಒಂದು ರೀತಿಯ ಲಸಿಕಾ ಅಭಿಯಾನವನ್ನು ಕೂಡ ಆಯೋಜಿಸಲಾಗ್ತಾ ಇದೆ ಅಂತ ಕೇಳಿದೀವಿ. ಮೊದಲಿನ ಪ್ರಶ್ನೆ ಅಂತಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಹಾಗೂ ಅದರ ಒಂದು ಮಹತ್ವ.

0: ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದು ಮುಂದಿನ ದಿನಗಳಲ್ಲಿ ಹೇರ್ ಸರ್ವಿಕ್ಸ್ ಆಗಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಫಸ್ಟ್ ಗೆ ಎಸಿಂಪ್ಟಮ್ಯಾಟಿಕ್ ಇರುತ್ತೆ, ಫಸ್ಟ್ ಗೊತ್ತಾಗೋದಿಲ್ಲ, ನಮಗೆ ಇನ್ಫೆಕ್ಷನ್ ಇರೋದೇ ಗೊತ್ತಿರೋದಿಲ್ಲ. ಕಾಲಾನಂತರದಲ್ಲಿ ಇದು ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ನೋವು ಬರೋದು ಅಥವಾ ಡಿಸ್ಚಾರ್ಜಸ್ ಆಗೋದು ಅದೆಲ್ಲ ಪ್ರಾರಂಭ ಆಗುತ್ತೆ. ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಇನ್ಫೆಕ್ಷನ್ಸ್, ಅದೇ ತರ ಗಂಡು ಮಕ್ಕಳಲ್ಲೂ ಕಂಡು ಬರುತ್ತೆ. ಹೆಣ್ಮಕ್ಳ ಬಗ್ಗೆನೇ ಹೆಚ್ಚು ಯಾಕೆ ಮಾತಾಡ್ತಿದ್ವಿ ಅಂದ್ರೆ ಕಾರ್ಸಿನೋಮಾ ಸರ್ವಿಕ್ಸ್ ಜಗತ್ತಿನಾದ್ಯಂತ ಇರುವಂತ ಅಂಕಿಸಂಖ್ಯೆಗಳ ಪ್ರಕಾರ 4ನೇ ಅತಿ ಪ್ರಮುಖ ಕ್ಯಾನ್ಸರ್ ಆಗಿರುತ್ತೆ ಮಹಿಳೆಯರಲ್ಲಿ. ನಾವು 1, 2, 3, 4 ಅಂತ ಮಾಡಿದಾಗ ರ್ಯಾಂಕಿಂಗ್ 4ನೇ ಕಾಮನೆಸ್ಟ್ ಕ್ಯಾನ್ಸರ್ ಅಮಾಂಗ್ ವುಮೆನ್ಸ್ ಇನ್ ದ ಜಗತ್ತಿನಲ್ಲಿ. ಅದೇ ನಾವು ಇಂಡಿಯಾಕ್ಕೆ ಬಂದು ಹೋಲಿಸಿದಾಗ ಅದು ಸೆಕೆಂಡ್ ಮೋಸ್ಟ್ ಅಂದ್ರೆ 2ನೇ ಸ್ಥಾನ ಇದೆ. ನಮ್ಗೇನು ಮಹಿಳೆಯರಲ್ಲಿ ಬರುವಂತ ಎಲ್ಲಾ ಕ್ಯಾನ್ಸರ್ಸ್ನ ನಾವು 1, 2, 3, 4 ಅಂತ ಮಾಡಿದಾಗ ಇದು 2ನೇ ಸ್ಥಾನದಲ್ಲಿ ಇದೆ. ಮೊದಲನೇ ಸ್ಥಾನ ಬೆಸ್ಟ್ ಕ್ಯಾನ್ಸರ್ಸ್ ಅಲ್ಲಿ ಬರುತ್ತೆ. ಅಂಕಿಸಂಖ್ಯೆಗಳ ಪ್ರಕಾರ ಇದು ನಿಯರ್ಲಿ 11.4% ಇನ್ಸಿಡೆನ್ಸ್ ರೇಟ್ ಅಂತೀವಿ. ಅಂದ್ರೆ 1 ಲಕ್ಷ ಮಹಿಳೆಯರನ್ನ ನಾವು ಕೌಂಟ್ ಮಾಡಿದಾಗ 11.4% ಮಹಿಳೆಯರಲ್ಲಿ ಇದು ಇನ್ಸಿಡೆಂಟ್ ಪ್ರತಿ ವರ್ಷ ಕಂಡು ಬರುವಂತ ಸಾಧ್ಯತೆ ಇದೆ. ಸೊ ಇದಕ್ಕೆ ಬ್ಯೂಟಿಫುಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಕ್ಯಾನ್ಸರ್ ನಾವು ಒಂದು ವ್ಯಾಕ್ಸಿನ್ ನಿಂದ ಪ್ರಿವೆಂಟ್ ಮಾಡಬಹುದಂದ್ರೆ ಅದು ಏಕೈಕ ನಮ್ಮ CA ಸರ್ವಿಕ್ಸ್ ಅಂತ ಏನಿದೆಯೋ ಅದಕ್ಕೆ ವ್ಯಾಕ್ಸಿನ್ ಮೂಲಕ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅವರಿಗೆ ಕಾರ್ಸಿನೋಮ ಸರ್ವಿಕ್ಸ್ ಆಗದಂಗೆ ತಡೆಗಟ್ಟುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ HPV ವ್ಯಾಕ್ಸಿನ್ ಬಗ್ಗೆ ಸುಮಾರಷ್ಟು ಕಂಟ್ರಿಗಳಲ್ಲಿ ಸುಮಾರು 2010 ಬಹಳಷ್ಟು ಪ್ರಗತಿ ಕಂಡಿದ್ದಾವೆ. ಸುಮಾರು ನಮ್ಗಿರುವಂತ ಮಾಹಿತಿ ಪ್ರಕಾರ ಮತ್ತು WHO ಕೊಟ್ಟಿರುವಂತಹ ಅಂಕಿ ಸಂಖ್ಯೆಗಳ ಪ್ರಕಾರ ಈಗಾಗಲೇ 160 ಕಂಟ್ರಿಗಳಲ್ಲಿ ಈ ವ್ಯಾಕ್ಸಿನ್ ನ ಕೊಡ್ತಾ ಇದೆ.
1: ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂತಹದ್ದು ಈ ಚಿಹ್ನೆಗಳ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ಯಾವ ಹಂತದಲ್ಲಿ ಬರ್ತದೆ ಮಹಿಳೆಯರಲ್ಲಿ, ಪ್ರಾರಂಭಿಕ ಹಂತಗಳಲ್ಲಿ ಬರ್ತದೆ ಅಥವಾ ಆನಂತರ ಬರುವಂತಹದ್ದು ಹೇಗಿದೆ?
0: ಇದು HPV ಏನು ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ಅದು ಕಾಮನ್ ಇನ್ಫೆಕ್ಷನ್ಸ್ ಸೆಕ್ಸುವಲಿ ಆಕ್ಟಿವ್ ಇರುವಂತ ಟೈಮ್ ಅಲ್ಲಿ ಬರುವಂತದ್ದು. 14ನೇ ವರ್ಷ ಆದ್ಮೇಲೆ ಸೆಕ್ಸುವಲಿ ಆಕ್ಟಿವ್ ಏಜ್ ಏನಿರುತ್ತೋ ಆ ಟೈಮ್ ಅಲ್ಲಿ ಆಗುವಂತ ಇನ್ಫೆಕ್ಷನ್ಸ್ ಇಂದ ಇದು ಕಾಯಿಲೆ CA ಸರ್ವಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಇನ್ಫೆಕ್ಷನ್ಸ್ CA ಸರ್ವಿಕ್ಸ್ ಆಗಿ ಕನ್ವರ್ಟ್ ಆಗುವಂತ ಅವಶ್ಯಕತೆ ಏನಿದೆ, ಕೆಲವರಲ್ಲಿ ಇದು ಕನ್ವರ್ಟ್ ಆಗಿ ಅದು ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇರಬೇಕು. ಆ ಪಾರ್ಟ್ ಅಲ್ಲಿ ರಿಪೀಟೆಡ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ಮುಂದೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಆಗಿ ಕನ್ವರ್ಟ್ ಆಗಿ ಆಮೇಲೆ ಅದು ನಮಗೆ CA ಸರ್ವಿಕ್ಸ್ ಆಗಿ ಕಂಡು ಬರುತ್ತೆ. ಪ್ರಾರಂಭದಲ್ಲಿ ನಮಗೆ ಇನ್ಫೆಕ್ಷನ್ಸ್ ಇದ್ದಾಗ ಇದು ಗೊತ್ತಾಗೋದಿಲ್ಲ, CA ಸರ್ವಿಸ್ ಆಗುತ್ತೆ. ಯೂಶಲಿ 35 ವರ್ಷ 45 ವರ್ಷ ಹಿಂಗೆ ಈ ತರ ಏಜ್ ಆಗ್ತಾ ಇದ್ದಂಗೆ CA ಸರ್ವಿಸ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಇದೆ.
1: ಅಂದ್ರೆ ಈಗ ಒಂದ್ಸರಿ ಈ ಕಾಯಿಲೆ ಬಂದ್ರೆ ಅದಕ್ಕೆ ಚಿಕಿತ್ಸೆ ಇದೆಯೋ ಅಥವಾ ಪೂರ್ವಭಾವಿಯಾಗಿ ಇದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಲಸಿಕೆಯನ್ನು ಹಾಕಿಸಬೇಕು ಹೇಗೆ?
0: ಇದು ಎಸಿಂಪ್ಟಮ್ಯಾಟಿಕ್ ಇರೋದ್ರಿಂದ ಜನರಲ್ಲಿ ಗೊತ್ತಾಗೋದಿಲ್ಲ, ಸೆಲ್ಫ್ ಲಿಮಿಟಿಂಗ್. ಕೆಲವು ಟೈಮ್ ವೈರಲ್ ಇನ್ಫೆಕ್ಷನ್ಸ್ ಅದರಿಗದೆ ಟ್ರೀಟ್ಮೆಂಟ್ ಸಬ್ಸೈಡ್ ಆಗ್ತವೆ ಸೈನ್ ಸಿಂಪ್ಟಮ್. ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನ ನಾವು ಕೊಡ್ತಾ ಇರ್ತೀವಿ. ಬಟ್ ನಮ್ಗೆ ಆಕ್ಚುಲಿ ಇದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಈಗ ಆಸ್ ಫಾರ್ ದ ಸರ್ಕಾರದ ನಿಯಮಗಳ ಪ್ರಕಾರ ಯಾವುದೇ ಒಂದು ಮಹಿಳೆ 35 ವರ್ಷ ಅಥವಾ 45 ಎರಡು ಟೈಮ್ ಅಲ್ಲಿ ನಾವು ಒಂದು ಟೆಸ್ಟ್ ಮಾಡ್ತೀವಿ, ಪ್ಯಾಪ್ ಸ್ಮಿಯರ್ ಅಂತೇಳಿ. ಸೊ ಪ್ಯಾಪ್ ಸ್ಮಿಯರ್ ನಾವು ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಕ್ಯಾನ್ಸರ್ ಬಂದಿರಬಹುದಾ ಅಥವಾ ಬರುವ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡ್ತೀವಿ. ಆ 35 ವರ್ಷ ಅಥವಾ 45 ಎರಡು ಸಲ ನಾವು ಮಾಡ್ಬೇಕಂತೇಳಿ ಗೈಡ್ಲೈನ್ಸ್ ಅಲ್ಲಿ ಇದೆ. ಎರಡನೇದು ಈಗ ಪ್ರಿವೆನ್ಷನ್ ಬಗ್ಗೆ ಕೇಳೋದ್ರಿಂದ ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಈ HIV ಯಾವ ತರ ನಾವು ಪ್ರಿಕಾಷನ್ಸ್ ತಾಂತಿದ್ವಿ, HIV ಬರದಂಗೆ ನಾವೇನ್ ತಡೆಗಡ್ತಾ ಇದ್ವಿ, ಎಲ್ಲವೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳು ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಿಂದ ನಾವು ಆಪ್ಷನ್ ಏನು ದೂರ ಇದ್ದಷ್ಟು ಈ ಕಾಯಿಲೆಯಿಂದ ನಾವು ರಕ್ಷಣೆ ಪಡೆಯಕ್ಕೆ ಅನುಕೂಲ ಆಗುತ್ತೆ.
1: ಆಮೇಲೆ ಈ HPV ಲಸಿಕಾ ಅಭಿಯಾನದ ಬಗ್ಗೆ
0: ಸೊ ಇದು ಈಗಾಗಲೇ ಜಗತ್ತಿನಲ್ಲಿ 160 ಕಂಟ್ರಿಗಳಲ್ಲಿ ವ್ಯಾಕ್ಸಿನ್ಸ್ ಕೊಡ್ತಾ ಇದಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಅಲ್ಲಿ ಇದು ಆಲ್ರೆಡಿ ಮುಂಚೆಯಿಂದನೂ ಇದೆ. ಮಾಹಿತಿ ಪ್ರಕಾರ 2010-11 ಇಂದನು ಈ ವ್ಯಾಕ್ಸಿನ್ಸ್ ನಮ್ಮ ಇಂಡಿಯಾದಲ್ಲಿ ಖಾಸಗಿ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ ಮನಗಂಡು WHO ದವರು ಒಂದು ಗೋಲ್ ಇಟ್ಕೊಂಡಿದ್ದಾರೆ, ಬೈ 2030 ಒಳಗಡೆ ನಾವು ಇದನ್ನ ಎಲಿಮಿನೇಷನ್ ಮಾಡಬೇಕು CA ಸರ್ವಿಸ್ ನ. ಒಂದು ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು, ಜನಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ 2030 ಇದನ್ನ ಎಲಿಮಿನೇಷನ್ ಅಂದ್ರೆ ಕಂಪ್ಲೀಟ್ ರಿಮೂವಲ್ ಅಲ್ಲ, ನೋ ಮೋರ್ ಇಟ್ ಇಸ್ ಎ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು ಅಂದ್ರೆ ಕಮ್ಯುನಿಟಿಯಲ್ಲಿ ಅಂತ ಭಾವಿಸ್ಬಿಟ್ಟು. ಇಂಪಾರ್ಟೆಂಟ್ ಅದರಲ್ಲಿ 3 ಗೋಲ್ಸ್ ಇದಾವೆ, ಅದ್ರ ಒಂದ್ ಗೋಲ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಕೊಡ್ಬೇಕು. ನಮ್ಗೇನು

0: ವಿಸಿಬಲ್ ಏಜ್ ಗ್ರೂಪ್ ಹೆಣ್ಮಕ್ಳು ಇದಾರೆ ಅವ್ರಿಗೆ ಮುಂಚಿತವಾಗಿ ಅಂದ್ರೆ ಸೆಕ್ಷುಯಲಿ ಆಕ್ಟಿವ್ ಆಗೋಕಿನ ಮುಂಚಿತವಾಗಿನೇ ನಾವು ವ್ಯಾಕ್ಸಿನೇಷನ್ ಕೊಟ್ಟಾಗ ಇದು ಪ್ರೊಟೆಕ್ಷನ್ ಸಿಗುವಂತ ಸಾಧ್ಯತೆ ಇದೆ. ಆ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಭಾರತ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿಬಿಟ್ಟು 2026 ಈ ಬಿಗಿನಿಂಗ್ ಅಲ್ಲಿ ನಮಗೆ ರಾಜ್ಯ ಮಟ್ಟದಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿ ಅವರಿಗೆ HPV ವ್ಯಾಕ್ಸಿನೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದಕ್ಕೆ ತಕ್ಕಂತೆ ಈಗ ನಾವು 3 ತಿಂಗಳು ಕ್ಯಾಂಪೇನ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಪೂರ್ವವಾಗಿ ಆಕ್ಚುಲಿ ಶೆಡ್ಯೂಲ್ಡ್ ಡೋಸ್ ಇರೋದಿದು, ಅಂದ್ರೆ ಶೆಡ್ಯೂಲ್ಡ್ ಏಜ್ ಗ್ರೂಪ್ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಮಕ್ಳಿಗೆ ಅದನ್ನ ಕೊಡಬೇಕಾಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ. ಇಮಿಡಿಯೇಟ್ ಆಗಿ ಇದಕ್ಕೆ 3 ತಿಂಗಳ ಕ್ಯಾಂಪೇನ್ ಅವಧಿಯಲ್ಲಿ 14 ರಿಂದ 15 ವರ್ಷ ಏನ್ ಹೆಣ್ಮಕ್ಳು ನಮ್ಮಲ್ಲಿ ಇದಾರೋ ಅವ್ರಿಗೆ ವ್ಯಾಕ್ಸಿನೇಷನ್ ಕೊಡಕ್ಕೆ ಸರ್ಕಾರದ ಮಾರ್ಗಸೂಚಿಗಳಿದಾವೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲೂ ನಾವು ಸಿದ್ಧ ಮಾಡಿಕೊಂಡು ಅದೇ ಪ್ರಕಾರ ಆಕ್ಷನ್ ಪ್ಲಾನ್ ಮಾಡಿ ಪ್ರತಿಯೊಂದು ಆರೋಗ್ಯ ಸಂಸ್ಥೆಗಳಲ್ಲಿ ಈ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಯಾರು ಬೇಕಾದ್ರೂ ಈ ಎಲಿಜಿಬಲ್ ಏನು ಹೆಣ್ಮಕ್ಳು ಹೇಳ್ತೀವಿ 14 ವರ್ಷದಿಂದ 15 ವರ್ಷ ಆ ಹೆಣ್ಮಕ್ಳು ಅವರ ಪೇರೆಂಟ್ ಜೊತೆ ನಮ್ಮ ನಿಯರೆಸ್ಟ್ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆ ಇದೆ. ಇಮಿಡಿಯೇಟ್ ಆಗಿ ಕೆಲವೊಂದು ಸಣ್ಣ ಪುಟ್ಟ ಪ್ರೋಟೋಕಾಲ್ಸ್ ಇದೆ, ಅದನ್ನ ಮಾಡಿಬಿಟ್ಟು ನಾವು ವ್ಯಾಕ್ಸಿನೇಷನ್ ಕೊಡಕ್ಕೆ ತಯಾರು ಮಾಡ್ಕೊಂಡಿದ್ವಿ.
1: ಸಾಮಾನ್ಯವಾಗಿ 8ರಿಂದ 10ನೇ ತರಗತಿ ಅವಧಿಯಲ್ಲಿ ಇರುವಂತಹ ಮಕ್ಕಳು ಇರ್ತಾರೆ, ಅವರಿಗೆ ಶಾಲೆಯಲ್ಲಿ ಹೋಗಿ ಇಂತಹ ಒಂದು ಲಸಿಕೆಯನ್ನು ಕೊಡುವಂತ ಒಂದು ಅಭಿಯಾನ ಏನಾದ್ರು ಮಾಡ್ತಾ ಇದ್ರು, ಅಥವಾ ನೇರವಾಗಿ ವಿದ್ಯಾರ್ಥಿನಿಯರೇ ಅವರೇ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆಯನ್ನು ಪಡಿಬೇಕು?
0: ಸರ್, ಈಗ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಈಗ ಇನ್ಸ್ಟ್ರಕ್ಷನ್ಸ್ ಇರೋದು ನಮ್ಮ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಮತ್ತೆ ಅದ್ರ ಮೇಲ್ಪೆಟ್ಟ ಲೈಕ್ ಸಮುದಾಯ ಆರೋಗ್ಯ ಕೇಂದ್ರ ಇರುತ್ತೆ, ನಮ್ಮ ತಾಲೂಕ್ ಮಟ್ಟದ ಆಸ್ಪತ್ರೆ ಇರುತ್ತೆ, ಜಿಲ್ಲಾ ಆಸ್ಪತ್ರೆ ಇರುತ್ತೆ, ಮತ್ತೆ ಅರ್ಬನ್ ಹೆಲ್ತ್ ಸೆಂಟರ್ಸ್ ಇದೆ. ಆ ಹಂತದಿಂದ ಮಾತ್ರ ವ್ಯಾಕ್ಸಿನೇಷನ್ ಕೊಡಕ್ಕೆ ಅನುಮತಿ ಇದೆ. ಹಂಗಾಗ್ಬಿಟ್ಟು ನಾವು ಸ್ಕೂಲ್ಸ್ ಗೆ ಹೋಗ್ತಾ ಇಲ್ಲ. ಸೊ ಇದು ಪೂರ್ವವಾಗಿ ನಾವು ಸ್ಕೂಲ್ಗಳಲ್ಲಿ ಇದ್ರ ಮಾಹಿತಿ ಕೊಟ್ಟಿದೀವಿ. ಆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಏನಾಗುತ್ತೋ ಅಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿ ಹೋಗಿ ನಮ್ಮ ಈ ಕ್ಯಾನ್ಸರ್ ಬಗ್ಗೆ ಮಾಹಿತಿನ ಕೊಡ್ತಾ ಇದಾರೆ, ಮತ್ತೆ ನಮ್ಮಲ್ಲಿ ಏನು ವ್ಯಾಕ್ಸಿನೇಷನ್ ಯಾವಾಗ ಮಾಡ್ತೀವಿ ಅಂತ ಮಾಹಿತಿ ಆಲ್ರೆಡಿ ಕೊಟ್ಟಾಗಿ.
1: ಈ ಲಸಿಕೆ ಕೊಡುವ ವಿಧಾನದ ಬಗ್ಗೆ ಹೇಳಿ, ಇದು ಒಂದೇ ಡೋಸ್ ಕೊಡುವಂತಹ ಅಥವಾ 2-3 ಡೋಸ್ ಕೊಡಬೇಕಾಗ್ತದೆ?
0: ಇಂಪಾರ್ಟೆಂಟ್ ಕ್ವೆಶ್ಚನ್ ಸರ್. ಈಗ ಏನಾಗಿದೆ, ಖಾಸಗಿಯಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆಗಳು ಸುಮಾರಷ್ಟು ನಡೀತಾ ಇದೆ. ಈಗ WHO ಪ್ರಕಾರ ಸುಮಾರು 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಕೊಟ್ಟರೆ ಸಾಕು, ಲೈಫ್ ಲಾಂಗ್ ಅದು ಇಮ್ಯುನಿಟಿ ಸಿಗುತ್ತೆ, ಅದು CSRV ಬರದಂಗೆ ತಡೆಯುತ್ತೆ ಅಂತ ಹೇಳಿ WHO ರೆಕಾರ್ಡ್ಸ್ ಅಲ್ಲಿ ಹೇಳುತ್ತೆ. 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಪಾಲಿಸಿನ ಅಳವಡಿಸಿಕೊಂಡಿದ್ದಾರೆ. ಪ್ರೈವೇಟ್ ಅಲ್ಲಿ 2ರಿಂದ 3 ಡೋಸ್ ಕೊಡುವಂತ ಉದಾಹರಣೆ ಇದೆ. ಮತ್ತೆ ಏಜ್ ಗ್ರೂಪ್ ನಮ್ಮ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು 14ರಿಂದ 15 ಏನ್ ಕೊಡ್ತಾ ಇದೀವಿ, ಮುಂದಿನ ದಿನಗಳಲ್ಲಿ 9ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಕೊಡಗೆ ಸರ್ಕಾರದ ಮಾರ್ಗಸೂಚಿಗಳು ಬರ್ತವೆ. ಸೊ 14ರಿಂದ 15 ವರ್ಷಕ್ಕೆ ನಾವು ಸಿಂಗಲ್ ಡೋಸ್ ಕೊಡ್ತಾ ಇದೀವಿ. ಸೊ 1 ಡೋಸ್ ತಗೊಂಡ್ಬಿಟ್ರೆ ಅವರು ಮತ್ತೆ ಮುಂದಿನ ದಿನಗಳು ಯಾವುದೇ ತರದ ಈ ಸ್ಪೆಸಿಫಿಕ್ HPV ರಿಲೇಟೆಡ್ ವ್ಯಾಕ್ಸಿನ್ಸ್ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ.
1: ಲಸಿಕೆಯನ್ನ ತೆಗೆದುಕೊಂಡ ನಂತರ ಏನಾದರೂ ಸೈಡ್ ಎಫೆಕ್ಟ್ಸ್ ಅಥವಾ ಏನಾದ್ರೂ ದುಷ್ಪರಿಣಾಮಗಳು ಕಂಡು ಬರಬಹುದು?
0: ಸರ್, ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಸುಮಾರು 160 ಕಂಟ್ರಿಯಲ್ಲಿ ಇದು ಆಲ್ರೆಡಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ನಮ್ದು ಈ ವರ್ಷದಿಂದ ಆಗ್ತಾ ಇದೆ. ಮಾಹಿತಿ ಮತ್ತೆ ಡಾಟಾದ ಪ್ರಕಾರ 55 ಕೋಟಿ ಹೆಣ್ಮಕ್ಳಿಗೆ ಅರೌಂಡ್ ದ ವ್ಯಾಕ್ಸಿನೇಷನ್ ಕೊಟ್ಟಾಗಿದೆ. ಅವೆಲ್ಲವೂ ರಿಪೋರ್ಟ್ಸ್ ಏನ್ ಹೇಳುತ್ತೆ, ಇದರಲ್ಲಿ ಯಾವುದೇ ತರದ ಮೇಜರ್ ಅಡ್ವರ್ಸ್ ರಿಯಾಕ್ಷನ್ಸ್ ಅಂತ ಇರೋ ತರದ ದುಷ್ಪರಿಣಾಮಗಳು ಇದರಲ್ಲಿ ಕಂಡು ಬಂದಿಲ್ಲ. ಯಾವುದೇ ಒಂದು ಇಂಜೆಕ್ಷನ್ ಇರುವಂತ ನೋವಾಗುತ್ತೆ, ಆ ಸೈಟ್ ಅಲ್ಲಿ ಏನು ಇಂಜೆಕ್ಷನ್ ಅಲ್ಲಿ ನೋವಾಗ್ಬಹುದು, ಸ್ವಲ್ಪ ಬಾವು ಬರಬಹುದು, ಸ್ವಲ್ಪ ಜ್ವರ ಬರಬಹುದು, ಇಷ್ಟು ಬಿಟ್ರೆ ಯಾವುದೇ ತರದ ಮೇಜರ್ ದುಷ್ಪರಿಣಾಮಗಳು ಕಂಡು ಬಂದಿಲ್ಲ.
1: ಲಸಿಕೆಯನ್ನು ಅಂದ್ರೆ ಸರ್ಕಾರಿ ಇಲಾಖೆ ವತಿಯಿಂದ ನಡೆಯುವಂತಹ ಉಚಿತವಾಗಿ ನಡೀತದೆ, ಯಾವುದೇ ಒಂದು ಫೀಸ್ ಅಂತ ಏನು ಇರೋದಿಲ್ಲ.
0: ಸರ್, ಇದ್ರಲ್ಲಿ ಏನಾಗಿದೆ ಅದೊಂದು ಇಂಪಾರ್ಟೆಂಟ್ ಬಿಕಾಸ್ ಸರ್ಕಾರ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸು. ಈಗ ಒಂದು ವ್ಯಾಕ್ಸಿನ್ ಗೆ 4,000 ರೂಪಾಯಿ ಖರ್ಚಾಗುತ್ತೆ. ಒಂದ್ ಮಗುಗೆ ನಾವು ವ್ಯಾಕ್ಸಿನ್ ಕೊಟ್ರೆ ಆ ವ್ಯಾಕ್ಸಿನ್ ಕಾಸ್ಟ್ 4,000 ರೂಪಾಯಿ ಇದೆ, ಅದ್ ನಮಗೆ ಮಾಹಿತಿ ಬಂದಿರೋ ಪ್ರಕಾರ. ಸೊ ಅಷ್ಟು ವ್ಯಾಕ್ಸಿನ್ ಯಾವುದೇ ರೀತಿಯ ಫೀಸ್ ಇಲ್ದಂಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಎಲ್ಲಾ ವರ್ಗದ ಜನಗಳಿಗೆ ನಾವು ಕೊಡಕ್ಕೆ ಸಿದ್ಧರಾಗಿದೆ.
1: ಈಗ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಅಭಿಯಾನದ ಬಗ್ಗೆ ಹೇಳಿ, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಅಭಿಯಾನ ನಡೀತಿದೆ ಅಂತ ಹೇಳಿದ್ರೆ, ಇದರ ಅನುಷ್ಠಾನ ಹೇಗಾಗ್ತಾ ಇದೆ?
0: ಸರ್, ಈಗ ಇದು ಪೂರ್ವಭಾವಿಯಾಗಿ ನಮ್ಗೆ ಬಂದಂತ ಮಾರ್ಗಸೂಚಿಗಳನ್ನೆಲ್ಲ ತಗೊಂಡ್ಬಿಟ್ಟು ಮೊನ್ನೆ ಮುಖ್ಯ ಕಾನೂನು ನಿರ್ವಹಣಾಧಿಕಾರಿಗಳ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದೀವಿ. ಅಂದ್ರೆ ಅವರು ಮಕ್ಕಳು ಅವ್ರ ಹತ್ರ ಇರೋದ್ರಿಂದ ಸೊ ಅವ್ರ ಕೋಆಪರೇಷನ್ ತುಂಬಾ ಬೇಕಾಗುತ್ತೆ. ಸೊ ನಮಗಿಂತ ಚೆನ್ನಾಗಿ ಅವರು ಕಮ್ಯುನಿಕೇಶನ್ ಮಾಡ್ತಾರೆ, ಅವ್ರ ಮಕ್ಕಳು ಅವರ ಅಂಡರ್ ಇರೋದ್ರಿಂದ. ಸೊ ಅದನ್ನ ಒಂದು ಹಂತದಲ್ಲಿ ಮಾಡಿದೀವಿ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಇನ್ನೊಂದು ಸಭೆಯನ್ನ ಬೇರೆ ಇತರ ಇಲಾಖೆ ಲೈಕ್ ತಹಸೀಲ್ದಾರು, ಇಒ, ತಾಲೂಕ್ ಪಂಚಾಯತ್ಗಳು, ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ರಿಲೇಟೆಡ್, ಮತ್ತೆ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಏನಂತೀವಿ ಅವು, ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಮತ್ತೆ ನಮ್ಮ ಇಲಾಖೆ ಎಲ್ಲ ಸೇರ್ಕೊಂಡ್ಬಿಟ್ಟು ಮತ್ತೊಂದು ಮೀಟಿಂಗ್ ಮಾಡಿದ್ವಿ. ಜನ ಸಮುದಾಯದಲ್ಲಿ ಕೆಲವೊಂದು ತಪ್ಪು ಅಭಿಪ್ರಾಯಗಳು ಆಲ್ರೆಡಿ ಬಂದಿದ್ದಾವೆ, ಅವನ್ನೆಲ್ಲ ಹೋಗಲಾಡಿಸಿ ಇದು ವ್ಯಾಕ್ಸಿನೇಷನ್ ನಮ್ಮ ಜಿಲ್ಲೆಯಲ್ಲಿ ಅರ್ಹ ಎಲ್ಲ ಹೆಣ್ಮಕ್ಳಿಗೆ ಸಿಗೋದಕ್ಕೆ ಎಲ್ಲ ಇಲಾಖೆಗಳು ಕಂಕಣಬದ್ಧವಾಗಿ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಮಾನ್ಯ ಸಿಒ ಸರ್ ಅದನ್ನು ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡ್ತೀವಿ ಅಂತ ಸರ್ ಹೇಳಿದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನಮ್ಮ ಏನು ಪೇರೆಂಟ್ಸ್ ಇದ್ದಾರೆ, ಎಲಿಜಿಬಲ್ ಮಕ್ಕಳ ಪೇರೆಂಟ್ಸ್ ಇದೆ, ಅವ್ರು ರಿಕ್ವೆಸ್ಟ್ ಮಾಡೋದು ಯಾವುದೇ ತರದ ನೆಗೆಟಿವ್ ನ್ಯೂಸ್ ಗೆ ದಯವಿಟ್ಟು ತಲೆ ಕೆಡಕ್ ಹೋಗ್ಬೇಡಿ. ಅಪಪ್ರಚಾರಗಳಿಗೆ ಯಾವ್ದಕ್ಕೂ ತಾವು ಒಳಗಾಗದೆ ತಮ್ಮ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ ಸಿ ಎ ಸರ್ವಿಕ್ಸ್ ಕಾಯಿಲೆಯಿಂದ ಬರದಂಗೆ ನೋಡ್ಕೊಬೇಕಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ.
1: ಒಳ್ಳೇದು ಡಾಕ್ಟರ್ ನಟರಾಜ್ ಅವರೇ, ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ HPV ಲಸಿಕೆಯನ್ನು ಕೊಡಿಸುವಂತಹ ಒಂದು ಅಭಿಯಾನ ನಡೀತಾ ಇದೆ, ಇದರ ಅನುಷ್ಠಾನ ಹೇಗೆ ನಡೀತಾ ಇದೆ, ಜೊತೆಗೆ ಇದನ್ನ ಕೊಡಿಸುವುದರಿಂದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ ನ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಹಿಳೆಯರು ಅದನ್ನ ಹತೋಟಿ ಮಾಡಬಹುದು, ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ
0: ಸರ್. ಅದು ತಕ್ಕಂತ ಇನ್ನೊಂದು ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಅಲ್ಲೇ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರ ಮೂಲಕ ಕೆಲವೊಂದು ವಿಡಿಯೋಸ್ ಮಾಡಿ ಜನರಲ್ಲಿ ವಿಶ್ವಾಸ ಮೂಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದೀವಿ. ಅದೇ ತರ ನಮ್ಮನ್ನ ಜಿಲ್ಲಾಧಿಕಾರಿಗಳು ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ, ಪಬ್ಲಿಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ತಮ್ಮ ಎಲ್ಲ ಎಲಿಜಿಬಲ್ ಮಕ್ಕಳು ಇನ್ ಟೈಮ್ಗೆ ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಸುರಕ್ಷಿತ ಸಮಾಜ ಕಟ್ಕೊಳ್ಳೋದಕ್ಕೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಲ್ಲಿ ಆಗುವಂತ ತೊಂದರೆಯನ್ನ ಪ್ರಿವೆಂಟ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಇನ್ನೊಂದ್ಸಲ ಮತ್ತೆ ರಿಕ್ವೆಸ್ಟ್ ಮಾಡಿ ತಮಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಮ್ದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.
2: ಒಳ್ಳೇದು, ನಮಸ್ಕಾರ. ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನ ಕೇಳಿದ್ರಲ್ಲ. ಈಗ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಕೇಶವರಾಜ್ ಅವರೇ ನಮಸ್ಕಾರ.
3: ನಮಸ್ತೆ ಸರ್.
1: ಬೇರೆ ಕಾಲಗಳಿಗೆ ಹೋಲಿಸಿದಾಗ ಈ ಬೇಸಿಗೆ ಕಾಲ ಎನ್ನುವಂತಹದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ
3: ನೋಡಿ. ಆಯುರ್ವೇದದಲ್ಲಿ ನಾವಿದನ್ನು ವಸಂತ ಋತು ಅಂತ ಕರೀತೇವೆ. ವಸಂತ ಋತುಗೆ ಆಯುರ್ವೇದದಲ್ಲಿ ಬಹಳ ಒಂದು ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ಈ ವಸಂತ ಋತುವಲ್ಲಿ ನಮ್ಮ ವಾತಾವರಣ ಬಹಳ ಚೆನ್ನಾಗಿರ್ತದೆ, ಹೂಗಳು ಬಿಡುವಂತ ಕಾಲ, ಹಣ್ಣುಗಳು ಆಗುವಂತ ಕಾಲ. ಸೊ ಇದಕ್ಕೆ ಬಹಳ ಮಹತ್ವ ಇರುವಂತ ಕಾಲ. ಆದ್ರೆ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಶರೀರದ ಎನರ್ಜಿ ಕಡಿಮೆ ಆಗುವಂತ ಕಾಲ ಅಂತ ಕರಿತೇವೆ. ಶರೀರದ ಅಗ್ನಿ ಅಂತ ಹೇಳುವಂತದ್ದು ಆಹಾರದ ಕರಗಿಸುವಂತ ಶಕ್ತಿ ತುಂಬಾ ಕಡಿಮೆ ಇರ್ತದೆ. ಶರೀರಕ್ಕೆ ಎನರ್ಜಿ ಲಾಸಿಂಗ್ ಟೈಮ್ ಅಂತ ಹೇಳುವಂತದ್ದು ಈಗಿನ ವಸಂತ ಋತು ಕಾಲದಲ್ಲಿ ಆಗುವಂತದ್ದು. ಚಳಿಗಾಲದಲ್ಲಿ ಆದಂತಹ ಕಫ ವೃದ್ಧಿ ಅಂತ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೇವೆ, ಇದು ಈಗ ಕಫ ವಿಲಯನ ಆಗಿ ಅಂದ್ರೆ ಸೂರ್ಯನ ಅತಿ ಪ್ರತಾಪವಾದಂತಹ ಬಿಸಿಲಿನ ತಾಪದಿಂದ ಕಫ ವಿಲಯನ ಆಗಿ ಅದರಿಂದಾಗಿ ಶರೀರದಲ್ಲಿ ಕಫದ ದೋಷಗಳು, ಕಫ ವಿಕೃತಿ ಅಂತ ಹೇಳ್ತೇವೆ. ಅಂದ್ರೆ ಶರೀರದಲ್ಲಿ ನಾವು ಹೇಳೋದು ಕೆಮ್ಮು ಅದಕ್ಕೆ ಮಾತ್ರ ನಾವು ಕಫ ಅಂತ ಕರೆಯುವಂತದ್ದಲ್ಲ, ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಫ ವಿಲಯನಗಳು ಉಂಟಾಗಿ ಇದರಿಂದ ದೋಷಗಳು ಜಾಸ್ತಿಯಾಗಿ ಶರೀರದಲ್ಲಿ ರೋಗ ಉತ್ಪಾದನೆ ಆಗುವಂತದ್ದು ಸಂಭವ ಇರ್ತದೆ. ಅದಕ್ಕೆ ಈ ವಸಂತ ಋತು ಕಾರಣ ಆಗಿರ್ತದೆ. ವಸಂತ ಋತುವಲ್ಲಿ ವಾತಾವರಣದಲ್ಲಿ ಕೂಡ ಬಹಳ ವ್ಯತ್ಯಾಸಗಳಾಗಿರ್ತದೆ. ವಾತಾವರಣದಲ್ಲಿ ಪರಾಗಗಳು ಅತಿಯಾಗಿ ಜಾಸ್ತಿ ಆಗಿರ್ತದೆ, ಧೂಳು ಕಣಗಳು ಜಾಸ್ತಿ ಆಗಿರುತ್ತೆ, ಯಾಕಂದ್ರೆ ಬಿಸಿಲಿನ ತಾಪ ಜಾಸ್ತಿ ಇರ್ತದೆ. ನಮಗೆ ಈ ಎಲರ್ಜಿಗಳು ಕಾಣಿಸಿಕೊಳ್ಳುವಂತದ್ದು ಇದೆಲ್ಲ ನಮಗೆ ಈ ವಸಂತ ಋತುವಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ವಸಂತ ಋತು ಅಂತ ಹೇಳುವಂತದ್ದು ವಸಂತ ಋತು ಬಂದಾಗ ಮಾವು ಚಿಗುರಲೇಬೇಕು, ಹೌದು. ಸೊ ಎಲ್ಲ ಚಿಗುರೆಲೆಗಳು ಆಗುವಂತಹ ಸಮಯ, ಹೂ ಹಣ್ಣುಗಳು ಬರುವಂತಹ ಸಮಯ, ಮನುಷ್ಯನು ಅದನ್ನು ಸೇವನೆ ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕೊಳ್ಳಿ ಕೂಡ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾನು ಹೇಳುವುದು ಚಿಗುರೆಲೆಗಳಿಂದ ಮಾಡಿದಂತಹ ಅಡಿಗೆ ಪದಾರ್ಥಗಳಾಗಿರ್ಬೋದು, ಇದು ಒಳ್ಳೇದು.
1: ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಈ ಬೇಸಿಗೆ ಕಾಲದಲ್ಲಿ ಬರ್ತವೆ
3: ನೋಡಿ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಬಹಳಷ್ಟು ನಮಗೆ ಶರೀರದಲ್ಲಿ ಬೇರೆ ಬೇರೆ ರೀತಿಯಾದ ರೋಗಗಳು ನಮಗೆ ಕಾಣಿಸ್ಲಿಕ್ಕೆ ಸಿಗ್ತದೆ. ನಾನು ಒಂದೊಂದೇ ಆಗಿ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜ್ವರ. ಈ ಋತುವಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಬಹಳ ಸಾಮಾನ್ಯ, ಸಾಮಾನ್ಯವಾಗಿ ಮಕ್ಕಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನೀರು ಕುಡಿತಾರೆ, ಅದೇ ರೀತಿ ಈ ಹಣ್ಣುಗಳ ಕೆಲವೊಂದು ಸೇವನೆ ಮಾಡ್ತಾರೆ, ಸ್ವಲ್ಪ ದೊಡ್ಡ ಮಕ್ಕಳು ಹೊರಗಡೆ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾರೆ, ಎಣ್ಣೆ ತಿಂಡಿಗಳ ಸೇವನೆ ಮಾಡ್ತಾರೆ. ಇದರಿಂದಾಗಿ ಒಂದು ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಒಂದು ಜ್ವರ ಕಾಣಿಸಿಕೊಳ್ಳೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎರಡನೇದಾಗಿ ಕೆಮ್ಮು. ಈ ಜ್ವರ ಕಾಣಲಿಕ್ಕೆ ಬರುವಂತದ್ದರ ಒಟ್ಟಿಗೆ ಕೆಮ್ಮು ಅಥವಾ ನಮ್ಮ ಗಂಟಲಿನ ಉರಿಯೂತ ಅಂತ ನಾವು ಹೇಳ್ತೇವೆ, ಅಥವಾ ಟಾನ್ಸಿಲ್ಸ್ ಅಂತ ಹೇಳ್ಬೋದು, ಈ ತರದ ಕಾಮನ್ ಆಗಿ ಕಾಣಿಸುವಂತದ್ದು. ಅದೇ ರೀತಿ ತಲೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು. ಇದು ತಲೆನೋವು ಅಂತ ಹೇಳಿದ ಕೂಡಲೇ ನಾವು ಹೆದರುವಂತದ್ದು ಏನಿಲ್ಲ, ದೊಡ್ಡ ರೋಗ.

0: ಆಗಿರ್ಲಿಕ್ಕಿಲ್ಲ. ಸಿಂಪಲ್ ಆಗಿ ತಲೆಯ ಭಾಗದಲ್ಲಿ ಕಫ ಗಟ್ಟಿ ಕಟ್ಟಿದ್ರಿಂದ ನಾವು ಆಯುರ್ವೇದದಲ್ಲಿ ಪ್ರತಿಷ್ಠಾಯ ನಾಸನಾಹ ಅಂತ ಹೇಳ್ತೇವೆ. ನಿಮ್ಗೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳುದ್ರೆ ಸೈನಸೈಟಿಸ್ ಅಂತ ಹೇಳುವಂತದ್ದು. ಈ ತಲೆ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂತದ್ದು, ಕಣ್ಣಿನ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವ, ಮೂಗಿನ ಭಾಗದಲ್ಲಿ ಅಂದ್ರೆ ಮೂಗಿನ ಒಂದು ಭಾಗದಲ್ಲಿ ಮುಖದಲ್ಲಿ ನೋವು ಕಾಣಿಸಿಕೊಳ್ಳುವಂತ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದು ಬಹಳ ಸಾಮಾನ್ಯವಾದಂತದ್ದು. ಅದೇ ರೀತಿ ಕೋಲ್ಡ್, ಶೀತ ನೆಗಡಿ ಕೆಮ್ಮು, ಅದೇ ರೀತಿ ಜ್ವರ, ಇದು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಒಂದು ತೊಂದರೆ ಈ ಬೇಸಿಗೆಗಾಲದಲ್ಲಿ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ನೀರು ಹಾಗೂ ಆಹಾರ. ಯಾಕೆಂತ ಹೇಳಿದ್ರೆ ನಾವು ಹೊರಗಡೆ ನೀರು ಕುಡಿತೇವೆ, ನೀರನ್ನು ಶುದ್ಧೀಕರಣ ಮಾಡಿರುವುದಿಲ್ಲ, ಈಗ ಬೇಸಿಗೆಗಾಲದಲ್ಲಿ ನೀರಿನ ಕೊರತೆ ಕಾಣಿಸಿಕೊಳ್ಳುವ ಸಂಭವ ಇರ್ತದೆ. ಅದರಿಂದಾಗಿ ನಾವು ಈಗ ಒಂದು ವೇಳೆ ಬಾವಿಯ ನೀರು ಅಥವಾ ಈ ಟ್ಯಾಪ್ ವಾಟರ್, ಈಗ ನಮಗೆಲ್ಲ ಸಿಗುವಂತ ಟ್ಯಾಪ್ ವಾಟರ್ ಈಗ ಅದು ಎಷ್ಟು ಮಟ್ಟಿಗೆ ಶುದ್ಧೀಕರಣ ಆಗಿದೆ ಅಂತ ಹೇಳುದು ನಮಗೆ ಗೊತ್ತಿಲ್ಲ. ಸೊ ಶುದ್ಧೀಕರಣ ಆಗದೇ ಇರುವಂತದ್ದಾಗಿರ್ಬೋದು. ಸೊ ಅದಕ್ಕೆ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳುವಂತದ್ದು. ನಾವು
1: ಕುದಿಸಿ ಆರಿಸಿದ
0: ನೀರನ್ನೇ ಕುಡಿಬೇಕು ಅಂತ ಹೇಳುವಂತದ್ದು ನಾವು ಈ ತಿಂಗಳಲ್ಲಿ ಡಾಕ್ಟರ್ಗಳಾಗಿ ನಾವು ಅದನ್ನು ಎಲ್ಲಾ ಪೇಷಂಟ್ ನಾವು ಹೇಳ್ತೇವೆ. ಇನ್ನು ಆಹಾರದಲ್ಲಿ ನೋಡ್ಕೊಂಡ್ರೆ ನಾವು ಕೆಲವೊಂದು ಹಣ್ಣುಗಳು ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಸೇವನೆ ಮಾಡ್ತೇವೆ. ನಾನು ನೋಡಿದ ಪ್ರಕಾರ ಬಹಳಷ್ಟು ಮಕ್ಕಳಲ್ಲಿ ಕಲ್ಲಂಗಡಿ ಸೇವನೆ ಮಾಡಿದ್ರೆ, ದ್ರಾಕ್ಷೆ ಗ್ರೇಪ್ಸ್ ಅನ್ನು ಸೇವನೆ ಮಾಡಿದ್ರೆ, ಅದೇ ರೀತಿ ಕುಕ್ಕುಂಬರ್ ನಮ್ಮ ಮುಳು ಸೌತೆಯನ್ನು ಸೇವನೆ ಮಾಡಿದ್ರೆ, ಇದರಿಂದಾಗಿ ಗಂಟಲ ನೋವು ಕಾಣಿಸಿಕೊಳ್ಳುವಂತದ್ದು ಈ ಸೀಸನ್ ಅಲ್ಲಿ ಇಫೆಕ್ಟ್ ಆಗ್ತದೆ. ಅದೇ ರೀತಿ ನಾವು ಹೇಳ್ಬೋದು, ಈಗ ಮಕ್ಕಳು ಏನ್ ಮಾಡ್ತಾರೆ, ಹೊರಗಡೆ ಆಟ ಆಡ್ತಾರೆ, ತಲೆಯಲ್ಲಿ ಬೆವರು ಉಳಿತದೆ, ಸಿಕ್ಕಾಪಟ್ಟೆ ಬೆವರು ಬಂದು, ಇದರಿಂದಾಗಿ ಕೂಡ ಅವರಿಗೆ ಗಂಟಲ ನೋವು ಉರಿಯೂತ ಬರುವಂತಹ ಸಂಭವಗಳು, ಕಿವಿ ನೋವುಗಳು ಬರುವಂತಹ ಸಂಭವಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಅಜೀರ್ಣ ಆಗುವಂತದ್ದು, ಈ ತರದ್ದು ನಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬಹಳ ಕಾಮನ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲರ್ಜಿಗಳು, ನಿಮಗೆ ಎಲರ್ಜಿ ಚರ್ಮದಲ್ಲಿ ಆಗಿರ್ಬೋದು, ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಬರುವಂತದ್ದು, ಕಣ್ಣು ತುರಿಸುವಂತದ್ದು, ಕಿವಿ ತುರಿಸುವಂತದ್ದು, ಗಂಟಲು ತುರಿಸುವಂತದ್ದು, ಇದು ಈ ತುರಿಸುವಿಕೆ ಅಂತ ಹೇಳುವಂತದ್ದು ಏನಿದೆಯಲ್ಲ, ಇದು ಎಲರ್ಜಿಯಿಂದಲೇ ಬರುದು. ಅದು ಈ ಮಾರ್ಚ್ ಏಪ್ರಿಲ್ ಮೇಲೇ ನಮಗೆ ಅತಿಯಾಗಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಂಭವ ಇರುತ್ತದೆ. ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳು ನಾನು ಹೇಳ್ತಾ ಇದ್ದೆ. ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು, ಚರ್ಮದ ಉರಿ, ಈ ತರದ್ದು ಕೂಡ ನಮಗೆ ಈ ವಸಂತ ಋತುವಲ್ಲಿ ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಿಮಗೆ
1: ಈಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯವಾದಂತಹ ಒಂದು ಜೀರ್ಣಶಕ್ತಿಯ ಒಂದು ಮತ್ತ ಇರ್ತದಲ್ಲ, ಅದಕ್ಕಿಂತ ಕುಸಿತ ಆಗ್ತವೆ, ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಅಂತ, ಇದು ನಿಜವಾ?
0: ಹೌದು, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೋಡಿ, ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಶಿಶಿರ ವಸಂತ ಗ್ರೀಷ್ಮ ಋತು ಅಂತ ಹೇಳೋ ಮೂರು ಋತುಗಳಲ್ಲಿ ನಮಗೆ ಅದನ್ನು ಆಹಾರವನ್ನು ಡೈಜೆಸ್ಟ್ ಮಾಡುವ ಶಕ್ತಿಯು ಕಡಿಮೆ ಆಗ್ತದೆ, ಅದೇ ರೀತಿ ಹಸಿವು ಕೂಡ ಕಡಿಮೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ನೋಡಿ, ಹಸಿವು ಬರೀ ಕಡಿಮೆ ಆಗುವಂತದ್ದಲ್ಲ, ತನ್ನ ಜೀರ್ಣಕ್ರಿಯೆ ಅಥವಾ ಜೀರ್ಣ ಶಕ್ತಿ ಅವನಿಗೆ ಕಡಿಮೆ ಆಗಿರ್ತದೆ, ಬೆಂಕಿ ಇರೋದಿಲ್ಲ ಅಂತ ಹೇಳ್ಬೋದು ನಮಗೆ, ಅಂದ್ರೆ ಹೊಟ್ಟೆಯಲ್ಲಿ ಕರಗಿಸುವಂತ ಶಕ್ತಿ ಅವರಿಗೆ ಕಡಿಮೆ ಆಗಿರ್ತದೆ ಈ ಮೂರು ಋತುಗಳಲ್ಲಿ. ನಿಮಗೆ ಸಾಧಾರಣ ನಾನು ಹೇಳಿದ್ರೆ, ಕಳೆದ ಎರಡು ತಿಂಗಳಿಂದ ಶುರುವಾಗಿ ಇನ್ನೊಂದು ಎರಡು ತಿಂಗಳವರೆಗೆ ನಾನು ಹೇಳುವಂತದ್ದು, ಎಲ್ಲರಿಗೂ ಕೂಡ ತನ್ನ ಆಹಾರವನ್ನು ತಿಂದು ಜಗಿದು ಅದನ್ನು ಕರಗಿಸುವಂತ ಶಕ್ತಿ ಏನಿರ್ತದೆ ಅದು ಬಹಳ ಕಡಿಮೆ ಆಗಿರ್ತದೆ. ಅದಕ್ಕೆ ನೋಡಿ, ನೀವು ನೋಡಿರ್ಬೋದು ಎಲ್ಲರಲ್ಲಿ ಕೂಡ, ಜಾಸ್ತಿಯಾಗಿ ನೀರು ಕುಡಿಯುವಂತ ಅನಿಸದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಊಟ ಮಾಡಿದ್ದು ಸ್ವಲ್ಪ ಊಟ ಮಾಡಿದ್ರು ಕೂಡ ಸಾಕು ಅಂತ ಹೇಳುವಂತ ಭಾವ ಇರ್ತದೆ.
1: ಹಸಿವೆಗಿಂತ ದಾಹ ಜಾಸ್ತಿ
0: ಇರ್ತದೆ. ಹೌದು,
1: ಈಗ ಆಹಾರದ ಕ್ರಮದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಮಾಡಬೇಕಾಗ್ತದೆ ಅಂತ ಬೇಸಿಗೆ ಕಾಲದಲ್ಲಿ. ಈ ಬದಲಾವಣೆಗೆ ಒಂದು ಅಗತ್ಯ ಏನು ಮತ್ತು ಹೇಗೆ ಮಾಡಿಕೊಳ್ಳುವಂತಹದ್ದು?
0: ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂತಹ ರಿಸಲ್ಟ್ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ, ನಾನು ನನ್ನ ಪೇಷಂಟ್ ಗಳಿಗೆ ಎಲ್ಲರಿಗೂ ಹೇಳೋದಿದೆ, ಡಾಕ್ಟರ್ ಹತ್ರ ಹೋಗ್ಬೇಡಿ, ನಿಮ್ಮ ಆಹಾರದಲ್ಲೇ ಋತುಗನುಸಾರವಾಗಿ ಆಹಾರವನ್ನು ಚೇಂಜ್ ಮಾಡ್ಕೊಳ್ಳಿ, ಅದರಿಂದಾಗಿ ನಿಮ್ಮ ಆರೋಗ್ಯ ನಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಏನ್ ಮಾಡಬಹುದು ನಮಗೆ, ಈ ಋತುವಲ್ಲಿ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ತಿಕ್ತ ಕಟು ಕಷಾಯ ದ್ರವ್ಯಗಳನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಹಿ ಇರುವಂತ ಆಹಾರ ಪದಾರ್ಥಗಳು ಅಥವಾ ಸ್ವಲ್ಪ ಈ ನಾವು ತಂಬುಳಿಗಳಂತ ಹೇಳ್ತೇವೆ, ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದಂತಹ ಸ್ವಲ್ಪ ಕಹಿ ಇರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಅದೇ ರೀತಿ ಕಷಾಯ ರಸಗಳು ಅಂತ ಹೇಳ್ತೇವೆ, ಕಷಾಯ ರಸ ಅಂತ ಹೇಳಿದ್ರೆ ಪಂಜೆಂಟ್ ಅಂತ ಹೇಳ್ಬೋದು, ಚೊಗರು ಇರುವಂತಹ ಆಹಾರ ಪದಾರ್ಥಗಳು. ಅಂದ್ರೆ ಯಾಕೆ ಇದನ್ನು ನಾವು ಹೇಳಿದೇವೆ ಅಂತ ಹೇಳಿದ್ರೆ, ಇದೆಲ್ಲವೂ ಬಹಳ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಬಹಳ ಈಸಿಯಾಗಿ ನಮಗೆ ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಕಾರಣ, ಆಯುರ್ವೇದದಲ್ಲಿ ಇದನ್ನು ಈ ತರದ ರಸಗಳಿರುವಂತದ್ದು, ರಸ ಅಂತ ಹೇಳಿದ್ರೆ ಈ ತರ ರುಚಿ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿ, ಇದರಿಂದಾಗಿ ಏನಾಗ್ತದೆ, ಕಫ ವೃದ್ಧಿ ಆಗೋದಿಲ್ಲ ಅಥವಾ ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದಿಲ್ಲ, ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಕರಗಿಸ್ಲಿಕ್ಕೆ ಆಗದೇ ಇರುವಂತಹ ಶಕ್ತಿಯನ್ನು ನಮಗೆ ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಆದ ಕಾರಣ ಆದಷ್ಟು ವೇಗವಾಗಿ ನಮಗೆ ಏನು ಕರಗಿಸುವಂತಹ ಆಹಾರ ಪದಾರ್ಥಗಳೇನಿದೆ ಅದನ್ನು ಸೇವನೆ ಮಾಡಬೇಕು. ಏನೇನು ಅಂತ ಹೇಳಿದ್ರೆ, ನಮಗೆ ಕೆಲವೊಂದು ನಾನು ಉದಾಹರಣೆಗಳನ್ನು ಹೇಳಬಹುದು. ಉದಾಹರಣೆಗೆ ನಮ್ಮ ಹಳ್ಳಿಗಳಲ್ಲಿ ಬಹಳ ಒಂದು ಚೆನ್ನಾಗಿ ಒಂದು ಪದ್ಧತಿ ಇದೆ, ಹಳೆ ಅಕ್ಕಿ ಅಂತ ಹೇಳಿದ್ರೆ ಅವ್ರು ಮುಡಿ ಕಟ್ಟಿ ಅದನ್ನು ಅಟ್ಟದಲ್ಲಿ ಇಟ್ಟಿರ್ತಾರೆ, ಅದರ ಸೇವನೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಹೇಳಿದೆ ಪುರಾಣ ಶಾಲಿ ಅಂತ ಹೇಳ್ತೇವೆ, ಅದಕ್ಕೆ ಓಲ್ಡ್ ರೈಸ್ ಅಂತ ಹೇಳಿ ಈ ಆಹಾರವನ್ನು ಸೇವನೆ ಮಾಡುವಂತದ್ದು, ಬಾರ್ಲಿಯ ನೀರು ಕುಡಿಯುವಂತದ್ದು, ಬಾರ್ಲಿಯ ಗಂಜಿ ಮಾಡಿ ಸೇವನೆ ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ವೀಟ್ ಗೋಧಿಯ ಸೇವನೆ ಕೂಡ ಬಹಳ ಒಂದು ಒಳ್ಳೆಯದಂತಹ ಆಹಾರ ಈ ಸಮಯಕ್ಕೆ. ಅದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ನಾವು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾಕಂತ ಹೇಳಿದ್ರೆ, ನಮಗೆ ಸಿಗುವಂತದ್ದು ಈರುಳ್ಳಿ ಏನಿದೆ ದೊಡ್ಡ ಈರುಳ್ಳಿ ಇರ್ತದೆ, ಸಣ್ಣ ಈರುಳ್ಳಿ ಬರ್ತದೆ ಸಾಂಬಾರು ಒಣ ಅಂತ ನಾವು ಕರಿತೇವೆ, ಅದು

0: ಬಹಳ ಉತ್ತಮವಾದಂತಹ ಔಷಧೀಯ ಗುಣ ಇರುವಂತಹ ಒಂದು ನೀರುಳ್ಳಿ ಆಗಿರುತ್ತೆ. ಅದನ್ನ ನಾವು ಜಾಸ್ತಿ ಯೂಸ್ ಮಾಡಬೇಕು. ಅದೇ ರೀತಿ ಜೀರಿಗೆ, ಕೊತ್ತಂಬರಿ ಇದನ್ನ ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ಅರಿಶಿನ, ಅರಿಶಿನ ಯೂಸ್ ಕೂಡ ಬಹಳ ಉತ್ತಮ. ನೋಡಿ, ಈ ಅರಿಶಿನ ಅಂತ ಹೇಳುವಂತದ್ದು ಏನಿದೆ ಅಲ್ಲ, ಇದನ್ನು ಬೇರೆ ಬೇರೆ ರೀತಿಯಾಗಿ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ನಮಗೆ ಆಗ್ತದೆ. ಆಹಾರದಲ್ಲಿ ನೀವು ಅಡಿಗೆ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ರೆಶ್ ಅರಿಶಿನ ಹಳ್ಳಿಗಳಲ್ಲಿ ಖಂಡಿತವಾಗ್ಲಿ ಸಿಗ್ತದೆ. ಇದು ಫ್ರೆಶ್ ಅರಿಶಿನದ ಒಂದೆರಡು ಕೊಂಬುಗಳನ್ನು ಕಟ್ ಮಾಡಿ ಅದಕ್ಕೆ ಅಡಿಗೆಗೆ ಹಾಕುವಂತದ್ದು ಮಾಡಬಹುದು. ಆ ಅರಿಶಿನವನ್ನೇ ಹುಡಿ ಮಾಡಿ, ಕುಟ್ಟಿ ಪುಡಿ ಮಾಡಿ ಒಣಗಿಸಿಟ್ಟಂತ ಅರಿಶಿನದ ಪುಡಿಯನ್ನು ಒಂದು ಚಿಟಿಕೆ ಬಿಸಿ ಹಾಲಲ್ಲಿ ಸೇವನೆ ಮಾಡಬಹುದು, ಒಂದು ಚಿಟಿಕೆ ಬಿಸಿ ನೀರಲ್ಲಿ ಸೇವನೆ ಮಾಡಬಹುದು, ಅಥವಾ ಒಂದು ಚಿಟಿಕೆ ಬಿಸಿನೀರಲ್ಲಿ ಹಾಕಿ ಬಾಯಿ ಮುಕ್ಕಳಿಸುವಂತ ಅಭ್ಯಾಸ. ಯಾರಿಗೆ ಗಂಟಲು ನೋವು ಇರ್ತದೆ ಅದನ್ನು ಬಿಸಿನೀರಲ್ಲಿ ಹಾಕಿ ಸೇವನೆ ಮಾಡಿ ಅಥವಾ ಬಾಯಿ ಮುಕ್ಕಳಿಸಿದ್ರೆ ಅದರಿಂದಾಗಿ ಗಂಟಲಿನ ತೊಂದರೆಗಳು ಕೂಡ ಈ ತರದೆಲ್ಲ ಕೂಡ ನಮಗೆ ಗುಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮಜ್ಜಿಗೆ ಸೇವನೆ ಮಾಡುವಂತ, ನನಗೆ ಬಹಳ ಜನ ಪೇಷಂಟ್ ಕೇಳ್ತಾರೆ ಗಂಟಲಿನ ತೊಂದರೆ ಇದೆ ಮಜ್ಜಿಗೆ ಕುಡಿಬಹುದಾ, ಶೀತ ಇದ್ರೆ ಮಜ್ಜಿಗೆ ಕುಡಿಬಹುದಾ ಅಂತೇಳಿ. ಇದು ಹಾಲಲ್ಲ, ಇದು ಹಾಲಿನ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಹಾಲಿನ ಅಂಶ ಇರಬಾರದು, ಬೆಣ್ಣೆ ಅಂಶ ಇರಬಾರದು, ಕೆನೆ ಅಂಶ ಇದ್ರೆ ಅವರಿಗೆ ಇದರಿಂದ ಶೀತ ಅಥವಾ ಗಂಟಲಿನ ತೊಂದರೆ ಆಗುವಂತ ಸಂಭವ ಇರ್ತದೆ. ಇದು ಇಲ್ಲದೆ ನೀರು ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಶುಂಠಿ, ಕಾಳು ಮೆಣಸು, ಅದೇ ರೀತಿ ಉಪ್ಪು, ಆಯುರ್ವೇದದಲ್ಲಿ ಸೈಂಧವ ಲವಣದ ಬಳಕೆಯನ್ನು ಬಹಳ ಪ್ರಧಾನವಾಗಿ ಹೇಳ್ತೇವೆ. ಇದನ್ನು ಸೇವನೆ ಮಾಡೋದು ಕೂಡ ಬಹಳ ಒಂದು ಒಳ್ಳೆಯಾದಂತಹ ಆಹಾರ ಆಗಿರ್ತದೆ. ಅದೇ ರೀತಿ ಇನ್ನೊಂದು ಒಂದು ಒಳ್ಳೆ ಜೇನುತುಪ್ಪ, ಪರಿಶುದ್ಧವಾದ ಈ ಜೇನುತುಪ್ಪದ ಸೇವನೆ ಮಾಡುವಂತದ್ದು ಬಹಳ ಒಂದು ಒಳ್ಳೆಯದು. ಯಾರಿಗೆ ಶೀತ, ಕೆಮ್ಮು, ನೆಗಡಿ ಯಾರು ಇರ್ತದೆ ಅವರಿಗೆ ಇನ್ನೊಂದು ಎರಡು ವೀಳ್ಯದೆಲೆಗೆ ಎರಡು ಕಾಳು ಮೆಣಸು, ಎರಡು ಕಾಳು ಮೆಣಸು ಇಟ್ಟು ಚೆನ್ನಾಗಿ ಜಗದು ಅದರ ರಸ ಕುಡಿದ್ರೆ ಶೀತ, ಕೆಮ್ಮು, ನೆಗಡಿ ಓಡಿ ಹೋಗ್ತದೆ, ಅಷ್ಟು ಬೇಗ ಕಡಿಮೆ ಆಗ್ತದೆ ಅದು. ಅದನ್ನು ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ನಿಂಬೆ ಹುಳಿ ಸರ್ಬತ್ತು, ಪುನರ್ಪುಳಿ ಸರ್ಬತ್ತು, ಇದರ ನಿತ್ಯ ಸೇವನೆ ಮಾಡುವಂತದ್ದು. ಯಾರಿಗೆ ಶುಗರ್ ಇಲ್ಲವೋ ಅವರು ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡಿದ್ರೆ ಶಕ್ತಿವರ್ಧನ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕೂಡ ಬಹಳ ಒಳ್ಳೇದಾಗ್ತದೆ. ಆಹಾರದಲ್ಲಿ ನಾವು ಈ ಕ್ರಮವನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಈ ವಸಂತ ಋತುವನ್ನು ಬಹಳ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡು ತಿಂಗಳು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಒಂದು ಅಟ್ ಲೀಸ್ಟ್ 3-4 liter ನೀರು ಸೇವನೆ ಮಾಡಿ, ಮನೆಯಲ್ಲಿ ಸಿಕ್ಕುವಂತ ಆಹಾರವನ್ನು ಮಾಡಿಕೊಳ್ಳಿ, ನಿಮ್ಮ ಪರಿಸರದಲ್ಲಿರುವಂತಹ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ.
1: ಬಹಳ ಸಂತೋಷ ಡಾಕ್ಟರ್ ಕೇಶವರಾಜ್ ಅವರೇ. ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನೇನು ಸಮಸ್ಯೆಗಳು ಎದುರಾಗ್ತವೆ ಹಾಗೂ ಯಾವ ರೀತಿ ನಮ್ಮ ಆಹಾರ ಹಾಗೂ ಜೀವನ ಶೈಲಿಯ ಮುಖಾಂತರ ಇದನ್ನು ನಿಭಾಯಿಸಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನ ಕೇಳಿದ್ರಲ್ಲ. ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
5: ಕೇಂದ್ರ ಸರ್ಕಾರದ ಜನಸುರಕ್ಷಾ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಒಂದಾಗಿದೆ. May 9, 2015 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಯೋಜನೆಗೆ ಚಾಲನೆ ನೀಡಲಾಯಿತು. 18-70 years ವಯಸ್ಸಿನ ಬಡವರು ಮತ್ತು ಹಿಂದುಳಿದವರಿಗೆ ವಾರ್ಷಿಕ 20 rupees ಪ್ರೀಮಿಯಂನಲ್ಲಿ ಕೈಗೆಟುಕುವ ವಿಮಾ ಯೋಜನೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಪಘಾತ ಸಾವು ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ರೂ 2 lakh ಮತ್ತು ಭಾಗಶಃ ಅಂಗವೈಕಲ್ಯಕ್ಕೆ ರೂ 1 lakh ಅಪಾಯದ ವ್ಯಾಪ್ತಿಯನ್ನು ಹೊಂದಿದೆ. ಈ ಪಾಲಿಸಿಯು 1 year ವ್ಯಾಪ್ತಿಯನ್ನು ಹೊಂದಿದ್ದು ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆಗಾಗಿ 1,00,000 rupees ಖರ್ಚು ಮಾಡಬೇಕಾಗುತ್ತದೆ. ಬಡವರಿಗಂತೂ ಇದು ಕಷ್ಟ ಸಾಧ್ಯವೇ ಸರಿ. ಆದರೆ ಕೇಂದ್ರ ಸರ್ಕಾರ ಜನಸುರಕ್ಷಾ ಯೋಜನೆಗಳ ಅಡಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅತ್ಯಂತ ಕಡಿಮೆ ಬೆಲೆಗೆ ಅಪಘಾತ ಹಾಗೂ ಜೀವ ವಿಮೆ ಎರಡನ್ನೂ ನೀಡುತ್ತಿದೆ. ಭಾರತ ಸರ್ಕಾರವು May 2015 ಪ್ರಾರಂಭಿಸಿದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ವ್ಯಕ್ತಿಗಳಿಗೆ ಕೈಗೆಟುಕುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. PMSBY ಎಂದರೆ ಆಕಸ್ಮಿಕ ಸಾವು ಅಥವಾ ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ. ಇದು ಅಪಘಾತಗಳಿಂದ ಉಂಟಾಗುವ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ವಿಮಾ ಕವರೇಜ್ ನೀಡುತ್ತದೆ. ಹಾಗೂ ಪಾಲಿಸಿದಾರರು ಮತ್ತು ಅವರ ಕುಟುಂಬಗಳಿಗೆ ಕನಿಷ್ಠ ವಾರ್ಷಿಕ ಪ್ರೀಮಿಯಂನಲ್ಲಿ ನಿರ್ಣಾಯಕ ಸುರಕ್ಷತಾ ಜಾಲವಾಗಿದೆ. ಯೋಜನೆಯ ವಿಮಾ ಘಟಕವನ್ನು ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳು ಮತ್ತು ಇತರ ಖಾಸಗಿ ವಲಯದ ವಿಮಾ ಪೂರೈಕೆದಾರರು ನಿರ್ವಹಣೆ ಮಾಡುತ್ತಾರೆ. ಪಿಎಂಎಸ್ಬಿವೈ ಯೋಜನೆಯ ಪ್ರಮುಖ ಅಂಶಗಳು: ಆಕಸ್ಮಿಕ ಸಾವು, ಆಕಸ್ಮಿಕ ಮರಣ ಸಂಭವಿಸಿದ್ದಲ್ಲಿ ನಾಮನಿರ್ದೇಶಿತರು 2 ಲಕ್ಷ ರೂಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 2, ಅಪಘಾತದಿಂದಾಗಿ ಶಾಶ್ವತ ಒಟ್ಟು ಅಂಗವೈಕಲ್ಯ ಉಂಟಾದರೆ ಪಾಲಿಸಿದಾರರು 2 ಲಕ್ಷ ರೂಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 1, ಕಣ್ಣಿನ ದೃಷ್ಟಿನಷ್ಟ ಅಥವಾ 1 ಕೈ ಅಥವಾ ಪಾದದ ಸಂಪೂರ್ಣ ಮತ್ತು ಸರಿಪಡಿಸಲಾಗದ ನಷ್ಟ ಚಂದಾದಾರರಿಗೆ ರು 1 ಲಕ್ಷ ಸಿಗುತ್ತದೆ. ಅರ್ಹತಾ ಮಾನದಂಡಗಳು: ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಅರ್ಹತೆ ಪಡೆಯಲು ಯಾವುದೇ ವ್ಯಕ್ತಿ ಈ ಮಾನದಂಡಗಳನ್ನು ಅನುಸರಿಸಬೇಕು. 18 ವರ್ಷದಿಂದ 70 ವರ್ಷ ವಯಸ್ಸಿನ ಯಾವುದೇ ವ್ಯಕ್ತಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಖಾತೆಗೆ ಲಿಂಕ್ ಮಾಡಲಾದ ತಮ್ಮ ಫೋನ್ ಸಂಖ್ಯೆಯನ್ನು ಹೊಂದಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ವ್ಯಕ್ತಿಯು ತಮ್ಮ ಆಧಾರ್ ವಿವರಗಳನ್ನು ಸಲ್ಲಿಸಬೇಕು. ಈ ಆಧಾರ್ ವಿವರಗಳನ್ನು ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ. ಯಾವುದೇ ವ್ಯಕ್ತಿಯು 1 ಅಥವಾ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬಹುಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ಒಂದೇ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಯೋಜನೆಗೆ ಸೇರಲು ಅರ್ಹರಾಗಿರುತ್ತಾರೆ. ಜಂಟಿ ಖಾತೆಯ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ ಖಾತೆದಾರರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು. ಅನಿವಾಸಿ ಭಾರತೀಯ ಫಲಾನುಭವಿಯ ಸಂದರ್ಭದಲ್ಲಿ ಕ್ಲೈಮ್ ಪ್ರಯೋಜನಗಳನ್ನು ಭಾರತೀಯ ಕರೆನ್ಸಿಯಲ್ಲಿ ಮಾತ್ರ ನಾಮನಿರ್ದೇಶಕರಿಗೆ ಒದಗಿಸಲಾಗುತ್ತದೆ. ಯಾವುದೇ ಆಕಸ್ಮಿಕ ಸಾವು, ಕೊಲೆ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಅಂಗವೈಕಲ್ಯವನ್ನು ಈ ಯೋಜನೆಯಡಿಯಲ್ಲಿ ಒಳಗೊಳ್ಳಲಾಗುತ್ತದೆ. ಆದರೆ ಯಾವುದೇ ಆತ್ಮಹತ್ಯೆ ಸಾವು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯಡಿಯಲ್ಲಿ ಒಳಗೊಳ್ಳುವುದಿಲ್ಲ. ಪಿಎಂಜೆಜೆಬಿವೈ ಅಡಿಯಲ್ಲಿ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ಜೂನ್ 1 ರಿಂದ ಮೇ 31 ರವರೆಗೆ 1 ವರ್ಷದವರೆಗೆ ವಿಮಾ ರಕ್ಷಣೆ ಮಾನ್ಯವಾಗಿದೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಂತಿದೆ. ಹಂತ 1, ಪಿಎಂಎಸ್ಬಿವೈಗೆ ನೋಂದಾಯಿಸಿಕೊಳ್ಳಲು ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬಹುದು ಅಥವಾ ಅಭ್ಯರ್ಥಿಯ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಂತ 2, ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿದ ನಂತರ ಅಭ್ಯರ್ಥಿಯ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬಹುದು. ಹಂತ 3, ಅದನ್ನು ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಚಂದಾದಾರರು ವಿಮಾ ಪ್ರಮಾಣ ಪತ್ರದ ಸ್ವೀಕೃತ ರಸೀದಿಯನ್ನು ಪಡೆಯುತ್ತಾರೆ. ಸುರಕ್ಷಾ ಬೀಮಾ ಯೋಜನೆಯ ಪ್ರೀಮಿಯಂ ಪಾವತಿಸುವುದು ಹೇಗೆ? ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ವಾರ್ಷಿಕ ಕೇವಲ 20 ರೂ ಪ್ರೀಮಿಯಂನೊಂದಿಗೆ ಕೈಗೆಟಕುವ ವಿಮಾ ಪರಿಹಾರವನ್ನು ನೀಡುತ್ತದೆ. ಪಿಎಂಎಸ್ಬಿವೈ ಯೋಜನೆಯ ವಿವರಗಳ ಅಡಿಯಲ್ಲಿ ಪ್ರೀಮಿಯಂ ಅನ್ನು ಪಾಲಿಸಿದಾರರ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಡೆಬಿಟ್ ಮಾಡಲಾಗುತ್ತದೆ. ಈ ವಿಮಾ ಕವರ್ ಜೂನ್ 1 ರಿಂದ ಮೇ 31 ರವರೆಗೆ 1 ವರ್ಷದ ಅವಧಿಗೆ ಇರುತ್ತದೆ. ಇದಕ್ಕಾಗಿ ನಿಗದಿತ ನಮೂನೆಗಳಲ್ಲಿ ಗೊತ್ತುಪಡಿಸಿದ ಉಳಿತಾಯ ಖಾತೆ ಬ್ಯಾಂಕ್ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಸೇರಲು ಪಾವತಿಸಲು ಆಯ್ಕೆಯನ್ನು ಪ್ರತಿ ವರ್ಷ ಮೇ 31 ರೊಳಗೆ ನೀಡಬೇಕಾಗುತ್ತದೆ. ಇದನ್ನು ಆರಂಭಿಕ ವರ್ಷದಲ್ಲಿ ಆಗಸ್ಟ್ 31, 2015 ರವರೆಗೆ ವಿಸ್ತರಿಸಬಹುದು. ನಂತರ ಪೂರ್ಣ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ವಿಮೆಯನ್ನು ಪಡೆಯಬಹುದಾಗಿದೆ. ಯಾವುದೇ ಹಂತದಲ್ಲಿ ಯೋಜನೆಯಿಂದ ನಿರ್ಗಮಿಸುವ ವ್ಯಕ್ತಿಗಳು ಭವಿಷ್ಯದ ವರ್ಷಗಳಲ್ಲಿ ಯೋಜನೆಗೆ ಮತ್ತೆ ಸೇರಬಹುದು. ವರ್ಷದಿಂದ ವರ್ಷಕ್ಕೆ ಅರ್ಹ ವರ್ಗಕ್ಕೆ ಹೊಸದಾಗಿ ಸೇರುವವರು ಅಥವಾ ಈ ಹಿಂದೆ ಸೇರದ ಪ್ರಸ್ತುತ ಅರ್ಹ ವ್ಯಕ್ತಿಗಳು ಯೋಜನೆ ಮುಂದುವರಿಯುವವರೆಗೆ ಮುಂದಿನ ವರ್ಷಗಳಲ್ಲಿ ಸೇರಲು ಸಾಧ್ಯವಾಗುತ್ತದೆ. ಸಹಾಯವಾಣಿ, ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ 1800 1800 1100 1100 1100 1100 1. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಕ್ಲೈಮ್ ಪ್ರಯೋಜನಗಳನ್ನು ಪಡೆಯುವ ಹಂತಗಳು ಇಲ್ಲಿವೆ. ಅಧಿಕೃತ ವೆಬ್ಸೈಟ್ನಿಂದ ಕ್ಲೈಮ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅಥವಾ ಪಾಲಿಸಿಯನ್ನು ಖರೀದಿಸಿದ ಬ್ಯಾಂಕ್ನಿಂದ ಪಡೆಯಿರಿ. ಕ್ಲೈಮ್ ಅರ್ಜಿಯಲ್ಲಿ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ ಮೂಲ ಮರಣ ಪ್ರಮಾಣ ಪತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ, ಮರಣೋತ್ತರ ವರದಿ, ಎಫ್ಐಆರ್ ಅಥವಾ ಪೊಲೀಸ್ ವರದಿ ಮತ್ತು ನಾಮಿನಿಯ ಗುರುತಿನ ಪುರಾವೆಯಂತಹ ಅಗತ್ಯ ದಾಖಲೆಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿದ ಕ್ಲೈಮ್ ಫಾರ್ಮ್ ಅನ್ನು ಸಲ್ಲಿಸಬಹುದು. ವಿಮಾ ಕಂಪನಿಯು ಕ್ಲೈಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಗದಿತ ಸಮಯದೊಳಗೆ ನಾಮಿನಿಯ ಬ್ಯಾಂಕ್ ಖಾತೆಗೆ ಪ್ರಯೋಜನದ ಮೊತ್ತವನ್ನು ವಿವರಿಸುತ್ತದೆ. ಕ್ಲೈಮ್ ಇತ್ಯರ್ಥದಲ್ಲಿ ಯಾವುದೇ ವಿಳಂಬವನ್ನು ತಪ್ಪಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ನಿಖರವಾಗಿ ಮತ್ತು ಸಮಯಕ್ಕೆ ಸಲ್ಲಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. ಪಿಎಂಎಸ್ಬಿವೈಗಾಗಿ ಕ್ಲೈಮ್ ಪ್ರಕ್ರಿಯೆಯು ಸರಳ ಮತ್ತು ಅನುಸರಿಸಲು ಸುಲಭವಾಗಿದೆ ಮತ್ತು ಈ ಯೋಜನೆಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ನಾಮಿನಿಗೆ ಅಗತ್ಯವಾದ ಹಣಕಾಸಿನ ಸಹಾಯವನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಗುರುತಿನ ಪುರಾವೆ, ಸಾಮಾನ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್, ಇದನ್ನು ಭಾರತದಲ್ಲಿ ಗುರುತಿನ ದಾಖಲೆಯಾಗಿ ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ ಮತ್ತು ಗುರುತಿಸಲಾಗಿದೆ. ಸಂಪರ್ಕ ಮಾಹಿತಿ, ನಿಮ್ಮ ಪ್ರಸ್ತುತ

0: ವಿಳಾಸ ಮತ್ತು ಫೋನ್ ಸಂಖ್ಯೆ ಸೇರಿದಂತೆ ನಿಖರವಾದ ಸಂಪರ್ಕ ವಿವರಗಳು ಅಗತ್ಯವಿದೆ. ಸಂವಹನಕ್ಕಾಗಿ ಮತ್ತು ವಿಮಾ ಯೋಜನೆಗೆ ಸಂಬಂಧಿಸಿದ ನವೀಕರಣಗಳನ್ನು ಸ್ವೀಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಈ ಮಾಹಿತಿಯು ನಿರ್ಣಾಯಕವಾಗಿದೆ. ನಾಮಿನಿಯ ವಿವರಗಳು. ನೀವು ಆಯ್ಕೆ ಮಾಡಿದ ನಾಮಿನಿಯ ನಿಖರವಾದ ವಿವರಗಳನ್ನು ಒದಗಿಸುವುದು ಮುಖ್ಯವಾಗಿದೆ. ಏಕೆಂದರೆ ಈ ವ್ಯಕ್ತಿಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಪಿಎಂಎಸ್ಬಿವೈ ಅರ್ಜಿ ನಮೂನೆಯ ಇಂಗ್ಲಿಷ್, ಹಿಂದಿ, ಬಂಗಾಳಿ, ಮರಾಠಿ, ಒರಿಯಾ, ತಮಿಳು, ತೆಲುಗು ಮತ್ತು ಗುಜರಾತಿ ಸೇರಿದಂತೆ ಬಹುಭಾಷೆಗಳಲ್ಲಿ ಲಭ್ಯವಿದೆ. ಅಗತ್ಯವಿರುವ ಎಲ್ಲ ವಿವರಗಳೊಂದಿಗೆ ಈ ನಮೂನೆಯನ್ನು ನಿಖರವಾಗಿ ಭರ್ತಿ ಮಾಡುವುದು ಮುಖ್ಯವಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ನಡುವಿನ ವ್ಯತ್ಯಾಸಗಳು, ಈ ಎರಡು ಯೋಜನೆಗಳು 2 ಲಕ್ಷ ರೂಗಳ ವಿಮಾ ಕವರೇಜ್ ಹೊಂದಿರುವುದರಿಂದ ಎರಡೂ ಒಂದೇ ಎಂಬ ಗೊಂದಲ ಆಗಬಹುದು. ಆದರೆ ಇವೆರಡು ಬೇರೆ ಬೇರೆ ಆಗಿವೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅಪಘಾತ ವಿಮಾ ಯೋಜನೆಯಾಗಿದ್ದು ಅದು ಆಕಸ್ಮಿಕ ಸಾವು ಮತ್ತು ಅಂಗವೈಕಲ್ಯಕ್ಕೆ ರಕ್ಷಣೆ ನೀಡುತ್ತದೆ. ಮತ್ತೊಂದೆಡೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ಯಾವುದೇ ಕಾರಣದಿಂದಾಗಿ ಸಾವನ್ನು ಒಳಗೊಳ್ಳುವ ಜೀವ ವಿಮಾ ಯೋಜನೆಯಾಗಿದೆ. ಜೀವನ ಜ್ಯೋತಿ ಬೀಮಾ ಯೋಜನೆ ಅಂಗವೈಕಲ್ಯಕ್ಕೆ ಪರಿಹಾರವನ್ನು ನೀಡುವುದಿಲ್ಲ. ಇದೊಂದು ಟರ್ಮ್ ಇನ್ಸೂರೆನ್ಸ್, ಅಂದರೆ ಜೀವ ವಿಮೆ ಮಾತ್ರ ಆಗಿದೆ. ಸುರಕ್ಷಾ ಬೀಮಾ ಯೋಜನೆ ಕೊನೆಗೊಳಿಸುವಿಕೆ ಯೋಜನೆಯಡಿಯಲ್ಲಿ ಒದಗಿಸಲಾದ ಅಪಘಾತ ವಿಮಾ ಸುರಕ್ಷಣೆಯ ಈ ಕೆಳಗಿನವುಗಳಿಗೆ ಕೊನೆಗೊಳ್ಳುತ್ತದೆ. ಸದಸ್ಯರು 70 ವರ್ಷ ವಯಸ್ಸಿನವರಾಗಿದ್ದರೆ, ಸದಸ್ಯರ ಬ್ಯಾಂಕ್ ಖಾತೆಯನ್ನು ಮುಚ್ಚಿದ್ದರೆ, ವಿಮಾ ರಕ್ಷಣೆಯನ್ನು ನಿರ್ವಹಿಸಲು ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯ ಗುಣಲಕ್ಷಣಗಳು. ಯೋಜನೆಯ ಹೆಸರು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ. ವಿಮಾ ಕವರೇಜ್ ಅಪಘಾತ, ಮರಣ ಮತ್ತು ಅಂಗವೈಕಲ್ಯ ವಿಮೆ. ವಿಮಾ ಮೊತ್ತ 2 ಲಕ್ಷ ರೂಗಳವರೆಗೆ. ಪ್ರೀಮಿಯಂ ವಾರ್ಷಿಕ 20 ರು. ವಯಸ್ಸಿನ ಮಿತಿ 18 ರಿಂದ 70 ವರ್ಷಗಳು. ನವೀಕರಣ, ವಾರ್ಷಿಕ ಪಾಲಿಸಿ ನವೀಕರಣ, ಕ್ಲೈಮ್ ಪ್ರಕ್ರಿಯೆ. ಫಲಾನುಭವಿಗಳು ಮರಣ ಅಥವಾ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ.
1: ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ ಐದು ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು, ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ IOD 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಪೋಚಿಶಿ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಶೆ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟಪತಿಯವರು, ಪ್ರವರ್ತಕ, ಚಿಂತಕ, ಕಲಾವಿದ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಟ್ಯಾಗೋರ್ ಅವರ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರವನ್ನು ಮೀರಿ ವಿಸ್ತರಿಸಿದೆ ಎಂದು ತಿಳಿಸಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಸಾಧಾರಣ ಬರಹಗಾರ, ಚಿಂತಕ ಮತ್ತು ಕವಿ ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಸಾಮಾನ್ಯ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದ ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 21,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ

ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ರಾಷ್ಟದ ಮಹಾನ್ ಯೋಧ ಮತ್ತು ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು, ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹಾರಾಣಾ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮೋಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚಿ ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು ನಾಲ್ವರಿಗೆ ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದ್ರೆ ನಿಮ್ಮೊಟ್ಟಿಗೆ ನಾನು ಮಂಗೋಟಕೆ ಶಿವಕುಮಾರ್. ಸ್ನೇಹಿತರೆ, ಇವತ್ತು ಅಂತ್ಯಾಕ್ಷರಿ ಆಡೋಣ. ಚಲನಚಿತ್ರ ಗೀತೆಗಳನ್ನು ಆಧರಿಸಿದ್ದೇನೆ. ಸೊ ಕರೆ ಮಾಡಿ ಹಾಡು ಹೇಳಿ, ಮೊದಲನೇ ಕರೆ ರಿಸೀವ್ ಮಾಡ್ತೀನಿ. ಅವರು ಯಾವ ಅಕ್ಷರಕ್ಕೆ ನಿಲ್ಲಿಸ್ತಾರೆ ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡೋಣಂತೆ. ಕರೆ ಬರ್ತಾ ಇದೆ. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಕೆಳಗ್ರೆ ಕರೆ ಮಾಡಿ, ದೂರವಾಣಿ ಸಂಖ್ಯೆ 0828220074. ಹಲೋ
1: ಹಲೋ, ನಮಸ್ತೆ ಸರ್. ನಾನು ನಂತಿತ್ ಅಲ್ಲಿ ಹೊಸ ಜೋಗದಿಂದ.
0: ಮೇಘಾನಂದ. ಮೇಘಾನಂದ ಅವ್ರೊಂದು ಹಾಡು ಹೇಳ್ರಿ.
1: ಸಾಲಕ್ಕೆ ಹೂ ಇಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳೇ.

0: ಡಾಕ್ಟರ್.
1: ಡಾಕ್ಟರ್ನ ಒಳ್ಳೆ ಚಂದದ ಹಾಡು ಹೇಳಿದ್ರಿ ಮೇಘಾನಂದ್ ಅವರೇ.
0: ಥ್ಯಾಂಕ್ ಯು ಸರ್.
1: ಓಕೆ, ಡಾಕ್ಟರ್ ಅಲ್ವಾ?
0: ಹೌದು.
1: ಧನ್ಯವಾದ ಕರೆ ಮಾಡೋದಕ್ಕೆ.
0: ಥ್ಯಾಂಕ್ ಯು ವೆರಿ ಮಚ್.
1: ಓಕೆ, ಕೇಳಿದ್ರೆ ಈಗ ಡಾಕ್ಷರದಿಂದ ಒಂದು ಹಾಡು ನೆನಪು ಮಾಡ್ಕೊಳ್ಳಿ. ಹಾಡಿ ಚಿತ್ರಗೀತೆಗಳ ಅತ್ಯಾಕ್ಷರಿ ಇದು.

0: ಕನ್ಫ್ಯೂಸ್ ಮಾಡ್ಕೋಬೇಡಿ, ಭಾವಗೀತೆನ ಭಕ್ತಿಗೀತೆನ ಅಂತ, ಚಿತ್ರಗೀತೆಗಳಂತ್ಯಾಕ್ಷರಿ. ಹಲೋ,
1: ನಮಸ್ಕಾರ ಸರ್. ಮುರುಳಿದರ್ ಶಿವಮೊಗ್ಗ.
0: ಮುರುಳಿದರ್ ಸರ್, ಡಾಕ್ಷರದಿಂದ ಒಂದು ಚಿತ್ರಗೀತೆ ಹಾಡಿ.
1: ತ್ರಿಪುರ ಸುಂದರಿ ಬಾರಣಿ ಅರಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ. ಧನ್ಯವಾದಗಳು.
0: ಅಲ್ಲ, ನೀವು ನಿಮ್ಮಿಷ್ಟಕ್ಕೆ ಬಂದಂಗೆಲ್ಲ ಹಾಡ್ಬಿಟ್ರೆ ಹೆಂಗೆ ಅಂತ. ಹೌದು, ಅದಕ್ಕೆ ಮಧ್ಯೆ ಏನೇನೋ ಹೇಳ್ಬಿಟ್ರಪ್ಪ ನೀವು ಸಾಹಿತ್ಯ. ತ್ರಿಪುರ ಸುಂದರಿ ಹೇಳಿ.
1: ತ್ರಿಪುರ ಸುಂದರಿ ಬಾರಣಿ ಹಸಿಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ.
0: ಹ್ಮ್,
1: ಅಷ್ಟೇ ಸರ್. ದುಂಡು ಬರಲ್ಲ
0: ನಡೆ ನಡೆ ಮೆಲ್ಲಿಗೆ ದುಂಡು ದುಂಡು ಮಲ್ಲಿಗೆ. ಓಕೆ, ಯಾವ ಅಕ್ಷರಕ್ಕೆ, ಯಾವ ಅಕ್ಷರ?
1: ನೀವೇ ಕೊಡ್ತೀರಿ ಸರ್ ಅಕ್ಷರ?
0: ಇಲ್ಲ, ನೀವೇ ಹಾಡು ಹೇಳಿದ್ರು, ನೀವೇ ಕೊಡ್ಬೇಕು. ಅಕ್ಷರ ಸಾಕಾ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಗಾ ಅಕ್ಷರ ನೋಡಿ ನೆನಪು ಮಾಡ್ಕೊಳ್ಳಿ. ಗಾ ಅಕ್ಷರದಿಂದ ಯಾವ ಹಾಡಿದೆ? ಹಲೋ,
2: ಹಲೋ
0: ಹೇಳಿ.
2: ಕೇಶವ ಲೋಹರಿತ ಭದ್ರಾಯ್ತಿಂದ ಸರ್.
0: ಕೇಶವ ಅವರು ಹೇಳಿ.
2: ಗಾಯಿದಲ್ಲ, ಗುಬ್ಬಚ್ಚಿ ಗೂಡಿನಲ್ಲಿ ಕಣ್ಣು ಮುಚ್ಚಿ ಹಾಡು ನಾವು ಹಲ್ಲಿ ಕುಚ್ಚಿ ಕುಚ್ಚಿ ಇಂತ ನೂರು ಆಸೆ ಯಾರು ತಂದೂರು ಈ ಪ್ರೀತಿಲೇ. ಗುಬ್ಬಚ್ಚಿ ಗೂಡಿನಲ್ಲಿ ಕಣ್ಣು ಮುಚ್ಚಿ. ಚಾ ಬಂತು ಸರ್?
0: ಚಾ ಅಕ್ಷರನ?
2: ಹಾ, ಚಾ.
0: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೇಳಿದ್ರೆ ಚಾ ಅಕ್ಷರ ಬಂದಿದೆ ನೋಡಿ, ನೆನಪು ಮಾಡ್ಕೊಳ್ಳಿ. ಚಾ ಅಕ್ಷರದಿಂದ. ಹಲೋ,
3: ಹಲೋ
0: ಹೇಳಿ.
3: ಭದ್ರಾವತಿಯಿಂದ ಪುಷ್ಪ.
0: ಹೇಳಿ ಮೇಡಮ್, ಯಾವ ಹಾಡು ನೆನಪಾಯ್ತು?
3: ಹೃದಯಗಳಿಂದ.
0: ಚಾ ಅಕ್ಷರ ಅಲ್ವಾ? ಓಕೆ, ಹಾಡಿ.

0: ಯಾವ ಅಕ್ಷರ?
1: ರ.
0: ಓಕೆ, ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಸ್ನೇಹಿತರೆ, ರಾ ಅಕ್ಷರದಿಂದ ಚಿತ್ರಗೀತೆ ನೆನಪು ಮಾಡ್ಕೊಳ್ಳಿ. ಚಿತ್ರಗೀತೆ ಅಂತ್ಯಾಕ್ಷರಿ ಇದು. ಹಲೋ,
2: ಹಲೋ,
0: ಹೇಳಿ.
2: ನಮಸ್ತೆ ಸರ್.
0: ನಮಸ್ಕಾರ, ಶ್ಯಾಮ್ ಸುರೇಶ್ ಅವರೇ. ರಾ ಅಕ್ಷರದಿಂದ ಚಿತ್ರಗೀತೆ ಹೇಳಿ.
2: ಯಾವುದು?
0: ರಾ ಅಕ್ಷರ.
2: ರಾಗವುನಿ ತಾಣವುನ ಗಾನವುನಿ ತನ್ನವಿನ ರಸರಾಗ ಅನುರಾಗ ನವರಾಗ.
0: ಯಾವ ಪಿಕ್ಚರ್ ಇದು?
2: ಸಿಂಹ ಜೋಡಿ.
0: ಸಿಂಹ ಜೋಡಿನಲ್ಲಿ ಇದೇ ತರನೇ ಇದೆಯಾ?
2: ಇದೆ ಹಾಡು. ವಿಷ್ಣುವರ್ಧನ್ ಮಂಜುಳ ಎಷ್ಟು ಹಾಡಿದ್ದು?
0: ಹೌದಾ
2: ಸರ್?
0: ಓಕೆ ಓಕೆ. ಯಾವ ಅಕ್ಷರ ಹೇಳಿದ್ರಿ?
2: ಗಾನ ಇಲ್ಲತ್ತೆ.
0: ಯಾವ ಅಕ್ಷರನಾ? ಓಕೆ, ಧನ್ಯವಾದ.
2: ಥ್ಯಾಂಕ್ ಯು ಸರ್.
0: ಸ್ನೇಹಿತರೆ, ಗಾ ಅಕ್ಷರದಿಂದ ಯಾವ ಚಿತ್ರಗೀತೆ ಪ್ರಾರಂಭ ಆಗುತ್ತೆ ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಹಾಡಿ. ಹಲೋ,
3: ಹಲೋ,
0: ಹೇಳಿ. ಯಾರು?
3: ನಾನು ಶ್ರೀಧರ್ ಭದ್ರಾವತಿ.
0: ಶ್ರೀಧರ್ ಅವರೇ ಹೇಳಿ, ಗಾ ಅಕ್ಷರದಿಂದ ಒಂದು ಚಿತ್ರಗೀತೆ.
3: ಗಾನ
0: ಗಾ
3: ಗಗನದಲ್ಲಿ ಮಲೆಯ ದಿನ ಗುಡುಗಿನ ಗಗನದಲ್ಲಿ ಮಲೆಯ ದಿನ ಗುಡುಗಿನ ತನನ ಮಲೆನಾಡಿನ ಮಲೆಹಾಡಿನ ಮಲೆನಾಡಿನ ಮಲೆಹಾಡಿನ ಅಷ್ಟೇ ಸಾರೇ.

0: ಯಾವಕ್ಷರ ನಾ ಅಕ್ಷರನ?
1: ಓಕೆ,
0: ಧನ್ಯವಾದಗಳು. ಕೇಳಿದ್ರೆ ನಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಚಿತ್ರಗೀತೆ. ಹಲೋ, ನಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಚಿತ್ರಗೀತೆ. ಚಿತ್ರಗೀತೆ ಅಂತ್ಯಾಕ್ಷರ ಇದು. ಹಲೋ, ನಮಸ್ಕಾರ ಸರ್. ಯಾರು? ಶೇಷಾಚಲ ಅವರೇ. ನಾ ಅಕ್ಷರದಿಂದ ಒಂದು ಚಿತ್ರಗೀತೆ.
2: ಅಭಿಮಾನ ಕೊಳೆವ ತಾಯಿ ಭಾರತಿಯೇ ನಂದಿದೆ.
0: ಅಕ್ಷರನ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ದಾಕ್ಷರದಿಂದ ಚಿತ್ರಗೀತೆ ನೆನಪು ಮಾಡ್ಕೊಳ್ಳಿ. ಹಲೋ, ಯಾರು ಯಾರು? ಸುಮಿತ್ರಾ ಮಾಂಡ್ರೆ. ಮೇಡಮ್, ದಾಕ್ಷರದಿಂದ ಯಾವ ಚಿತ್ರಗೀತೆ ನೆನಪಾಯ್ತು? ಇನ್ನು ಮುಂದೆ ಹೇಳಿ ಒಂದಿರಲಿ. ಇನ್ನು
2: ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು. ಹೇಳದೆ ಸುಖವ ಕೊಡುವ, ಹೇಳದೆ ದುಃಖವ ಕೊಡುವ, ತಂದೆ ಕುಳಿತು ಆಡುವ ಆತ.
0: ಅಕ್ಷರನ ನೋಡಿ, ಇಷ್ಟೆಲ್ಲ ಇಟ್ಕೊಂಡು ಯಾಕೆ ಬರೀ ಎರಡೇ ಲೈನ್ ನಿಲ್ಲಿಸ್ತೀರಿ
2: ಸರ್? ಅದು ಕ್ಯಾಲ್ ಸಿಕ್ಕಿರುತ್ತಲ್ಲ ಸರ್, ಸ್ವಲ್ಪ ಗಾಬರಿ ಆಗ್ಬಿಡುತ್ತಾ?
0: ಅಯ್ಯೋ, ಗಾಬರಿ ಮಾಡ್ಕೋಬಾರ್ದು. ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ವಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಆ ಅಕ್ಷರದಿಂದ ಚಿತ್ರಕ್ಕೆ ಯಾವ್ದು ಶುರುವಾಗತ್ತೆ ಹಾಡಿ. ಹಲೋ,
3: ಹಲೋ, ನಮಸ್ತೆ ಸರ್.
0: ನಮಸ್ಕಾರ. ಯಾರು
3: ಸರ್? ನಮ್ಮ ಹೆಸರು ಬಸವರಾಜ್ ಅಂತ, ಗಾಣದಕಟ್ಟೆಯಿಂದ.
0: ಗಾಣದಕಟ್ಟೆ ಬಸವರಾಜ
3: ಅಂದ್ರೆ ನಾನು ಸಿದ್ಧಾರ್ಥ ಬ್ಲೈಂಡ್ ಸೆಂಟರ್ ಅಲ್ಲಿ ಇದ್ದೆ. ನಮ್ಮೂರು ಬಂದು ಗಾಣದಕಟ್ಟೆ ಸರ್.
0: ಧರ್ಮರಾಜ್ ಅನ್ಕೊಂಡ್ಬಿಟ್ಟೆ ನಾನು.
3: ಬಸವರಾಜ್ ಸರ್.
0: ಓಕೆ, ಬಸವರಾಜ್ ಯಾವ ಹಾಡು ನೆನಪಾಯ್ತು ಈಗ? ವಾಕ್ಷರದಿಂದ.
3: ವಾಕ್ಷರದಿಂದ ಸರ್. ಓಕೆ ಸರ್, ಇರ್ತೀನಿ.
0: ವಸಂತ
3: ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು, ಹೊಸಬಾಳ ಒಸಿಲಲ್ಲಿ ನಸುನಾಚಿ ನಿಂತಾಗ ನಿನ್ನಂದನ ನೋಡಬೇಕು, ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಓಹು ಆಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಕಾಕ್ಷರ ಸರ್.
0: ಕಾಕ್ಷರ ಬಹಳ ಚೆನ್ನಾಗಿ ಆಡಿದ್ರಿ.
3: ಥ್ಯಾಂಕ್ ಯು ಸರ್. ನಾವು ತುಂಬಾ ವೇರಿಯಕ್ಕೆ ಆಟ ಆಡ್ತೀವಿ.
0: ಓಕೆ,
3: ಇಷ್ಟ.
0: ಧನ್ಯವಾದ ಕರೆ ಮಾಡಿದಕ್ಕೆ.
3: ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.
0: ಸ್ನೇಹಿತರೆ, ಕಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಹಲೋ,
4: ಹಲೋ, ನಾ ಬರ್ತೀನಿ ಅಶೋಕ್ ಸರ್.
0: ಹಾ,
4: ಕಾ ಅಲ್ಲ ಸರ್.

0: ಓಕೆ, ಯಾವ ಅಕ್ಷರ ಈಗ
1: ಯಾವ ಅಕ್ಷರ?
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಕೆಳಗ್ರಿ ಯಾ ಅಕ್ಷರದಿಂದ ಕರೆ ಮಾಡಿ ಹಡಿ. ಹಲೋ, ಯಾ ಅಕ್ಷರದಿಂದ ಚಿತ್ರಗೀತೆ ಯಾವುದಿದೆ ನೆನಪು ಮಾಡ್ಕೊಳ್ಳಿ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು?
1: ನಾನು ಲೀಲಾ, ವಿಜಯನಗರದಿಂದ.
0: ಓಕೆ ಲೀಲಾ ಮೇಡಮ್, ಯಾ ಅಕ್ಷರದಿಂದ ಒಂದು ಚಿತ್ರಗೀತೆ ಹಾಡಿ.
1: ಯಾವ ಚಂದ

0: ಎಲ್ಲಿ ಧರೆನಂತೆ ನಿನ್ನ ನಾಮಿಯದೆ ಮಾಡಿ ಗುರುದೇವನಾಳಿ ನನ್ನ ನೆಚ್ಚಿನ ಬಂಧು ಯಾವ ಜನ್ಮದ ಮೈತ್ರಿಗೆ
1: ಅಕ್ಷರನಾ? ಓಕೆ, ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಕೆಳಗ್ರೆ ತಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಚಿತ್ರಗೀತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಚಿತ್ರಗೀತೆ ಅಂತ್ಯಾಕ್ಷರಿ ಇದು. ಹಲೋ
2: ಹಲೋ, ನಮಸ್ಕಾರಗಳು ಸರ್.
1: ನಮಸ್ಕಾರಗಳು, ಯಾರು ಮಾತಾಡೋದು?
2: ನಾನು ಸತೀಶ್ ಕುಮಾರ್ ಸರ್, ಸಾಲಿಗ್ರಾಮ ಉಡುಪಿ.
1: ಸಾಲಿಗ್ರಾಮ ಉಡುಪಿ. ಈಗ ತಾಕ್ಷರದಿಂದ ಚಿತ್ರಗೀತೆ
2: ಯಾವ್ದು ಸರ್?
1: ತಾಕ್ಷರ.
2: ತಾವತ್ತು ಬಂದಿದೆಯಾ? ಆಯ್ತೊಂದು ಪ್ರಯತ್ನ ಮಾಡುವ. ತಂದಂ ತಂದಂ ನನ್ನಿ ತುಂಬಿಡಿಯುತ್ತಿದೆ, ಸೋತಿದೆ ಕೈಯಲ್ಲಿ ಕುಡಿವ ಈ ಹೊನ್ನ ಪಡೆಯ ಖಲ್ ಖಲ್ ಖಲ್ ಈ ತಾಣಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂದಂ ತಂದಂ ಎಂದಿದೆ. ಖಲ್ ಖಲ್ ಖಲ್ ಖಲ್ ತಾಣಕ್ಕೆ ತಂದಂ ತಂದಂ ಎಂದಿದೆ.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೇಳಿದ್ರೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ದಾಕ್ಷರದಿಂದ ಚಿತ್ರಗೀತೆ ಬೇಕು. ಹಲೋ, ದಾಕ್ಷರದಿಂದ ಚಿತ್ರಗೀತೆ ಯಾವ್ದಿದೆ ನೆನಪು ಮಾಡ್ಕೊಳ್ಳಿ. ಹಲೋ, ಯಾರು? ಓ ಅಕ್ಕ, ಜಯ ಅಕ್ಕ, ಚೆನ್ನಾಗಿದ್ದೀರಾ? ಏನು ನಿಮ್ಮ ಆಶೀರ್ವಾದ ನೋಡಿ ಇಷ್ಟರ ಮಟ್ಟಿಗಿದ್ದೀನಿ. ಇಲ್ಲ, ನೀವ್ ಹಿರಿಯರಲ್ಲ, ಹಿರಿಯರೇ ದೇವ್ರು. ಇಲ್ಲ, ದೊಡ್ಡ ಮಾತು ಏನಲ್ಲ ಅದು, ಸುಮ್ಮನೆ ನಾವೇನೋ ಕಣ್ಣಿ ಕಾಣದಿರೋ ದೇವ್ರಿಗೆ ದೇವ್ರ ಇದಾನೆ ಇದಾನೆ ಅನ್ನೋದಕ್ಕಿಂತ ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರೆ ಅವರೇ ದೇವ್ರು ಅನ್ಕೊಂಡ್ಬಿಟ್ರೆ ಲೋಕ ಎಷ್ಟು ಚೆನ್ನಾಗಿರುತ್ತಲ್ಲ. ಅಯ್ಯೋ, ಒಳ್ಳೆ ಮಾತ್ ಸಾಲ್ದ ಅಕ್ಕ ಜಯಕ್ಕ. ಬಸವಣ್ಣವರೇ ಹೇಳಿದ್ದಾರೆ, ಅಯ್ಯ ಎಂದಡೆ ಸ್ವರ್ಗ, ಎಲ್ಲವೋ ಎಂದಡೆ ನರಕ. ಸಾಕು ಬರಿ ಮಾತೆ, ಅದು ನೀವು ಒಳ್ಳೇರು ಅನ್ಸ್ಕೊಳ್ಳೋದಕ್ಕೆ ಏನಾದ್ರೂ ಕೊಟ್ರೆ ಮಾತ್ರ ಅಂತ ಏನಲ್ಲ. ಸಾಕು, ಬೇಕಾದಷ್ಟು ಆಯ್ತು. ದಾಕ್ಷರದಿಂದ ಒಂದ್ ಜೊತೆ ಗೀತೆ ಹಾಡಿ ನೋಡೋಣ. ಬರುತ್ತೆ ಬರುತ್ತೆ, ಖಂಡಿತ ಬರುತ್ತೆ.
3: ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕು ತೋರಿ ನಡೆಸುವ ಯೋಗಿ ವರ್ಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕು ತೋರಿ ನಡೆಸುವ ಯೋಗಿ ವರ್ಯನೇ.
1: ನಾಕ್ಷರನಾ? ಓಕೆ, ನಾಕ್ಷರ. ನೋಡೋಣ ಯಾರು ಹಾಡ್ತಾರೆ. ಧನ್ಯವಾದ ಕರೆ ಮಾಡಿದಕ್ಕೆ.
3: ಧನ್ಯವಾದ
1: ಸ್ನೇಹಿತರೆ, ನಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಚಿತ್ರಗೀತೆ. ನಾ ಅಕ್ಷರದಿಂದ ಚಿತ್ರಗೀತೆ ನೆನಪು ಮಾಡ್ಕೊಳ್ಳಿ. ನೆನಪು ಮಾಡ್ಕೊಂಡು

0: ಗಂಧದ ಗುಡಿ, ಶ್ರೀಗಂಧದ ಗುಡಿ, ಆಹಾ ಆಹಾ ಆಹಾ ಹಾ ಹಾ ಹಾ
1: ಹಾ ಹಾ ಹಾ ಹಾ ಹಾ
0: ಹಾ
1: ಹಾ ಧನ್ಯವಾದ ಕರೆ ಮಾಡಿದಕ್ಕೆ.
0: ಧನ್ಯವಾದ ಸರ್.
1: ಹ ಅಕ್ಷರ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ ಅಲ್ಲ, ಹ ಹೇಳ್ತೀರಿಲ್ಲ. ಹಲೋ
0: ಹಲೋ
1: ಹೇಳಿ, ಯಾರು?
0: ಹಲೋ ನಮಸ್ತೆ ಸರ್, ನಾನು ಸಲ್ಮಾ ಟೀಚರ್, ತರೀಕೆರೆಯಿಂದ.
1: ಓ ಸಲ್ಮಾ ಟೀಚರ್, ಹೇಗಿದ್ದೀರಿ?
0: ಆರಾಮಿದ್ದೀನಿ ಸರ್, ನೀವು ಆರಾಮ?
1: ಆರಾಮಿದ್ದೀನಿ. ಹಾ ಅಕ್ಷರದಿಂದ ಒಂದು ಚಿತ್ರಗೀತೆ ಹೇಳಿ.
0: ಯಾವ್ದು ಸರ್?
1: ಹಾ
0: ಹಾ ಇವತ್ತು ಹಾ ಸಿಕ್ಕಂತ. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯೇನು ಬರೆಯುವೆನು ಅಷ್ಟೇ ಬರ್ತಿರೋದು ಸರ್.
1: ಎಂತ ಕೆಲಸ ಆಗ್ಬಿಡ್ತಲ್ಲ,
0: ನಾ ನಾ ಅಕ್ಷರ ರೆಡಿ ಮಾಡ್ಕೊಂಡ್ರೆ ನಂಗೆ ಹಾ ಬಂತಲ್ಲ ಅಂತ.
1: ಒಂದು ಸ್ವಲ್ಪ ಟ್ರೈ ಮಾಡಿ ನೋಡೋಣ.
0: ಬರ್ತಾ ಇಲ್ಲ ಸರ್.
1: ಹಾಡೊಂದು ನಾ ಹಾಡುವೆನು,
0: ಶ್ರುತಿ ಪಿಕ್ಚರ್.
1: ಹೌದಾ? ಧನ್ಯವಾದಗಳು. ಒಂಚೂರು ಮುಂದಕ್ಕೆ ಹೋಗೋಣ ಅಂತ ಅನಿಸ್ತಾ ಇದೆ, ಹಾಡು ಕೇಳೋಣ.

0: ಓಕೆ ಸ್ನೇಹಿತರೆ, ಲಾ ಅಕ್ಷರದಿಂದ ತಗೊಳ್ಳೋಣ. ಲಾ ಅಕ್ಷರದಿಂದ ಯಾವ ಚಿತ್ರಗೀತೆ ನೆನಪಾಗುತ್ತೆ ನೋಡಿ. ಲಾ ಅಕ್ಷರ. ಹಲೋ
1: ಹಲೋ,
0: ಯಾರು
1: ಸರ್? ಮಹೇಶ್ ಹಸೂರ್ ಸರ್.
0: ಮಹೇಶ್ ಅವರೇ, ಲಾ ಅಕ್ಷರದಿಂದ ಚಿತ್ರಗೀತೆ ಹೇಳಿ
1: ಸರ್. ಲಾರಿ ಬಂದಿದೆಯಾ?
0: ಲಾ
1: ಲಾ ಹೇಳ್ತೀನಿ ಸರ್.

0: ರಾಜಕುಮಾರಿ ಕಾಸಾಗಿ ಬರುವೆ ನಾ ಕೇಳೆ ಚಿಂಗಾರಿ ಲಾಲಿಸುವ ನೀ ಹಾಡಲ್ಲ ಲಾಲಿ. ಲಾಭ ಸರ್ ಮತ್ತೆ
1: ಇಲ್ಲ. ಆಯ್ತು ಮಹೇಶ್ ಅವರೇ, ಧನ್ಯವಾದ ಕರೆ ಮಾಡಿದಕ್ಕೆ.
0: ಓಕೆ ಸರ್, ಥ್ಯಾಂಕ್ ಯು.
1: ಕೇಳಿದ್ರಿ ಮತ್ತೆ ಲಾ ಬಂದಿದೆ, ಲಾ ಅಕ್ಷರದಿಂದ ನೋಡಿ ನೆನಪು ಮಾಡ್ಕೊಳ್ಳಿ. ಹಲೋ
2: ಹಲೋ
1: ಹೇಳಿ.
2: ನಮಸ್ತೆ ಸರ್.
1: ನಮಸ್ಕಾರ, ಯಾರು? ಓಕೆ ಚಂದ್ರಿಕಾ ಅವರೇ, ಲಾ ಅಕ್ಷರದಿಂದ ಒಂದು ಚಿತ್ರಗೀತೆ ಹೇಳಿ.
2: ಯಾವ ಸರ್?
1: ಲಾ. ಹೌದಾ?
2: ತುಂಬಾ ಸರಿ ನೋಡಿದೀನಿ. ಯಾರಾದ್ರೂ ಕೇಳಿದಾಗ ನನಗೆ ಬಂದಿರುತ್ತಲ್ಲ ಇದು ಅಂತ.
1: ಏನಿಲ್ಲ ಏನಿಲ್ಲ, ಆತರ ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಹಳಷ್ಟು ಹಾಡುಗಳಿದೆ.
2: ಅಲ್ಲ ಇದೆ ಸರ್, ಆದ್ರೂ ಬೇರೆ ನಾವೊಳಗೆ ಹೇಳೋಣ ಅಂದ್ರೆ ಲಾ ಬಂದಿರ್ತದೆ. ಸರಿ ಸರ್, ಆಡ್ತೀನಿ.
1: ಓಕೆ.
2: ಕಾಲಿಗೆ ಕಾಲಿಗೆ ಬಂದದ್ದು ಪಂಚಾಮೃತ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ಲೋಕವೇ

0: ಮಾಡಿದರೆ ಜಗಕ್ಕೆ ಎದರಬಾರದು, ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದರಬಾರದು.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೆಳಗಿರಿ, ಯಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ, ಚಿತ್ರಗೀತೆ ಎರಡನೇ ಸಿಲಿ ಬಂದಿದೆ, ಯಾ ಅಕ್ಷರ? ಹಲೋ
2: ಸರ್ ನಮಸ್ತೆ, ನಾವು ಚಂದ್ರಶೇಖರ್ ಚಿಂಚೋಳಿಯಿಂದ.
1: ಚಂದ್ರಶೇಖರ್ ಅವರೇ, ಯಾ ಅಕ್ಷರದಿಂದ ಚಿತ್ರಗೀತೆ ಹಾಡಿ.
2: ಯಾರೇ ಕೂಗಡಲಿ ಊರೇ.

0: ಮಾಡಲಿ ಎಮ್ಮೆ ನಿನಗೆ ಸಾಡು ಇಲ್ಲ ಬಿಸಿಲು ಮಳೆಗೆ ಬಿಳುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರವಿ ಅರವಿ
1: ಅರವಿಯ ಅಕ್ಷರನ
0: ಸರ್.
1: ಓಕೆ, ಧನ್ಯವಾದಗಳು ಚಂದ್ರಶೇಖರ್ ಅವರೇ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಸರ್.
1: ಕೇಳಿದ್ರೆ ಮತ್ತೆ ಯಾ ಅಕ್ಷರ, ಪುನಃ ಯಾ ಅಕ್ಷರ ಬಂದಿದೆ, ಯಾ ಅಕ್ಷರ ಮೂರನೇ ಸಲ ಬಂದಿದೆ, ನೋಡೋಣ ಯಾವ ಹಾಡು ನೆನಪು ಮಾಡ್ಕೋತೀರಿ. ಹಲೋ
2: ಹಲೋ
1: ಹೇಳಿ.
2: ಭದ್ರಾವತಿಯಿಂದ ಗೋರ್ಪಡೆ.
1: ಓಕೆ ಗೋರ್ಪಡೆ ಅವರೇ, ಯಾ ಅಕ್ಷರದಿಂದ?
2: ಓಕೆ ಸರ್.

0: ಜರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಧನ್ಯವಾದಗಳು ಸರ್.
1: ಅಕ್ಷರಲ್ವಾ? ಓಕೆ, ಧನ್ಯವಾದ. ಕೇಳಿದ್ರೆ ತಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ತಾಕ್ಷರ ಇವತ್ತು ಮೊದಲನೇ ಬಾರಿ ಬಂದಿದೆ, ಎಷ್ಟೊತ್ತನಕ ಎರಡನೇ ಸಲ ಬಂದಿದೆ ತಾಕ್ಷರ. ಹಲೋ
2: ಹಲೋ
1: ಚಿಕ್ಕಪ್ಪ ಅವರೇ.
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
1: ನಮಸ್ಕಾರ ಚಿಕ್ಕಪ್ಪ ಅವರೇ, ಚೆನ್ನಾಗಿದ್ದೀನಿ.
2: ಸತತ ಒಂದು 20 ನಿಮಿಷ ಆಯ್ತು ಪ್ರಯತ್ನ ಮಾಡಕತ್ತಿ, ಆದ್ರೂ ಕೊನೆಗೆ ಕರೆ ಸಿಕ್ತಲ್ಲ, ಅದೇ ಒಂದು ಖುಷಿ.
1: ಕರೆ ಸಿಕ್ತು, ತಾಕ್ಷರನೇ ಸಿಕ್ತು ಮತ್ತೆ ಎರಡನೇ ಸರಿ ನಿಮಗೆ.
2: ಖಂಡಿತ ಹಾಡಲ್ ಬಿಡಿ ಸರ್.

0: ಎಲ್ಲೇ ಇರುವೆ ಜೊತೆಯಲ್ಲೇ ಬರುವೆ, ನಿನ್ನ ನೋಡಲೆಂದು ನಾನು ಕಾದು ಕಾದು ಸೋತು ಹೋದೆ.
1: ಧನ್ಯವಾದಗಳು ಸರ್.
0: ನೋಡ್ರಿ ನೀವು
1: ಕಂಪ್ಲೀಟ್ ತಾರ ತಾರ ಬಾತಾರ ನಾನಿಲ್ಲಿರುವೆ. ನೀವು ಚೆನ್ನಾಗಿ ಹಾಡಿದ್ರಿ, ಮಧ್ಯ ಮಧ್ಯ ತಪ್ಪು ಹೇಳಿದ್ರಿ, ಅದಕ್ಕೋಸ್ಕರ ಸರಿ ಈಗ ಹಿಂಗಿದ್ಯಾ ಅಂತ ಕೇಳಿಸೋಣ ಅಂತ ಹಾಡಿದೆ.
0: ಅದು ಬಳಿಯಲ್ಲ ಇರುವೆ ಅನ್ನಕ್ಕೋಗಿ ಬೇರೆ ಹೇಳಿದೆ ಅನ್ಸುತ್ತೆ.
1: ಓಕೆ, ಧನ್ಯವಾದ. ಯಾವ ಅಕ್ಷರಕ್ಕೆ ಬಿಟ್ರಿ ಈಗ
0: ಸರ್? ಓದೆ
1: ದಾಕ್ಷರ. ಧನ್ಯವಾದಗಳು. ನೀವು ಇಷ್ಟ ತನಕ ಕಾದು ಕಾದು ಸಾಕಾದ್ರಿ ಅಲ್ಲ, ಕಾಲು ಕರೆ ಸಿಕ್ಕಿಲ್ಲ ಅಂತ, ಹಂಗಾಗಿ ಸೋತು ಹೋದೆ ಅನ್ನೋದನ್ನೇ ಬಿಟ್ಟಿದ್ದೀರಿ. ದಾಕ್ಷರಕ್ಕೆ ಕೇಳಿದ್ರೆ ದಾಕ್ಷರದಿಂದ ನೋಡಿ ನೆನಪು ಮಾಡ್ಕೊಳ್ಳಿ ಹಾಡಿ. ದಾಕ್ಷರ ಇವತ್ತು ಯಾಕೋ ಒಂದು ಮೂರ್ ಸಲ ನಾಲ್ಕನೇ ಸಲ ಏನೋ ಬಂದಂಗೆ ಅನಿಸ್ತಾ ಇದೆ. ಹಲೋ, ನಮಸ್ಕಾರ, ಯಾರು? ಓಕೆ, ಗೀತಾ ಅವರೇ. ದಾಕ್ಷರದಿಂದ ಯಾವ ಹಾಡು ನೆನಪು ಮಾಡ್ಕೋತೀರಿ?
2: ದೇವರ ಆಟ ಪಲ್ಲವ ಬಾರು ನಿಲ್ಲುವ ರಾರು, ಹೇಳದೆ ಸುಖವ ಕೊಡುವ, ಹೇಳದೆ ಕಷ್ಟವ ಕೊಡುವ.
1: ಗೀತಾ ಮೇಡಮ್,
2: ಮನದನ್ನು ಕೈ ಕುಣಿಸಿ ಆಡುವ.
1: ಗೀತಾ ಮೇಡಮ್, ಈ ಹಾಡು ಆಗಿದೆ
2: ಹೌದಾ? ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ತಿಳಿಸಲೇ ಇಲ್ಲ.
1: ಧನ್ಯವಾದಗಳು. ಲಾಕ್ಷರನ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಪುನಃ ಲಾಕ್ಷರ ಬಂದಿದೆ ನೋಡಿ, ನೆನಪು ಮಾಡ್ಕೊಳ್ಳಿ. ಹಲೋ
3: ಸರ್, ನಮಸ್ತೆ ಸರ್.
1: ನಮಸ್ಕಾರ
3: ಸರ್, ಶಿವಮೊಗ್ಗದಿಂದ ಸರ್ ಸತೀಶ್.
1: ಸತೀಶ್ ಅವರೇ, ಲಾಕ್ಷರದಿಂದ ಚಿತ್ರಗೀತೆ ಹೇಳಿ.
3: ಹಾ ಸರ್,

ಕೇಳದ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ

0: ತಂಪಿಗೆ ಒಂದೂರು ನಡುವಲ್ಲಿ ನದಿಯೊಂದು ಹಗ್ಗದ ಉಯ್ಯಾಲೆ ಹೋಗುವ ಹಾಗೊಂದು ಸೇತುವೆಯೂ ಅಲ್ಲೊಂದು ಈ ಊರ ಕೆಲುವೆ ಆ ಊರ ಕೆಲುವ ನದಿಯಂತಲಿ ಓಡಾಡಿ ಒಂದಾದರೂ ಈ ತರ ಲಿರಿಕ್ಸ್ ನೆನಪತ್ತಿಲ್ಲ ಸರ್
1: ಒಂದಾದರೂ ಹೀಗೆ ಗಾನ
0: ಸರ್ ಹೀಗೆ
1: ಏನಂದ್ರೆ ನಿಮ್ಮ ಹೆಸರು
0: ಸತೀಶ್
1: ತುಂಬಾ ಚೆನ್ನಾಗಿ ಹಾಡಿದ್ರಿ ನೀವು ಕರೆ ಸಿಕ್ಕಿದ ತಕ್ಷಣ ತುಂಬಾ ಗಾಬರಿ ಆಗಿ ತೊದಲಿಸ್ತೀರಿ ಯಾಕೆ ನನ್ನ ಹತ್ರ ಮಾತ್ರ ಹಿಂಗಾಗತ್ತಾ ಎಲ್ಲ ಕಡೆ ಹಂಗಾಗತ್ತಾ ಏ ಹಂಗೆಲ್ಲ ಭಯ ಪಡ್ಕೋಬೇಡಿ ಕಾಲ್ ಸಿಕ್ಕಿದ ತಕ್ಷಣ ನಿಮ್ ನೀವು ಮಾತಾಡೋದ್ ನೋಡಿದ್ರೆ ಇವರಿಗೆಲ್ಲ ತೊದಲುದು ಇದೆ ಅಂತ ಅನ್ಸುತ್ತೆ ಬಟ್ ಈಗ ಹಾಡ್ ಕೇಳಿದ್ನಲ್ಲ ಈ ತರದ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಅದು ನೀವು ಗಾಬರಿ ಹಂಗ ಆಗ್ಬಿಡ್ತೀರಿ ಹೌದಲ್ಲ ಗಾಬರಿ ಮಾಡ್ಕೋಬೇಡಿ ಗಾ ಅಕ್ಷರ ಅಲ್ವಾ ಓಕೆ ಥ್ಯಾಂಕ್ ಯು ಕೇಳಿದ್ರಿ ಗಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಕರೆ ಮಾಡಿ ಹಾಡಿ ಹಲೋ ಹಲೋ
2: ಗುಡ್ ಆಫ್ಟರ್ನೂನ್ ಸರ್
1: ಗುಡ್ ಆಫ್ಟರ್ನೂನ್ ಸರ್
2: ಮಯೂರ್ಕೋಟೆ ಜನಪುರ
1: ಹಾ
2: ಸರ್ ರಾಜಣ್ಣ ರಾಜದು ಗಾಲ ಸರ್
1: ಹ್ಮ್

0: ಎದೆಯೆಲ್ಲ ಡವ ಡವ ಡವ ಡವ ಡವ ಡವ ಡವ ಡವ ಕೇಳಮ್ಮ, ನನ್ನ ಎದೆಯೆಲ್ಲ ಡವ ಡವ ಡವ ಡವ ಡವ ಡವ ಡವ ಡವ ಕೇಳಮ್ಮ, ನಿನ್ನಾಟ ಬಯಲಾಗಿ ನಾ ನಿಂದು ಬೆರಗಾಗಿ ಆಸೆಯು ಅತಿಯಾಗಿ ಚೆನ್ನಯ್ಯ, ನನ್ನ ಮೈಯೆಲ್ಲ ಜುಮ್ ಜುಮ್ ಜುಮ್ ಜುಮ್ ಜುಮ್ ಜುಮ್ ಜುಮ್ ಜುಮ್ ನೋಡಯ್ಯ. ಧನ್ಯವಾದ ಸರ್.
1: ಧನ್ಯವಾದಗಳು. ಯಾಕ್ಷರ್ ಅಲ್ವಾ? ಓಕೆ, ಕೇಳಿದ್ರೆ ಯಾಕ್ಷರ ನೆನಪು ಮಾಡ್ಕೊಳ್ಳಿ. ಯಾಕ್ಷರದಿಂದ ಯಾ ಅಕ್ಷರದಿಂದ ಚಿತ್ರಗೀತೆ ಯಾವುದು ನೆನಪು ಮಾಡ್ಕೊಳ್ಳಿ. ಯಾ ಅಕ್ಷರ ಯಾಕೆ ತುಂಬಾ ಹಾಡುಗಳಿದೆಯಲ್ಲ. ಹಲೋ ಹಲೋ, ಯಾರು ರಿಸೀವ್ ಮಾಡಿದ್ರು ಕಟ್ ಮಾಡಿದ್ರು, ಪಾಪ ನೆನಪಾಗ್ಲಿಲ್ವಾ ಹಾಡು, ಏನ್ ಕತೆ? ಕೇಳುಗ್ರೆ ದೂರವಾಣಿ ಸಂಖ್ಯೆ ನೆನಪಿಸ್ತಾ ಇದ್ದೀನಿ, ಯಾ ಅಕ್ಷರದಿಂದ ಹಾಡಿ. 08282200074. ಹಲೋ
2: ಹಲೋ
1: ಹೇಳಿ. ಗೌತಮಿ ಗೌತಮಿ ಅವ್ರು ಏನ್ ಮಾಡ್ತೀರಿ? ಬಿ ಕಾಂ ಓದ್ತಿದ್ದೀರಾ? ಎಷ್ಟನೇದು ಸೆಮಿಸ್ಟರ್? ಓಕೆ, ಯಾವ ಅಕ್ಷರದಿಂದ ಒಂದು ಚಿತ್ರಗೀತೆ ಹೇಳ್ತೀರಾ ಹೇಳಿ. ಇನ್ನು ಸ್ವಲ್ಪ ಹಾಡಿ. ಯಾವ ಅಕ್ಷರಕ್ಕೆ ನಿಲ್ಸಿದ್ರಿ? ಯಾ ಅಕ್ಷರ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಪುನಃ ಯಾ ಬಂದಿದೆ. ಹಲೋ
3: ಹಲೋ,
1: ಯಾರು?
3: ನಮಸ್ಕಾರ.
1: ನಮಸ್ಕಾರ. ಇಲ್ಲೇ ಗೌಡ ಅವ್ರೆ, ಯಾಕೋ ಸುಸ್ತಾ ಬಿಟ್ಟಿದ್ರಿ ಕಣ್ರಿ ಪಾಪ. ಈ ಬಿಸಿಲು ಹೊಡೆತಕ್ಕೆ ಈ ಎಲೆಗಳೆಲ್ಲ ಮುದ್ರಕೊಂಡಿರ್ತಾವಲ್ಲ, ಹಂಗ್ ಮಾತಾಡ್ತಿದಿರಲ್ಲ. ಏ ಈಗ ಅದ ನಾನು ಹೇಳಿದ್ಮೇಲೆ, ಅದಕ್ಕಿಂತ ಮುಂಚೆ ಹೆಂಗ್ ಮಾತಾಡಿದ್ರಿ ಗೊತ್ತಾ? ಇಲ್ಲ, ಇದಕ್ಕಿಂತ ಮುಂಚೆ ಹೆಂಗ್ ಮಾಡಿದ್ರಿ ಗೊತ್ತಾ, ಮಾತಾಡಿದ್ರಿ ಗೊತ್ತಾ? ನಾನು ಹಲೋ ಅಂದೆ, ನೀವು ಆ ಕಡೆಯಿಂದ, ನಾನ್ ಸಹ ಅಂದ್ರಿ. ಓಕೆ ಓಕೆ, ಹಂಗೇನ್ ಅನ್ಕೋಬೇಡಿ, ಖಡಕ್ ಆಗಿ ಮಾತಾಡಿ. ಯಾ ಅಕ್ಷರದಿಂದ ಒಂದು ಹಾಡು ಹೇಳಿ. ಏ ನಾನು ಹೇಳ್ತಿರೋದು ಯಾ, ನೀವ್ ಹೇಳ್ತಿರೋದು ಏ? ಯಾ ಅಕ್ಷರ.
3: ಹ್ಮ್. ಯಾರಿವಳು ಯಾರಿವಳು ಸೂಜಿನಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು, ಮಾತಿನಲ್ಲಿ ಹೇಳಿದರೆ ಕಾಳ ಕೆಸಿದದು, ಹಾಡಲು ಕೇಳು ಅಂದದತ್ತ. ಯಾರಿವಳು ಯಾರಿವಳು ಸೂಜಿನಲ್ಲಿ ಕಣ್ಣವಳು.
1: ಅಕ್ಷರನಾ?
3: ಹೌದು.
1: ಓಕೆ, ಊಟ ಮಾಡಿದ್ರ?
3: ಫೋನ್ ಸಿಗದೇ ಇಲ್ಲ ಸರ್, ಬಿಜಿ
1: ಬಹಳ ಬಿಜಿ. ಅದೇ ಪಾಪ, ನಮ್ಮಲ್ಲಿ ಚಿಕ್ಕಪ್ಪವ್ರು ಮೆಸೇಜ್ ಹಾಕಿದ್ದಾರೆ, ಎಲ್ಲೇಗೌಡ್ರಿಗೆ ಕರೆ ಮಾಡಿ ಟ್ರೈ ಮಾಡಿ ಮಾಡಿ ಮಾಡಿ ಸುಸ್ತಾಗಿದ್ದಾರೆ, ಪಾಪ ನಿಮಗೇನ್ ಗೊತ್ತು ಅಂತ ಮೆಸೇಜ್ ಹಾಕಿದ್ದಾರೆ ನಂಗೆ.
3: ಅಲ್ಲ ಸರ್, ನಾನು ಮೆಸೇಜ್ ಹಾಕ್ತಿದ್ದ, ಆದ್ರೆ ಒಂದೂವರೆಯಿಂದ ಮಾಡ್ತಾ ಇದೀನಿ ನಿಮ್ಮ ಜೊತೆಗೆ.
1: ಓಕೆ ಆಯ್ತು, ಧನ್ಯವಾದ ಕರೆ ಮಾಡಿದಕ್ಕೆ.
3: ಆಯ್ತು ಸರ್, ಧನ್ಯವಾದ.
1: ಕೇಳಿದ್ರಿ ಲಾಕ್ಷರಕ್ಕೆ, ಲಾಕ್ಷರ ಮತ್ತೆ ಬಂದಿದೆ, ಇದು ಎಷ್ಟನೇ ಸರಿ? ನಾಲ್ಕು ಐದನೇ ಹೆಸರು ಇರ್ಬೇಕು. ಲಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಚಿತ್ರಗೀತೆ ಬೇಗ ಬೇಗ ಹಾಡಿ, ಸಮಯ ಆಗ್ತಾ ಬಂದ್ಬಿಡ್ತು, ಇನ್ನೊಂದು ನಾಲ್ಕೂವರೆ ನಿಮಿಷ ಇದೆ. ಹಲೋ ಹಲೋ ಹಲೋ ಹಲೋ, ಕಾಲ್ ಮಾಡ್ತೀರಿ ರಿಸೀವ್ ಮಾಡಿ ನಾಲ್ಕೈದು ಸಲ ಹಲೋ ಅಂದ್ರೆ ನೀವು ಮಾತಾಡಲ್ಲ, ನಾನೇನ್ ತಿಳ್ಕೊಳ್ಬೇಕು? ಹಲೋ
4: ಸರ್ ನಮಸ್ತೆ.
1: ನಮಸ್ಕಾರ, ಯಾರು?
4: ಫೈರೋಸ್ ಅಂತ ಸರ್.
1: ಫೈರೋಸ್ ಎಲ್ಲಿಂದ?
4: ಶಿವಮೊಗ್ಗ.
1: ಓಕೆ, ಶಿವಮೊಗ್ಗದಿಂದ. ಲಾಕ್ಷದಿಂದ ಒಂದು ಹಾಡು ಹೇಳಿ ಫೈರೋಸ್ ಸರ್. ಸಾರಿ, ಲಾ ಅಲ್ಲ
4: ಲಾ.
1: ಲಾ ಸರ್, ಯಾಕೆ ಸರ್ ನನಗೆ ಕನ್ಫ್ಯೂಸ್ ಮಾಡ್ತೀರಿ ಸುಮ್ನೆ? ಇಲ್ಲ ಇಲ್ಲ, ಅದಾಗೆ ಆಲ್ರೆಡಿ ಆಯ್ತು.
4: ಆಲ್ರೆಡಿ ಆಯ್ತಾ?
1: ಹ್ಮ್.
4: ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಆಗಿಲ್ಲ
1: ಏ, ಇಲ್ಲ ಆಗಿಲ್ಲ, ಆಗಿದ್ರೆ ಮುಂಚೆನೆ ಹೇಳ್ಬಿಡ್ತಿದ್ದೆ, ಲಾ ಅಂದ ತಕ್ಷಣ ಹೇಳ್ಬಿಡ್ತಿದ್ದೆ.
4: ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಲಕ್ಷ್ಮೀ ಬಾರಮ್ಮ ಸಾಕಲ್ಲ?
1: ಏ, ಇನ್ನೊಂಚೂರು ಹಾಡ್ರಿ. ಏ, ನಾನು ಹೇಳ್ಕೊಡ್ತೀನಿ ಹೇಳ್ರಿ.
4: ಹೇಳಿ ಸರ್. ಭಾಗ್ಯಲಕ್ಷ್ಮಿ ಬಾರಮ್ಮ,
1: ಕಾಲಲಿ ಕಿರುಗೆ ಜೆ,
4: ಕಾಲಲಿ ಕಿರುಗೆ ಜೆ,
1: ಘಲು ಘಲೆ
4: ಅಂದಾಗ.
1: ಓಕೆ, ನಮ್ಮಿಬ್ಬರು ಜುಗಲ್ ಬದ್ನೆ ಕೇಳಿ ಕೇಳಿದ್ರು ಬೇಜಾರಾಗ್ ಬಿಡ್ತಾರೆ. ಅಕ್ಷರ ನಿಲ್ಸೋಣ. ಧನ್ಯವಾದ ಕರೆ ಮಾಡೋದಕ್ಕೆ. ಓಕೆ, ಕೇಳಿಗ್ರಿ ಗ ಅಕ್ಷರದಿಂದ ಚಿತ್ರಗೀತೆ ಹಾಡಿ. ಗ ಅಕ್ಷರ. ಹಲೋ
5: ಹಲೋ,
1: ಯಾರು?
5: ಹಿದಿಗೆಯಿಂದ
1: ಚೆನ್ನಾಗಿ. ಕ ಅಕ್ಷರದಿಂದ ಒಂದು ಚಿತ್ರಗೀತೆ ಹೇಳಪ್ಪ. ಅಯ್ಯೋ ಹುಡ್ಗ, ಚಿತ್ರಗೀತೆ ಹೇಳು ಅಂದ ತಕ್ಷಣ ಕಟ್ ಮಾಡ್ಬಿಟ್ಟಿಲ್ಲಪ್ಪ. ಪಾಪ, ಅದೇ ಕಟ್ ಆಗಿರ್ಬೇಕು, ಯಾರಿಗೆ ಗೊತ್ತು ಅಲ್ವಾ ಅಲ್ವಾ? ಕೇಳಿದ್ರೆ ಕಟ್ ಆಗ್ಬಿಡ್ತು, ಮತ್ತೆ ಕರೆ ಮಾಡ್ತಿಲ್ಲ. ಗ ಅಕ್ಷರದಿಂದ

0: ಇನ್ನು 2 ನಿಮಿಷದ ಬಹುಶಃ ಇದೆ ಲಾಸ್ಟ್ ಕರೆ ಅಂತ ಅನ್ಸುತ್ತೆ. ಹಲೋ ಹಲೋ
1: ಹಲೋ,
0: ಯಾರು?
1: ಲಕ್ಷ್ಮಿ.
0: ಲಕ್ಷ್ಮಿ ಮೇಡಮ್, ಗಾ ಅಕ್ಷರದಿಂದ ಒಂದು ಚಿತ್ರಗೀತೆ ಹೇಳಿ.
1: ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ.

0: ಸುಖವಿಲ್ಲ ಗುಡಿಯದಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮಕ್ಕಳೆಲ್ಲ ಮನುಜರಂತೆ ರಾಮ್ ರಹಿಮೇಶ ಬುದ್ಧ ಎಲ್ಲ ದೇವರು ಸೀತಾಬಿತ ಲೈಲಾಪತಿ ಅವನ ಮಕ್ಕಳು ರಾಮ್ ರಹಿಮೇಶ ಬುದ್ಧ ಎಲ್ಲ ದೇವರು ಸೀತಾಬಿತ ಲೈಲಾಪತಿ ಅವನ ಮಕ್ಕಳು.
1: ಧನ್ಯವಾದಗಳು. ಹಲೋ,
0: ಧನ್ಯವಾದಗಳು.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸಮಯ ಆಗೋಗ್ಬಿಡ್ತು. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ಈ ಚಿತ್ರಗೀತೆಗಳ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೇಶವಕುಮಾರ್. ಕರೆ ಯಾರಿಗೆ ಸಿಕ್ಕಿಲ್ಲ ದಯಮಾಡಿ ಬೇಜಾರಾಗಬೇಡಿ. ಮುಂದಿನ ಕಾರ್ಯಕ್ರಮದಲ್ಲಿ 3 ಗಂಟೆಗೆ ಇಷ್ಟದ ಚಿತ್ರಗೀತೆಗಳನ್ನು ಕೇಳಲಿಕ್ಕೆ ನೀವು ಕರೆ ಮಾಡಬಹುದು. ಕರೆ ಸಿಕ್ಕಲಿ ಅಂತ ಹೇಳಿ ಹಾರೈಸ್ತೀನಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು, ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು, ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು, ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನಿಂದಲೇ ಕ್ರಮ ವಹಿಸಬೇಕು, ಚರಂಡಿ ರಾಜಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು, ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ, ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆ

0: ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ. ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಂವಿಧಾನಿಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಉಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500ಕ್ಕೂ ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋ ಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ NAGMP ಬ್ಲಾಕ್ 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನ್ಯಾಷನಲ್ ಜಿಯೋಸೈನ್ಸ್ ಡೇಟಾ ರೆಪಾಸಿಟರಿ NGDR ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ

0: ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 ಮಾರ್ಚ್ 31ರವರೆಗೆ ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕೆಜಿಎಫ್ ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ದ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಂ ಕೆ ಜಯಶ್ರೀ ಮತ್ತು ರತ್ನಮಾಲ ಪ್ರಕಾಶ್ ಹಾಡಿರುವ ಎಂ ಗೋವಿಂದಪ್ಪಯ್ಯವರ ರಚನೆ

ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ ಆಕಾಶವಾಣಿ ಭದ್ರಾವತಿ. ಕೇಳಿದ್ರೆ ಇದೀಗ 3 ಗಂಟೆ ಸಮಯ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳು 101.4 FM ಅಂತರ್ಜಾಲದಲ್ಲಿ ಮುಂದುವರಿಯಲಿವೆ. ಪುನಃ 5:30 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಈಗ ನೇರ ಫೋನ್ ಇನ್ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ 08282200704.

0: हेलो,
1: नमस्ते सर।
0: नमस्कार सर, यार मतलब
1: नम कृष्णप जनपुर
0: ಜನ್ನಪುರ ಕೃಷ್ಣಪ್ಪ ಸರ್, ಯಾವ ಹಾಡ್ಬೇಕಿತ್ತು?
1: ನಮಗೆ ಭಕ್ತ ಕುಮಾರ ಸರ್. ಅದು ತುಂಬಾ ಚೆನ್ನಾಗಿರುತ್ತೆ.
0: ಭಕ್ತ ಕುಮಾರ ಯಾವ್ದು ಸರ್? ಅದ್ರಲ್ಲಿ
1: ಫಸ್ಟ್ ಬರ್ತಾ ಪರತತ್ವ ನೋಡಿದವನು ಪಂಡಿತನು, ಮಾನವ ಮೂಳೆ ಮಾಂಸ ಕಡಿಕೆ ಅಂತ.
0: ನಿಮಿಷ ಹಾಗೆ ನೋಡ್ತೀನಿ ರೀ. ಭಕ್ತ ಕುಮಾರ ಮಾನವ ಮೂಳೆ ಮಾಂಸದ ತಡಿಕೆ ಆ ಹಾಡಿಲ್ವಲ್ಲ ಸರ್?
1: ಅದ್ರಲ್ಲಿ ಇನ್ನೊಂದು ಹಾಕಿ ಬೇರೆ ಇದಾವೆ ಇನ್ನೂ.
0: ಅದ್ರಲ್ಲಿ ಯಾವ್ದಾದ್ರು ಆಯ್ತಾ?
1: ಹಾ ಸರಿ,
0: ಓಕೆ, ಧನ್ಯವಾದ.
1: ಆಯ್ತು.

0: ಹಲೋ
1: ಹಲೋ
0: ಹೇಳಿ.
1: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ.
1: ನಾಗೇಂದ್ರ ಸರ್, ಚಳ್ಳಕೆರೆ ತಾಲೂಕು ದೊಡ್ಡಬಳ್ಳಾರದಿಂದ ಸದ್ಯಕ್ಕೆಲ್ಲ ಕಳಿಸ್ತಾ ಇರ್ತೀವಿ ಸರ್. ನಾಗೇಂದ್ರ ಗುಂಡಮ್ಮ.
0: ಓಕೆ ನಾಗೇಂದ್ರ ಅವರೇ, ಯಾವ ಹಾಡು ಬೇಕಿತ್ತು?
1: ಕಲ್ಲೂರ ಕಾಳ ಚಿತ್ರದಿಂದ ಸರ್. ಅಲ್ಲಿ ಮುಟ್ಟೋಕೆ ಬಂದಾಗ ಬೇಡ ಬೇಡ ಅಂತ ಹೇಳಲ್ಲ, ಯಾವ್ದು ಬೇಕಿತ್ತು ಸರ್?
0: ಕೊಲ್ಲೂರ್ ಕಾಳ.
1: ಹೌದು ಸರ್, ಹೌದು.
0: ಓಕೆ, ಪಿಕ್ಚರ್ ನೋಡಿದ್ರೆ ಇದು
1: ಸರ್ ಸಾಕಷ್ಟು ಸರಿ ನೋಡಿದೀನಿ.
0: ಯಾಕೆ ಸಾಕಷ್ಟು ಸರಿ ನೋಡಿದ್ರಿ?
1: ಅದು ಹಾಡು ತುಂಬಾ ಚೆನ್ನಾಗಿದ್ದಾವೆ, ಅದರಲ್ಲಿ ಹಳ್ಳಿ ಸ್ಟೋರಿ, ಅದರಲ್ಲಿ ಶಶಿಕುಮಾರ್ ಸರ್ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಒಬ್ಬ ಹಳ್ಳಿಯರಾಗಿ. ಅದನ್ನ ನೋಡಕ್ ನನಗೆ ತುಂಬಾ ಇಷ್ಟ ಆಗುತ್ತೆ ಸರ್. ತುಂಬಾ ಚೆನ್ನಾಗಿದ್ದಾವೆ ಅದರಲ್ಲಿ.
0: ಓಕೆ, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಓಕೆ ಸರ್, ಥ್ಯಾಂಕ್ಸ್.

0: हेलो
1: नमस्ते सर।
0: नमस्कार यारो
1: ನಾನು ಸೋಮು ಟೇಲರ್ಂತ ವಿಜಯ್ ಪುರದಿಂದ।
0: ಸೋಮ್ಯ ಮೇಡಮ್ ಯಾವ ಹಾಡಬೇಕಿತ್ತು?
1: ಮಸಣದ ಹೂವು ಸರ್।
0: ಮಸಣದ ಹೂವು ಅದರಲ್ಲಿ ಯಾವ ಹಾಡು?
1: ಮಸಣದ ಹೂವೆಂದು ನೀನೆ ಕೊರಗು ಅಂತ।
0: ಓಕೆ, ಈ ಪಿಕ್ಚರ್ ನೋಡಿದಿರಾ?
1: ತುಂಬಾ ಸಲ ನೋಡಿದ್ ಸರ್। ಅಲ್ಲಿ ಅಪ್ಪರನ್ ಅಂತೇಳಿ ಹೊಸ ಹೀರೋಲಿ ಹೋದ ವರ್ಷ ಹೋದ್ರಲ್ಲ
0: ಹಾಡು ಕೇಳೋಣ। ಧನ್ಯವಾದ ಕರೆ।

0: ಹಲೋ
1: ಹಲೋ
0: ಹೇಳಿ
1: ಸರ್. ನಮಸ್ತೆ.
0: ನಮಸ್ಕಾರ. ಯಾರು
1: ಸರ್? ಮಾದಪ್ಪ ಸರ್, ಕಮಂಡಲ ಗೊಂದಿ ಜಗೃತಾಲ.
0: ಮಾದಪ್ಪ ಸರ್, ಯಾವ ಹಾಡ್ಬೇಕು ಹೇಳಿ
1: ಸರ್? ಲವ್ ಇನ್ ಮಂಡ್ಯದಿಂದ ಸರ್.
0: ಹಾ,
1: ಒಪ್ಕಂ ಬಿಟ್ಲು ಕಂಡ್ಲ ಪ್ರೀತಿ ಮಾಡಕಂದಿದಲ್ಲ ಸರ್.
0: ಹಾ,
1: ಆ ಸಾಂಗ್ ಸರ್.
0: ಯಾರು ಒಪ್ಕೊಂಡ್ರು?
1: ನಮ್ ಹೆಂಗೆ ಸರ್.
0: ಓಕೆ ಓಕೆ. ಎಷ್ಟು ವರ್ಷದಿಂದ? ಫೋನ್ ಮಾಡಿ ಹೇಳಿ, ನಮ್ ಹಾಡ್ ಬರ್ತಾ ಇದೆ ಕೇಳಿ ಅಂತ ಹೇಳಿ ಅವರಿಗೆ. ಓಕೆ, ಏನ್ ಕೆಲಸ ಮಾಡ್ತಿರ್ತಾವು? ರೈತರು ಏನು ಬೆಳೆ ಬೆಳಿತೀರಿ?
1: ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ, ತೊಗರಿ, ಕಡಲೆ, ಈ ತರ ಬೆಳಿತೀವಿ ಸರ್.
0: ಆಯ್ತು, ಬೆಳೆ ಚೆನ್ನಾಗಾಗ್ಲಿ, ಸಮೃದ್ಧ ಜೀವನ ಆಗ್ಲಿ.
1: ಆಯ್ತು ಸರ್, ಥ್ಯಾಂಕ್ ಯು.
0: ಧನ್ಯವಾದ ಕರೆ ಮಾಡಿದಕ್ಕೆ.
1: ಓಕೆ.

0: ಹಲೋ
1: ಹಲೋ, ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ ಸರ್.
0: ಗೋರ್ಪಡೆ ಸರ್, ಹೇಳಿ, ಯಾವ ಹಾಡ್ಬೇಕು?
1: ಶೃಂಗಾರ ಕಾವ್ಯ ಚಿತ್ರದ್ದು.
0: ಶೃಂಗಾರ ಕಾವ್ಯ?
1: ಶೃಂಗಾರ ಕಾವ್ಯ. ಮೇಘವೇ ನೀ ಹೋಗಿ ಬಾ.
0: ಶೃಂಗಾರ ಕಾವ್ಯ
1: ಮೇಘವೇ. ಮೇಘವೇ ಹೋಗಿ ಬಾ.
0: ಎಲ್ಲಿ ಕಳಿಸ್ತಿದ್ದೀರಿ ಸರ್ ಮೇಘನ?
1: ಎಲ್ಲಿ ಇದು ಮಳೆ ಸುರಿಸ್ಬೇಕ? ಮಳೆ ಇಲ್ಲಲ್ಲ ಸರ್. ಅದಕ್ಕೋಸ್ಕರ ಮಳೆ ಸುರಿಸು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂತಾ ಇರೋದು ಭದ್ರಾವತಿಗೆ.
0: ಭದ್ರಾವತಿಗ? ಓಕೆ ಓಕೆ. ಏನಾಗ್ಬಿಟ್ಟಿದೆ ಭದ್ರಾವತಿನಲ್ಲಿ? ಓಲ್ಡ್ ಟೌನ್ ಬಂದ್ರೆ ನ್ಯೂ ಟೌನ್ ಇಲ್ಲ, ನ್ಯೂ ಟೌನ್ ಬಂದ್ರೆ ಪೇಪರ್ ಟೌನ್ ಇಲ್ಲ.
1: ಅಲ್ಲ, ನಮ್ಗೆ ಆಶ್ಚರ್ಯಕರ ವಿಷಯ ಅದು.
0: ಹೌದು ಹೌದು.
1: ಸುರಿಗೆ ತಪ್ಪಿನಲ್ಲಿ ಮಳೆ ಬಿದ್ದಿದೆ ಅಂತಂದ್ರೆ ನಮ್ಮ ನ್ಯೂ ಟೌನ್ ಮಳೆ ಬಿದ್ದಿರಲ್ಲ.
0: ಖಂಡಿತ ಖಂಡಿತ. ಈ ತರದ ಬಹಳಷ್ಟು ವೈಪರೀತ್ಯಗಳಾಗ್ತಾ ಇದೆ. ಸೊ ಹಾಗಾಗಿ ಈಗ ನೀವಿರೋ ಜಾಗಕ್ಕೆ ಮೇಘ ಬೇಕು.
1: ಹೌದು. ಅಂದ್ರೆ ಏನಂತಂದ್ರೆ ಇದು ಹಾಡಿದು ಸುಮಾರು ಈ ಸಾರಿಗಮಪ್ಪ ಏನ್ ರಿಯಾಲಿಟಿ ಶೋ ನಲ್ಲಿ ನಡೆಯುತ್ತೆ.
0: ಓಕೆ.
1: ಅಲ್ಲಿ ಕಾಂಪಿಟಿಷನ್ ಸುಮಾರು ಸರಿ ನೋಡಿದೀನಿ. ಇದು ಫೈನಲ್ ಎಲ್ಲ ಹಾಡ್ಬಿಟ್ಟಿದ್ದಾರೆ, ಪ್ರೈಸ್ ತಗೊಂಡ್ಬಿಟ್ಟಿದ್ದಾರೆ ಈ ಹಾಡಿಗೆ.
0: ಓಕೆ ಓಕೆ. ನಿಮ್ದೇನ ಆತರ ಸ್ಕೆಚ್ ಇದೆಯಾ?
1: ಇಲ್ಲ, ಅಂತ ವಾಯ್ಸ್ ಇಲ್ಲ ಸರ್, ನಾವಂತ ಸಿಂಗರ್ ಅಲ್ಲ.
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.

0: ಹಲೋ
1: ಹಲೋ ನಮಸ್ತೆ.
0: ನಮಸ್ಕಾರ.
1: ಕೇಶವ್ ಅವರಿಂದ ಭದ್ರಾವತಿಯಿಂದ ಸರ್.
0: ಕೇಶವ್ ಅವರೇ, ಯಾವ ಹಾಡ್ಬೇಕು?
1: ಚಕ್ರವರ್ತಿ ಫಿಲಂ ಇಂದ ಒಂದು ಮಳೆ ಬಿಲ್ಲು.
0: ಚಕ್ರವರ್ತಿ
1: ಮಳೆ ಇಲ್ವಲ್ಲ ಸರ್, ಅದಕ್ಕೆ
0: ಅದೇ ಕೇಳ್ತಾ ಇದ್ದೆ. ಯಾಕೆ ಎಲ್ಲ ಮಳೆ ಹಿಂದೆ ಬಿದ್ದು ಬಿಟ್ಟಿದ್ದೀರಿ? ಈಗ ತಾನೇ ಜಸ್ಟ್ ಕಾಲ್ ಮಾಡಿದ್ರು ನಮ್ಮ ಗುರುಪಡೆ ಅವರು, ಅವರು ಮಳೆ ಹಾಡು ಕೇಳ್ತಿದ್ದಾರೆ, ನೀವು ಮಳೆ ಹಾಡು ಕೇಳ್ತಾ ಇದ್ದೀರಿ.
1: ಮಳೆಗೆ ತುಂಬಾ ಬೇಡಿಕೆ ಇದೆ ಸರ್, ಹಂಗಾಗಿ
0: ಬೇಡಿಕೆ ಇದೆ. ಏನ್ ಮಾಡುದು, ಬೇಕಾದ ಕಡೆ ಬರೋದಿಲ್ಲ, ಬೇಡವಾದ ಕಡೆ ಹೋಗ್ತಾ ಇದೆಯಲ್ಲ.
1: ಏನು ಮಾಡಕ್ಕಾಗಲ್ಲ ಸರ್, ಬಂದಾಗ್ಲೇ ಅನುಭವಿಸ್ಬೇಕು.
0: ಸೊ ಅಟ್ಲೀಸ್ಟ್ ಹಾಡಿದ ಮುಖಾಂತರನಾದ್ರೂ ಈ ಕಡೆ ಗಮನ ಸೆಳಿತಾ ಇದ್ದೀರಿ ನೀವು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೇಳೋಣ ನಿಮ್ಮ ಹಾಡು.
1: ಓಕೆ.

0: ಹಲೋ
1: ಹಲೋ
0: ಹೇಳಿ
1: ಸರ್. ನಮಸ್ತೆ ಸರ್, ಸತೀಶ್ ವಿಜಯನಗರ.
0: ಸತೀಶ್ ಅವ್ರಿ, ಹೇಳಿ, ಯಾವ ಹಾಡ್ಬೇಕು
1: ಸರ್? ಇದು ಗುಣ ನೋಡಿ ಅನ್ನಪೂರ್ಣ ಅಂತ ಹೇಳಿ ಸರ್, ಫಿಲಮ್ ನಂಬರ್.
0: ಹಾ,
1: ಅದರಲ್ಲಿ ಶ್ರೀನಾಥ್ ಮಂಜುಳಾ ಹಾಡಿದೆ ಸರ್ ಒಂದು. ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಸರ್.
0: ಓಕೆ, ನೋಡ್ತಾ ಇದ್ದೀನಿ, ಇರಿ.
1: ಹಾ ಸರ್, ಹಾ ಸರ್.
0: ಗುಣ ನೋಡಿ ಹೆಣ್ಣು ಕೊಡು. ಓಕೆ, ಈ ಹಾಡು ಯಾಕೆ ಇಷ್ಟ ಅಂತ ನಿಮ್ಗೆ
1: ಸರ್? ತುಂಬಾ ಚೆನ್ನಾಗಿದೆ ಹಾಡು. ಮತ್ತೆ ಹೆಂಡತಿ ಮುಂದೆ ಹಾಡ್ಲಿಕ್ಕೆ ಚೆನ್ನಾಗಿದೆ.
0: ಹೆಂಡತಿ ಮುಂದೆ ಹಾಡ್ಲಿಕ್ಕೆ
1: ಚೆನ್ನಾಗಿದೆ ಸರ್.
0: ಓಕೆ, ಈ ಹಾಡು ಹಾಡಿದಿರಿ ಯಾವಾಗ್ಲಾದ್ರೂ ನಿಮ್ಮ ಮನೆಯವ್ರ ಮುಂದೆ?
1: ಹಾ ಸರ್, ಹಾಡಿದೆ ಸರ್.
0: ಓಕೆ, ಏನಂತಾರೆ ಅವ್ರು? ಇನ್ನೊಂದ್ಸರಿ ಹಾಡ್ರಿ ಅಂದ್ರ
1: ಖುಷಿ ಪಡ್ತಾರೆ ಸರ್.
0: ಓ, ಈಗ ಅದಕ್ಕೋಸ್ಕರ ಈ ಹಾಡಾ?
1: ಅಲ್ಲ, ಚೆನ್ನಾಗಿದೆ ಸರ್.

0: ಹಲೋ
1: ಹಲೋ ಸರ್, ನಮಸ್ಕಾರ ಸರ್.
0: ಓ ಚಿಕ್ಕಪ್ಪ.
1: ಸರ್ ಹೌದು ಸರ್, ನನಗೆ ಕರೆ ಸಿಕ್ತು ಸರ್, ಏನೋ ಪ್ರಯತ್ನ ಮಾಡಿದೆ.
0: ಓಕೆ, ಎಷ್ಟೊತ್ತಿಂದ ಪ್ರಯತ್ನ ಮಾಡಿದ್ರಿ?
1: ನಾನು ಈ ಕಾರ್ಯಕ್ರಮ ಶುರುವಾದಾಗಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಇನ್ನೇನು, ಇನ್ನೊಂದು ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಇದೆ, ಖಾಲಿ ಆಗುತ್ತೆ ಸರ್ ಈಗ.
0: ಅರೆ, ಹೋಗ್ಲಿ ಹೋಗ್ಲಿ, ಬೇಗ ಹೇಳಿ ಯಾವ ಹಾಡ್ಬೇಕು
1: ಸರ್? ನಮಗೆ ಮಣ್ಣಿನ ದೋಣಿ ಚಿತ್ರದಿಂದ ಮೇಘ ಬಂತು ಮೇಘ ಹಾಡ್ಬೇಕು ಸರ್, ರಾಜ್ಕುಮಾರ್ ಅವ್ರು ಹಾಡಿರೋದು.
0: ಮಣ್ಣಿನ ದೋಣಿ.
1: ಹ್ಞೂ ಸರ್.
0: ಮೇಘ ಬಂತು ಮೇಘ, ಮೇಘ ಬಂತು ಮೇಘ.

0: ಗೋಣಿಬೀಡಿಂದ ಜಯಕ್ಕ.
1: ಹೌದು,
0: ಜಯಕ್ಕಗೆ ಯಾವ ಹಾಡು ಬೇಕಾಗಿತ್ತು ಅಂತ?
1: ಜಯಕ್ಕಂಗೆ ಭಕ್ತ ಸಿರಿಯಾಳದಲ್ಲಿ
0: ಏಕೋ ಏಕೋಪ ಶಂಕರ. ಎಲ್ಲಿದ್ಯಪ್ಪ ಶಂಕರ? ಭಕ್ತ ಸಿರಿಯಾಳ ಅಲ್ವಾ? ಭಕ್ತ ಸಿರಿಯಾಳ ಶುಭ ಶುಭಂದರು ಪ್ರೀತಿ ವಿಷ್ಣು ಶಂಕರ. ಹೇಳಿ ಜಯಕ್ಕ, ಯಾಕೆ ಬೇಕು ಈ ಹಾಡು ನಿಮಗೆ? ಓಕೆ ಓಕೆ. ಓ ಪಿಕ್ಚರ್ ನಲ್ಲಿ? ಪಿಕ್ಚರ್ ನಲ್ಲಿ ಹಾಡು ಹೇಳಿದ ತಕ್ಷಣ ಮಳೆ ಬರುತ್ತೆ. ಈಗ ನೋಡೋಣ. ಇವತ್ತೆಲ್ಲ ನಮ್ ಕೇಳಿದ್ರು ಯಾಕೋ ಮಳೆ ನಿಮ್ ಮೇಲೆ ತುಂಬಾ ಇಷ್ಟಪಟ್ಬಿಟ್ಟು ಮಳೆಗೆ ಸಂಬಂಧಪಟ್ಟ ಹಾಡೆ ಕೇಳ್ತಾ ಇದ್ರಿ. ಮೋಸ್ಟ್ಲಿ ಇವತ್ ಮಳೆ ಬರ್ಬೋದು ಜಯಕ, ಹೆದರ್ಬೇಡಿ. ಓಕೆ ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ ಸರ್.

0: ಕೇಳುಗ್ರಿ, ಎಷ್ಟು ಚಂದ ಚಂದದ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಹಲೋ,
1: ಹಲೋ,
0: ಯಾರು ಮಾತಾಡೋದು?

0: हेलो
1: सर, नमस्ते सर।
0: हेलो
1: सर, नमस्ते।
0: नमस्कार यार,
1: ಕೇಳಿಸ್ತದೆ?
0: ಯಾರು ಮಾತಾಡುದು?
1: ಕೇಳಿಸ್ತದೆ?
0: ತಾವ್ ಯಾರು ಮಾತಾಡುದು? ಕೇಳಿಸ್ತಾ ಇದೆ, ತಾವ್ ಯಾರು ಮಾತಾಡುದು?
1: ನಾನು ಶಿವಣ್ಣ ಅಂತ ಹೇಳಿ ಸರ್, ಕಲ್ಕೆರೆ ತಾಲೂಕಿಂದ.
0: ಶಿವಣ್ಣ ಸರ್, ಯಾವ ಹಾಡ್ಬೇಕು ಹೇಳಿ?
1: ನಮ್ಗೆ ತವರಿನ ಸಿರಿಯಿಂದ ಸರ್.
0: ತವರಿನ ಸಿರಿ ಯಾವ ಹಾಡದ್ರಲ್ಲಿ?
1: ಅದ್ರಲ್ಲಿ ಬಾರೋ ಬಾರೋ ಮಳೆರಾಯ ಅಂತ ಒಂದಿದೆ.
0: ತವರಿನ ಸಿರಿ ನೋಡ್ತಾ ಇದ್ದೀನಿ. ಇಲ್ವಲ್ಲ ಸರ್, ತವರಿನ ಸಿರಿ ಇಲ್ಲ. ಯಾವಾಗ ಬಂತಿ ಪಿಕ್ಚರು? ಹಸಿದಾಗ ಅನ್ನ ಅಂತನಾ? ಯಾವಾಗ ಬಂದಿರೋ ಪಿಕ್ಚರ್ ಇದು?
1: ತವರಿನ ಸಿರಿನಲ್ಲಿ
0: ಇಲ್ಲ, ತವರಿನ ಸಿರಿ ಫಿಲ್ಮ್ ಇಲ್ಲ, ಬೇರೆ ಫಿಲ್ಮ್ ಕೇಳಿ. ಒಡ ಹುಟ್ಟಿದವರು ಯಾವ ಯಾವ ಹಾಡದ್ರಲ್ಲಿ?
1: ಬೆನ್ನಿನ ಹಿಂದೆ ಬಂದು ನೀನು ಚೆನ್ನಾಗಿ ಮುತ್ತಿಡುವಾಗ.
0: ಯಾವಾಗ ನೋಡಿದ್ರಿ ಪಿಕ್ಚರ್ ಇದು?
1: ಸರ್, ಇದಾಗ್ಲೇ ಒಂದು 15 ವರ್ಷ ಮುಂಚೆ ನೋಡಿದ್ದೆ.
0: ಎಲ್ಲಿ
1: ಸರ್? ಇಲ್ಲೇ
0: ಚಳಿಕೆರೆಯಲ್ಲಿ ನೋಡಿದ್ರು. ಚಳಿಕೆರೆಯಲ್ಲಿ ನೋಡಿದ್ರ ಥಿಯೇಟರ್ ಅಲ್ಲಿ? ಓಕೆ ಸರ್, ನಿಮ್ ಹಾಡ್ ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಮಿಕ್ಸ್ಡ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಪಂಕಜ್ ಉದಾಸ್ ಮತ್ತು ಅನುರಾಧ ಪೌಡ್ವಾಲ್ ಹಾಡಿರುವ ದಯವಾನ್ ಚಿತ್ರದ ಗೀತೆ.

ಇದುವರೆಗೆ ಮಿಕ್ಸ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಮೊಮ್ಮಗ ಚಿತ್ರದ ಗೀತೆ, ಗಾಯಕ ಎಲ್ ಎನ್ ಶಾಸ್ತ್ರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೋಜುಗಾರ ಸೊಗಸುಗಾರ ಚಿತ್ರದ ಗೀತೆ. ಈ ಗೀತೆಗೆ ಮನು ಹಾಗೂ ಲತಾ ಹಂಸಲೇಖ ಅವರ ಧ್ವನಿಗಳಲ್ಲಿ ಕೇಳೋಣ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮಿಲನ ಚಿತ್ರದ ಗೀತೆ. ಈ ಗೀತೆಗೆ ಕೇಳಿಬರುವಂತಹ ಸ್ವರಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ.

ಹಿಂದಿನ ಗೀತೆ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಚಿತ್ರದ ಗೀತೆ. ಈ ಗೀತೆಗೆ ಕೇಳಿ ಬರುವಂತಹ ಸ್ವರಗಳು ಗುರುಕಿರಣ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ.

0: ಒಂದು ಸುಂದರವಾದ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಕ್ಕಿಂತ ಮುಂಚೆ ನೀವು ಕೇಳ್ತಾ ಇದ್ರ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗದ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳಿದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಗೀತೆ ಮಣ್ಣಿನ ದೋಣಿ ಚಿತ್ರದ ಗೀತೆ. ಈ ಗೀತೆಗೆ ಕೇಳಿ ಬರುವಂತಹ ಸ್ವರ ಎಸ್ ಜಾನಕಿಯವರದು.
1: ಕೋಗಿಲೆ

0: ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಮತ್ತು ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಕೇಂದ್ರಗಳಿಂದ. ಈಗ ವೇಳೆ 5:30:26. ಆತ್ಮೀಯ ಕೇಳುಗರಿಗೆಲ್ಲ ಗಂಗಾಧರ್ ಮಿಂಚು ಮಾಡುವ ನಮಸ್ಕಾರಗಳು.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
0: ಆತ್ಮೀಯ ಕೇಳಿದ್ರೆ, ನಿಮಗೆಲ್ಲ ಪ್ರೀತಿಯ ಇಷ್ಟವಾದ ಚಿತ್ರಗೀತೆಗಳ ಕಾರ್ಯಕ್ರಮ ಪಯಣ ಸಾಗ್ತಾ ಇರುತ್ತೆ. ಈ ಸಂಜೆಯ ಕಾರ್ಯಕ್ರಮದಲ್ಲಿ ಪ್ರಾರಂಭಕ್ಕೆ ಕೇಳೋಣ ರಂಗಿತ ರಂಗ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಅನೂಪ್ ಭಂಡಾರಿ ಅವರದು. ಕೇಳಿ ಬರುವಂತಹ ಸ್ವರ ಇಂಚರ ರಾವ್ ಅವರ ಧ್ವನಿಗಳಲ್ಲಿ ಕೇಳೋಣ ಈ ಗೀತೆಯನ್ನು.

ಆತ್ಮೀಯ ಕೇಳಿದ್ರೆ ರಂಗಿತ ರಂಗ ಚಿತ್ರದ ಗೀತೆಯನ್ನ ಕೇಳಿದ್ರಲ್ವಾ? ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರಂಗ ಎಸ್ಎಲ್ಸಿ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಸಂದೀಪ್ ಚೌಲಾ ಅವರದು, ಹಾಗೂ ಕೇಳಿಬರುವಂತಹ ಸ್ವರಗಳು ರಾಜು ಅನಂತ ಸ್ವಾಮಿ ಹಾಗೂ ಸೋನಾ ಕಾಕರ್ ಅವರ ಧ್ವನಿಗಳಲ್ಲಿ.

ಕಾರ್ಯಕ್ರಮದ ಕುರಿತಾಗಿ ಕೆಲವು ಸಂದೇಶಗಳು ಬಂದಿವೆ. ಸಂದೇಶಗಳನ್ನ ನೋಡಿದ ನಂತರ ಚಿತ್ರಗೀತೆಗಳನ್ನ ಮುಂದುವರಿಸೋಣ ಅಂತ ಹೇಳ್ತಾ, ಶ್ರೀ ಓಹಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಹೇಳಿದ್ದಾರೆ. ನಮಸ್ತೆ ಸರ್, ಸಂಜೆಯ ಬಾನಿನಲ್ಲಿ ಸುಮಧುರವಾದ FM ಮಾಡುಗಳು ರೇಡಿಯೋಲ್ಲೇ ಕೇಳುವುದೇ ಖುಷಿ, ಧನ್ಯವಾದಗಳು ಅಂತ ಹೇಳಿದರೆ ಪದ್ಮಶ್ರೀಧರ ಪನ್ನಘಟ್ಟ ಅನಂತಕುಮಾರ್ ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ, ಜಯಪುಟ್ಟಸ್ವಾಮಿ ಕೆನಡಾದಿಂದ ಶುಭ ಸಂಜೆ ಸರ್, ಸ್ವಾಗತ, ನಮಸ್ತೆ ಸರ್. ಮಿಕ್ಸ್ ಮೆಲೋಡಿಯಲ್ಲಿ ಕನ್ನಡ ಹಾಗೂ ಹಿಂದಿ ಹಾಡುಗಳು ಸೊಗಸಾಗಿ ಮೂಡಿಬಂದಿತ್ತು.

ನಮಸ್ಕಾರ ಸರ್, ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರುತ್ತಿವೆ, ಧನ್ಯವಾದಗಳು ಅಂತ ಹೇಳಿದರೆ, ಗುಡ್ ಈವ್ನಿಂಗ್ ಸರ್, 3 ಗಂಟೆಯಿಂದ 5 ಗಂಟೆಗೆ ಪ್ರಸಾರವಾದ ಚಿತ್ರಗೀತೆಗಳು ವೆರಿ ವೆರಿ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ರೆ ಸಲ್ಮಾ ಟೀಚರ್ ತರೀಕೆರೆಯಿಂದ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗ್ಯಾಗ್ರಾಮ ಬೇರುಕೊಡುಗೆಯಿಂದ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ಮಮತಾ ಅವರು ಭದ್ರಾವತಿಯಿಂದ ಶುಭ ಸಂಜೆ ಸರ್, ಎಲ್ಲಾ ಹಾಡುಗಳು ಚೆನ್ನಾಗಿ ಮೂಡಿ ಬರುತ್ತಲಿದೆ, ಧನ್ಯವಾದಗಳು ಅಂತ ಹೇಳಿದರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳ್ ಹೊಸ ಬಡಾವಣೆ ಚಿಕ್ಕಮಗಳೂರಿಂದ ಇದೀಗ ಪ್ರಸಾರವಾದ ರಂಗಿತರಂಗ ಹಾಗೂ ರಂಗ SLC ಚಿತ್ರದ ಹಾಡುಗಳು ಅತ್ಯಂತ ಮಧುರವಾಗಿದ್ವು ಅಂತ ಹೇಳ್ತಿದ್ದಾರೆ. ಶುಭ ಸಂಜೆ ಸರ್, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಸಾಂಗ್ಸ್ ಆರ್ ಸೂಪರ್ ಅಂಡ್ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ತಿದ್ದಾರೆ. ಶಾಂತಾಚಾರ್ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಗಂಗಾಧರ್ ಸರ್, ಶುಭ ಸಂಜೆ, ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ತಮಗೆಲ್ಲರಿಗೂ ಸಹ ಸ್ವಾಗತ ಹಾಗೂ ಸುಸ್ವಾಗತವನ್ನ ಮತ್ತೊಮ್ಮೆ ಕೋರ್ತಾ, ಒಳ್ಳೆಯ ಇಂಪಾದ ಹಾಡುಗಳು ಪ್ರಸಾರ ಆಗ್ತಾ ಇವೆ, ಅದಕ್ಕೆ ನಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ. ವಾಸುಕು ವಿಜಯಲಕ್ಷ್ಮಿ ಸಾಗರದಿಂದ, ಶುಭ ಸಂಜೆ, ಹಾಡುಗಳು ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸರ್ ಅಂತ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್ ಗಂಗಾಧರ್ ಸರ್ ಅಂಡ್ ವೆಲ್ಕಮ್, ಕಾಫಿ ಆಯ್ತಾ? ಕಾಫಿ ಆಯ್ತು. ಈವ್ನಿಂಗ್ ಪ್ರೋಗ್ರಾಮ್ ಕನ್ನಡ ಸಾಂಗ್ಸ್ ಸೂಪರ್ ಆಗಿ ಮೂಡಿ ಬರುತ್ತಿವೆ, ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಮಯೂರ್ಕೋಟೆ ಜನಪುರ ಭದ್ರಾವತಿಯಿಂದ. ಕೇಳಿದ್ರೆ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಇದೇ ರೀತಿ ಜೊತೆಯಾಗಿರಿ ಅಂತ ಹೇಳ್ತಾ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಡ್ಯಾನ್ಸ್ ರಾಜಾ ಡ್ಯಾನ್ಸ್ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ವಿಜಯ್ ಆನಂದ್ ಅವರಾಗಿರುತ್ತದೆ. ಕೇಳಿಬರುವಂತಹ ಸ್ವರಗಳು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿಯವರ ಧ್ವನಿಗಳಲ್ಲಿ.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ ಅಲ್ವಾ? ನೀವು ಕೇಳ್ತಾ ಇದ್ರ ಎಫ್ಎಂ 103.5 ಹಾಗೂ 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರಥಸಪ್ತಮಿ ಚಿತ್ರದ ಗೀತೆ. ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಆಗಿರುತ್ತದೆ. ಕೇಳಿಬರುವಂತಹ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ.

ಕಾರ್ಯಕ್ರಮದ ಕುರಿತಾಗಿ ಕೆಲವು ಸಂದೇಶಗಳನ್ನ ಓದಿದ ನಂತರ ಮುಂದಿನ ಗೀತೆಗೆ ಹೋಗೋಣ ಅಂತ ಹೇಳ್ತಾ ಮುಂದಿನ ಗೀತೆ ರವಿಚಂದ್ರನ್ ಅವರ ಚಿತ್ರದ ಗೀತೆಯನ್ನ ಹಾಕ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಹೋಗೋಣ. ಆಕಾಶವಾಣಿ ಭದ್ರಾವತಿ ಸಂಜೆಯ ಸ್ವಾಗತ. 3 ಗಂಟೆಗೆ ನಮ್ಮ ಆಯ್ಕೆಯ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂದವು. ಈಗ ಬರುತ್ತಿರುವ ಗೀತೆಗಳು ತುಂಬಾ ಅದ್ಭುತವಾಗಿವೆ. ಹಾಕಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಕೆರೆಬೀರ್ನಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಾಸ್ ಗಡದೇವರು. ಆತ್ಮೀಯ ಕೇಳಿದರೆ ಮಧ್ಯಾಹ್ನದ ಕಾರ್ಯಕ್ರಮವನ್ನು ನಿರೂಪಿಸಿದಂಥ ಶ್ರೀಯುತ ಶಿವಕುಮಾರ್ ಸರ್ ಅವರಿಗೆ ನಿಮ್ಮೆಲ್ಲರ ಧನ್ಯವಾದಗಳನ್ನು ನಾನು ತಿಳಿಸ್ತಾ, ಈ ತುಂಬ ಅದ್ಭುತವಾದ ಗೀತೆಗಳು ಮೂಡಿ ಬಂತು ಅಂತ ಹೇಳ್ತಾ ಇದ್ದೀರಲ್ಲ, ಆ ಎಲ್ಲ ಗೀತೆಗಳನ್ನು ಆಯ್ಕೆ ಮಾಡಿ ನಿಮಗೋಸ್ಕರ ಪ್ರಸಾರ ಮಾಡಿದಂತಹ ಗೀತೆಗಳು ಶ್ರೀಯುತ ಶಿವಕುಮಾರ್ ಸರ್ ಅವರ ಆಯ್ಕೆಯ ಹಾಡುಗಳು ಅಂತ ತಿಳಿಸ್ತಾ ಮುಂದಿನ ಸಂದೇಶ ಯಾರ್ದು ನೋಡೋಣ. ಕಲ್ಲಹಳ್ಳಿ ಶಿವಮೊಗ್ಗದಿಂದ ಪದ್ಮಾ, ರಾಜಪ್ಪ, ಯಶಸ್ವಿನಿ, ಚಿರಂಜೀವಿ, ಕುಸುಮಶ್ರೀ, ಯುವರಾಜ, ಎಲ್ಲ ಕಾರ್ಯಕ್ರಮಗಳು ಮುಂಜಾನೆಯಿಂದ ಆಲಿಸುತ್ತಿದ್ದೇವೆ. ಒಳ್ಳೆಯ ಮಾಹಿತಿ ಮತ್ತು ಹಾಡು ಪ್ರಸಾರ ಆಯಿತು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಸರ್, ಮೈ ಫೇವರೇಟ್ ಸಾಂಗ್ ಇಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಮಯೂರ್ಕೋಟಿ ಜನಾಪುರದಿಂದ. ಸಂಜೆ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಗಂಗಾಧರ್ ಸರ್ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಬೆಳಗಿನಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ. ಈಗ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳು ಕೂಡ ಮನ ಮುಟ್ಟುವಂತಿವೆ. ರೇಡಿಯೋ ಆಫ್ ಮಾಡಲು ಮನಸ್ಸೇ ಬರೋದಿಲ್ಲ ಸರ್. ರೇಡಿಯೋ ನಮ್ಮ ಆತ್ಮೀಯ ಗೆಳೆಯ ಇದ್ದ ಹಾಗೆ ಸರ್, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನಮಸ್ಕಾರ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನೋಡಿ ಎಷ್ಟು ಸುಂದರವಾದ ಸಂದೇಶವನ್ನು ಕಳಿಸಿದಾರಲ್ವಾ. ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಆಲ್ ಸಾಂಗ್ಸ್ ಆರ್ ವೆರಿ ಸೂಪರ್, ನಿಮ್ಮ ನಿರೂಪಣೆ ತುಂಬಾ ಇಷ್ಟ ಆಯ್ತು ರೀ, ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಶುಭ ಸಂಜೆ ಆಕಾಶವಾಣಿ, ಪ್ರಸಾರ ಆಗುತ್ತಿರುವ ಎಲ್ಲಾ ಹಾಡುಗಳು ಚೆನ್ನಾಗಿದೆ, ಹಾಗೆ ರೇಡಿಯೋ ಕೇಳ್ತಾನೆ ಇದೀವಿ ಅಂತ ಹೇಳ್ತಿದ್ದಾರೆ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಾಪುರ ಭದ್ರಾವತಿಯಿಂದ. ಮುಂದಿನ ಗೀತೆ ಪ್ರೇಮಲೋಕ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಹಂಸಲೇಖ ಅವರಾಗಿರುತ್ತದೆ. ಕೇಳಿ ಬರುವಂತಹ ಧ್ವನಿ ರಮೇಶ್ ಅವರದಾಗಿರುತ್ತದೆ.

ಎರಡು ಸಂದೇಶಗಳನ್ನ ನೋಡಿ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ. ರಥಸಪ್ತಮಿ ಹಾಡು ಕೇಳಿ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಸಾರ್, ಮಧ್ಯಾಹ್ನದ ಕಾರ್ಯಕ್ರಮ ಹೃದಯಕ್ಕೆ ಕಟ್ಟಿದ ಸಂಗೀತಮಯ ಗೀತೆಗಳು ಅಚ್ಚುಮೆಚ್ಚು, ಧನ್ಯವಾದಗಳು ಅಂತ ಹೇಳ್ತಾ ಇದ್ರು. ನಿಮಗೋಸ್ಕರವಲ್ವಾ ಈ ಚಿತ್ರಗೀತೆಗಳನ್ನ ಕಾರ್ಯಕ್ರಮಗಳನ್ನ ಆರಂಭ ಮಾಡಿದೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಇದೇ ರೀತಿ ಸಾಗ್ತಾ ಇರಲಿ. ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಶಿವಮೊಗ್ಗ ಮಾಚೇನಹಳ್ಳಿಯಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಅಂದರೆ ಜಿಟಿಟಿಸಿಯಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆಗಿರುವ ಅಭ್ಯರ್ಥಿಗಳಿಂದ ಡಿಪ್ಲೊಮಾ ಇನ್ ಟೂಲ್ಸ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಕೋರ್ಸ್ಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓದು ಹಾಗೂ ಉದ್ಯೋಗ ಎರಡಕ್ಕೂ ಖಾತ್ರಿ ನೀಡುವ ಜಿಟಿಟಿಸಿ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಅರ್ಜಿಗಳನ್ನು ಪಡೆಯಬಹುದು.
1: ಫೋನ್ ಸಂಖ್ಯೆ 9449 ಇನ್ನೊಂದು 9880410054.
2: ಆಕಾಶವಾಣಿ ಮಧುರವತಿ ಸೇವಾ ಮಾಹಿತಿ. ಬೇಕರಿ ಉತ್ಪನ್ನಗಳ ಕುರಿತು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳಾದ ಬೆಣ್ಣೆ ಬಿಸ್ಕತ್ತು, ಕೋಕೋನಟ್ ಕುಕೀಸ್, ಕೋಕೋನಟ್ ಬಿಸ್ಕತ್, ಮಸಾಲಾ ಬಿಸ್ಕತ್, ಮೆಲ್ಟಿಂಗ್ ಮೊಮೆಂಟ್ ಬಿಸ್ಕತ್, ಪೀನಟ್ ಕುಕೀಸ್, ವೆನಿಲ್ಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಾಂಜಾ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್, ಪೇಸ್ಟ್ರಿ ಕೇಕ್, ಬಟರ್ ಐಸಿಂಗ್, ಡೋನಟ್, ಮಿಲ್ಕ್ ಬ್ರೆಡ್, ಬನ್, ರಸ್ಕ್, ಫಿಜಾ, ಪಪ್ಪು ಪೇಸ್ಟ್ರಿ, ದಿಲ್ ಪಸಂದ್, ಬಾಂಬೆ ಕಾರ ಹಾಗೂ ಇತರೆ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ದಿನಾಂಕ 15/5/2026 13/6/2026 ಒಂದು ತಿಂಗಳ ಅಂದರೆ 30 ದಿನಗಳ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸುವವರು ತರಬೇತಿ ಶುಲ್ಕ ಒಟ್ಟು 4,500 ರೂಗಳನ್ನು ಪಾವತಿಸಿ ದಿನಾಂಕ 14/5/2025 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಈ ಕೆಳಕಂಡ ವಿಳಾಸಕ್ಕೆ ಸಂಪರ್ಕಿಸಿ ಹೆಸರು ನೋಂದಾಯಿಸಬಹುದಾಗಿದೆ. ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ನೀವು ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ: ಡಾಕ್ಟರ್ ಜಯಶ್ರೀ ಎಸ್, ಕೃಷಿ ಮಹಾವಿದ್ಯಾಲಯ, ನವಲೆ, ಶಿವಮೊಗ್ಗ. ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 9449918763. ಮತ್ತೊಬ್ಬರಾದ ಶ್ರೀಯುತ ಜಯಶಂಕರ್, ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 9686555897. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:30 ವಿಜ್ಞಾನದ ಮುನ್ನಡೆ, ಇದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದು ಕೃಷಿಯನ್ನು ಪ್ರೀತಿಸಿ, ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಪಂಕಜ ಡಿ ನಟರಾಜ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ, ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ. ಹಾಗೂ ನಂತರ ಒಂದು ಪರಿಸರ ಗೀತೆಯನ್ನ ಕೇಳೋಣ. ಇನ್ನು ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳು, ರಾತ್ರಿ 9:15 ಭಾವಗೀತೆಗಳ ಕಾರ್ಯಕ್ರಮ, ಇನ್ನು 9:30 ಯುವವಾಣಿ. ಈ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತ್ ಅಸ್, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ನ್ಯಾಷನಲ್ ಪ್ರೋಗ್ರಾಂ ಆಫ್ ಮ್ಯೂಸಿಕ್ ದೆಹಲಿ ಕೇಂದ್ರದಿಂದ ನೇರ ಪ್ರಸಾರ.

ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಇನ್ನು 6:30 ಚಿಂತನ. 6:35 ಕರುಣಾಳು ಬಾಬೆಳಕೆ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು. ನಾಳಿನ ಸಂಚಿಕೆಯಲ್ಲಿ ಪ್ರಜಾಪ್ರಭುತ್ವದ ಲಕ್ಷಣ. ನಿರ್ಮಾಣ ಎಸ್ಆರ್ ಭಟ್. 6:40 ಯುಎಎಚ್ಎಸ್ ನೇಗಿಲುಮಿಡಿತ ಕಾರ್ಯಕ್ರಮದಲ್ಲಿ ಅಂತರ್ಬೆಳೆಯಾಗಿ ಅಪ್ರದಾನ ಹಣ್ಣುಗಳ ಪರಿಚಯ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ತಜ್ಞರಾದ ಡಾಕ್ಟರ್ ಸುರೇಶ್ ಕುಮಾರ್ ಬಿ, ತೋಟಗಾರಿಕೆ ವಿಭಾಗದ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರಿನಿಂದ. ಇನ್ನು 6:45 ಹೆಲ್ತ್ ಥೀಮ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗದಿಂದ. ಇನ್ನು 6:50 ಸುದ್ದಿ ಮಿಂಚು. ಇನ್ನು 7:15 ಟಾಕ್ ತಾಯಿಯ ಮಡಿಲು. ಈ ಕುರಿತು ಮಾತನಾಡುತ್ತಾರೆ ಪಂಕಜ ಡಿ ನಟರಾಜ್ ಅವರು.

ಇನ್ನು 7:45ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಹಾಗೂ 8:30ಕ್ಕೂ ಚಿತ್ರಗೀತೆಗಳು. ಇನ್ನು 9:05ಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 9:35ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ. 10:00ಗೆ ಹಾಡು ಮಾತಾಡು. 11:00ಗೆ ಚಿನ್ನರ ಬಳಗ. ಈ ಚಿನ್ನರ ಬಳಗದಲ್ಲಿ ತರೀಕೆರೆಯ ರೋಟರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳುವಿರಿ. ಇನ್ನು 11:30ಕ್ಕೆ ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. ಇನ್ನು 11:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಳಿನ ಸಂಚಿಕೆಯಲ್ಲಿ ಶಿಕಾರಿಪುರ ತಾಲೂಕು ಅತ್ತಿಕಟ್ಟೆಯ ಚನ್ನಬಸಪ್ಪ ಮತ್ತು ತಂಡದವರಿಂದ ಕೇಳುವಿರಿ ಸಂಪ್ರದಾಯದ ಪದಗಳು.

ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಾಳಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗಿನ ಸಂದರ್ಶನವನ್ನ ಕೇಳಿವಿರಿ. ಇವರನ್ನು ಸಂದರ್ಶಿಸುವವರು ಆಶಾ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದದ ಪರಿಹಾರ ಕುರಿತು ಡಾಕ್ಟರ್ ರಾಕೇಶ್ ಎನ್ನವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಲತೀಶ್ ಪಾಲ್ದಾನಿ ಮತ್ತು ಫಿಶರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸೂರ್ಯನಾರಾಯಣ ಭಟ್ ಪಿಎಸ್. ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು,

ಇನ್ನು ನಾಳೆ ಮಧ್ಯಾಹ್ನ 2:40 ಭಾವಗೀತೆಗಳು, ನಂತರ 3:00 ಚಲನಚಿತ್ರ ಧ್ವನಿವಾಹಿನಿ. ನಾಳಿನ ಚಲನಚಿತ್ರ ಧ್ವನಿವಾಹಿನಿಯಲ್ಲಿ ಅಮೃತ ವರ್ಷಿಣಿ ಚಿತ್ರದ ಬಗ್ಗೆ ಮಾಹಿತಿಯನ್ನ ಕೇಳುವಿರಿ. ಇನ್ನು 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. ಇನ್ನು ನಾಳೆ ಸಂಜೆ 5:00 ಕನ್ನಡ ಚಿತ್ರಗೀತೆಗಳು, ಇನ್ನು 5:30 ಚಿತ್ರಗೀತೆಗಳ ಕಾರ್ಯಕ್ರಮ, 6:30 ವಿಜ್ಞಾನದ ಮುನ್ನಡೆ, ಇದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳೆ ಸಂಜೆ 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾಳೆ ಕಾಲು ಬಾಯಿ ಜ್ವರ ರೋಗದ ಕುರಿತು ಭದ್ರಾವತಿಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಹಾಗೂ ಆಡಳಿತ ವಿಭಾಗದಲ್ಲಿ ಪಶು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಶಿವರಾಜ್ ಡಿಬಿ ಅವರೊಡನೆ ಸಂದರ್ಶನವನ್ನ ಕೇಳುವಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರು. ಅದರ ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ.

ಇನ್ನು ನಾಳೆ ಸಂಜೆ 7:45 ಕನ್ನಡ ಟಾಕ್ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 8:00 ರೇಡಿಯೋ ರಿಪೋರ್ಟ್, 8:30 ಚಿತ್ರಗೀತೆಗಳು, 9:30 ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಫ್ಯೂಚರ್ಸ್ ದೆಹಲಿ ಕೇಂದ್ರದಿಂದ, ಇನ್ನು ರಾತ್ರಿ 10:00 ರವಿ ವಸ್ರಿಯ ಅಖಿಲ ಭಾರತ ಸಂಗೀತ ಸಭಾ, ಇದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ನೋಡಬಹುದು. ಈಗ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆತ್ಮೀಯ ಕೇಳುಗರೇ, ಇಂದು ಸಂಜೆ 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯನ್ನ ಪ್ರೀತಿಸಿ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಪಂಕಜ ಡಿ ನಟರಾಜ್. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಹಾಗೂ ಸಮತೋಲಿತ ರಸಗೊಬ್ಬರಗಳ ಬಳಕೆ, ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್.

ಆಕಾಶವಾಣಿ ಮಧುರಾವತಿ, ಸಮಯ 6:37 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ ನಾಕು ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿ.

0: ಯಾಕೆ?
1: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವಾ.

0: ಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026ರ ಎರಡನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023ರಿಂದ 2025ರ ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನೀಲ್ ಕುಮಾರ್ ಬನ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ಎಬಿಪಿಎಂಜೆಎವೈ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1,900ಕ್ಕೂ ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.
1: As on today, we have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJAID to more than 43 crore people. So,
0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು, ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಎಬಿಪಿಎಂಜೆಎವೈ ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ದತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೆ ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತ್ಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು

0: ಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ದಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡ 30%ರಷ್ಟು ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡ 3ರ ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2 ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ, ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ದ, ಸಚಿವ ಈಶ್ವರ್ ಖಂಡ್ರೆ, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟೀಯ ಲೋಕ್ ಅದಾಲತ್, ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಭದ್ರಾವತಿ

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
0: ಆತ್ಮೀಯ ರೈತ ಬಂಧುವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯನ್ನ ಪ್ರೀತಿಸಿ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಪಂಕಜ ಡಿ ನಟರಾಜ್ ಅವರು.
3: ಕೃಷಿಯನ್ನು ಪ್ರೀತಿಸಿ ಈ ಕುರಿತು ಪಂಕಜ ಡಿ ನಟರಾಜ್ ಅವರಿಂದ ಮಾಹಿತಿ.
4: ಭಾರತವು ಕೃಷಿ ಪ್ರಧಾನ ದೇಶವಾಗಿದೆ. ಕೃಷಿಯು ಕೇವಲ ಜೀವನೋಪಾಯವಲ್ಲ, ಅದೊಂದು ಜೀವನ ವಿಧಾನ ಮತ್ತು ಸಾಂಸ್ಕೃತಿಕ ಪರಂಪರೆಯಾಗಿದೆ. ಕೃಷಿಯನ್ನು ವ್ಯವಸಾಯ, ಬೇಸಾಯ ಎಂದು ಸಹ ಕರೆಯುತ್ತಾರೆ. ಕೃಷಿ ಎಂದರೆ ಕೇವಲ ಮಣ್ಣಿನಲ್ಲಿ ಬೀಜ ಬಿತ್ತುವುದು ಅಲ್ಲ, ಅದೊಂದು ಜೀವನ ವಿಧಾನ, ಪ್ರಕೃತಿಯೊಂದಿಗಿನ ಅನುಬಂಧ. ಕೃಷಿ ಎಂದರೆ ಸದಾ ದೈನದಿಂದಿದ್ದು ದೇಹಿ ಎಂದು ಹೇಳುತ್ತಾ ಕಷ್ಟ ಕಾರ್ಪಣ್ಯಗಳಲ್ಲಿ ತೊಳಲಾಡುತ್ತಿರುವವರು ಎಂಬ ಭಾವನೆಯು ಸಾಮಾನ್ಯವಾಗಿ ಎಲ್ಲೆಡೆಯೂ ಇದೆ. ವಿಶ್ವದಲ್ಲಿ ಕೃಷಿ ಉತ್ಪನ್ನಗಳ ಎರಡನೆಯ ಅತಿ ದೊಡ್ಡ ಉತ್ಪಾದಕ ಕೇಂದ್ರ ಭಾರತ. ಜೈ ಜವಾನ್ ಜೈ ಕಿಸಾನ್ ಎಂಬ ಪದವನ್ನು ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಚಿಸಿದ ಪದವು ಮುಂಬರುವ ಸಾವಿರಾರು ವರ್ಷಗಳವರೆಗೆ ಮೌಲ್ಯ ಮತ್ತು ಪ್ರಸ್ತುತತೆಯನ್ನು ಹೊಂದಿದೆ. ನಮ್ಮ ದೇಶದ ಗಡಿಯಲ್ಲಿರುವ ಸೈನಿಕರು ನಮ್ಮ ದೇಶಗಳನ್ನು ಶತ್ರುಗಳಿಂದ ರಕ್ಷಿಸಿದರೆ ಭಾರತದ ರೈತರು ಪ್ರತಿದಿನ ದೇಶವನ್ನು ಪೋಷಿಸುತ್ತಾರೆ. ರೈತರೇ ದೇಶದ ಬೆನ್ನೆಲುಬು. ರೈತ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಈ ಗಾದೆ ಮಾತು ಸತ್ಯ. ನೇಗಿಲ ಹಿಡಿದು ಹೊಲದುಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಕವಿತೆಯನ್ನು ಕೇಳಿದ ಕ್ಷಣ ನಮಗೆ ನೆನಪಿಗೆ ಬರುವುದೇ ರೈತ. ರೈತ ಕೋಳಿ ಕೂಗುವ ಮೊದಲೇ ಎದ್ದು ಭೂಮಿ ತಾಯಿಗೆ ನಮಸ್ಕರಿಸಿ ಹೊಲಕ್ಕೆ ಹೋಗುತ್ತಾನೆ. ಮುಂಜಾನೆಯಿಂದ ಸಂಜೆಯವರೆಗೆ ಹೊಲದಲ್ಲಿ ದುಡಿದು ಚಳಿಯೋ ಮಳೆಯೋ ಬಿಸಿಲೋ ಎಲ್ಲವನ್ನು ಸಹಿಸಿಕೊಂಡು ಬೆವರು ಸುರಿಸಿ ನಮ್ಮ ಹಿರಿಯರ ಮಾತಿನಂತೆ ಹಸಿದು ಉಣ್ಣುವುದು ಪ್ರಕೃತಿ, ಹಸಿಯದೇ ಉಣ್ಣುವುದು ವಿಕೃತಿ. ತಾನು ಹಸಿದರೂ ಪರರಿಗೆ ಉಣ್ಣಿಸುವವನು ರೈತ ಮಾತ್ರ. ಇಂತಹ ಶ್ರಮಜೀವಿ ಈ ನಾಡಿನ ಸ್ವಾಭಿಮಾನಿ ಆಗಿದ್ದಾನೆ. ಅನ್ನವನ್ನು ಉಣ್ಣುವ ಮೊದಲು ರೈತನನ್ನು ನೆನೆದು ಉಣ್ಣು ಎಂಬುದು ಅತ್ಯಂತ ಅರ್ಥಪೂರ್ಣವಾದ ನಾನುಡಿಯಾಗಿದೆ. ಹೌದು, ಹೊಲದಲ್ಲಿ ಬಿಸಿಲು ಮಳೆ ಎನ್ನದೆ ಬೆವರು ಸುರಿಸಿ ಅನ್ನ ಬೆಳೆಯುವ ರೈತನ ಶ್ರಮವನ್ನು ಗೌರವಿಸಬೇಕು. ಹಾಗಾಗಿ ಪ್ರತಿದಿನದ ಊಟದ ತುತ್ತಿನಲ್ಲಿ ರೈತನ ಕಷ್ಟ, ಬೆವರು ಮತ್ತು ತ್ಯಾಗ ಅಡಗಿರುತ್ತದೆ. ಇದನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ಅನ್ನವನ್ನು ವ್ಯರ್ಥ ಮಾಡದೆ ರೈತನಿಗೆ ಕೃತಜ್ಞತೆ ಸಲ್ಲಿಸಿ ಊಟ ಮಾಡುವುದು ರೈತನಿಗೆ ನೀಡುವ ನಿಜವಾದ ಗೌರವವಾಗಿದೆ. ಪ್ರತಿಯೊಬ್ಬರೂ ಆತನನ್ನು ಅವಲಂಬಿಸಿಯೇ ಬದುಕುತ್ತಿರುವುದರಿಂದ ಆತನ ಶ್ರಮಕ್ಕೆ ಬೆವರಿಗೆ ಗೌರವ ಕೊಡಬೇಕು. ಕೃಷಿಗೆ ಮಾರಕವಾದ ಪ್ಲಾಸ್ಟಿಕ್ ಬಳಸದೆ ನಮ್ಮ ಪರಿಸರಕ್ಕೆ ಕೈಲಾದ ಕೊಡುಗೆ ನೀಡೋಣ. ಮೊದಲು ನಾವು ಕೃಷಿಯನ್ನು ಮತ್ತು ಕೃಷಿಕರನ್ನು ಅಸಡ್ಡೆಯಿಂದ ನೋಡುವ ಮನೋಭಾವದಿಂದ ಹೊರಬರೋಣ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಹೇಳಿ ಕೇಳಿ ಭಾರತ ಕೃಷಿ ಆಧಾರಿತವಾದ ದೇಶವಾಗಿದ್ದು ರೈತನೇ ಈ ದೇಶದ ಬೆನ್ನೆಲುಬು. ಸದ್ಯದ ಪರಿಸ್ಥಿತಿಯಲ್ಲಿ ಯುವಕರು ತಾಂತ್ರಿಕ ವಿಷಯಗಳಲ್ಲಿ ಎಷ್ಟೇ ಪರಿಣಿತಿಯನ್ನು ಪಡೆದು ಕೋಟಿ ಕೋಟಿ ಹಣ ಸಂಪಾದಿಸುತ್ತಿದ್ದರೂ ಅವರೆಲ್ಲರ ನಾಲಿಗೆ ಬರವನ್ನು ಕಳೆದು ಹೊಟ್ಟೆಯನ್ನು ತುಂಬಿಸುತ್ತಿರುವವನು ರೈತ. ಇಂತಹ ಪರಿಸ್ಥಿತಿ ಮುಂದೆ ಬರಬಹುದು ಎಂಬುದನ್ನು ಅರಿತೇ ನಮ್ಮ ಹಿಂದಿನವರು ಈ ಸುಭಾಷಿತದ ಮೂಲಕ ಜನರನ್ನು ಎಚ್ಚರಿಸಿದ್ದಾರೆ. ಕೃಷಿಯನ್ನು ನಂಬಿ ಶ್ರದ್ಧೆಯಿಂದ ವ್ಯವಸಾಯ ಮಾಡುವವರಿಗೆ ಎಂದಿಗೂ ಬರವಿಲ್ಲ. ಮೀರತ್ನ ನೂಪುರ್ನಲ್ಲಿ

1902ರಲ್ಲಿ ಡಿಸೆಂಬರ್ 23ರಂದು ಜನಿಸಿದ ರಾಷ್ಟ್ರ ರಾಜಕಾರಣದಲ್ಲಿ ಹಂತ ಹಂತವಾಗಿ ಮೇಲೇರುತ್ತಾ ಭಾರತದ 5ನೇ ಪ್ರಧಾನಮಂತ್ರಿಗಳಾಗಿ ಅಲ್ಪಾವಧಿಗೆ ಅಧಿಕಾರವನ್ನು ನಡೆಸಿದ ಚೌಧರಿ ಚರಣ್ ಸಿಂಗ್ ಅವರ ಸ್ಮರಣಾರ್ಥ ಅವರ ಜನ್ಮದಿನವನ್ನು ರಾಷ್ಟ್ರೀಯ ರೈತರ ದಿನ ಅಥವಾ ಕಿಸಾನ್ ದಿವಸ್ ಎಂದು ಆಚರಿಸಲಾಗುತ್ತದೆ. ರೈತರ ಪರವಾಗಿ ರೈತ ಸ್ನೇಹಿ ಯೋಜನೆಗಳನ್ನು ತಂದಿದ್ದಕ್ಕಾಗಿ ಅವರ ನೆನಪಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಎಲ್ಲರಿಗೂ ತಿಳಿದಿರುವಂತೆ ನಮಗೆ ಬೇರೆ ಯಾವುದೇ ಐಷಾರಾಮಿ ವಸ್ತುಗಳು ಇಲ್ಲದೇ ಇದ್ದರೂ ಬದುಕಬಹುದು, ಆದರೆ ಆಹಾರವಿಲ್ಲದೆ ಮನುಷ್ಯ ಬದುಕಿರಲಾರ. ಹಾಗಾಗಿಯೇ ಅನ್ನದಾತ ರೈತರಿಲ್ಲದ ಪ್ರಪಂಚದಲ್ಲಿ ಜೀವನ ಮತ್ತು ಅಸ್ತಿತ್ವವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಅಂತಹ ಆಹಾರವನ್ನು ಬೆಳೆಯುವ ರೈತರಿಗೆ ಸೂಕ್ತವಾದ ಆರ್ಥಿಕ ಗೌರವವನ್ನು ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ನಮ್ಮ ಭಾರತ ದೇಶದ ಅತಿ ಹೆಚ್ಚಿನ ಆದಾಯವೇ ಕೃಷಿಯಾಗಿದೆ. ಹಾಗಾಗಿ ಕೃಷಿ ಮತ್ತು ರೈತ ಈ ದೇಶದ ಅವಿಭಾಜ್ಯ ಅಂಗವಾಗಿದ್ದರೂ ರೈತರು ಇನ್ನು ಈ ದೇಶದ ಅಸಂಘಟಿತ ಕಾರ್ಮಿಕರಾಗಿಯೇ ಇರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಅತ್ಯಂತ ಕಷ್ಟಪಟ್ಟು ದುಡಿದು ನಂತರವೂ ಅವರ ಶ್ರಮಕ್ಕೆ ಸಲ್ಲಬೇಕಾಗಿರುವ ಪ್ರತಿಫಲ ಸಿಗದ ಕಾರಣ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ರೈತರ ಬಾಳು ಕರುಣಾಜನಕ ಸ್ಥಿತಿಯಲ್ಲಿರುವುದೇ ಪ್ರತಿದಿನವೂ ದೇಶಾದ್ಯಂತ ನೂರಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಅನ್ನ ಬೆಳೆಯುವ ಹಸನಾದ ಭೂಮಿಯನ್ನು ಸರ್ಕಾರವೇ ವಿವಿಧ ರೀತಿಯ ಕೈಗಾರಿಕಾ ಚಟುವಟಿಕೆಗಳ ಅಭಿವೃದ್ಧಿಗೆ ಮತ್ತು ನಗರಾಭಿವೃದ್ಧಿಯ ಹೆಸರಿನಲ್ಲಿ ರೈತರ ಕೃಷಿ ಭೂಮಿಗಳನ್ನು ಕಿತ್ತುಕೊಂಡು ಅಲ್ಲಿ ದೊಡ್ಡ ದೊಡ್ಡದಾದ ಕಾರ್ಖಾನೆಗಳನ್ನು ಮಾಲುಗಳನ್ನು ಸ್ಥಾಪಿಸಿ ಪರಿಸರದ ಹಾನಿಗೆ ಕಾರಣವಾಗುತ್ತಿರುವುದಲ್ಲದೆ ಅದೇ ಮಾಲ್ಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಜಾಗ ನೀಡಿದ ರೈತರ ಮಕ್ಕಳನ್ನೇ ಸಂಬಳಕ್ಕಾಗಿ ಕೈಚಾಚುವಂತೆ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸವೇ ಆಗಿದೆ. ದುರಾದೃಷ್ಟವಶಾತ್ ಇಂದು ಮೈ ಬಗ್ಗಿಸಿ ದುಡಿಯುವವರಿಗಿಂತಲೂ ಮಧ್ಯವರ್ತಿಗಳ ಸಂಖ್ಯೆಯೇ ಅಧಿಕವಾಗಿರುವ ಕಾರಣ ರೈತರಿಂದ ಕನಿಷ್ಠ ಬೆಲೆಗೆ ಕೊಂಡು ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಗೆ ಮಾರಿ ಅವರುಗಳು ಲಾಭ ಗಳಿಸುತ್ತಿರುವುದು ನಿಜಕ್ಕೂ ಕಳವಳಕಾರಿಯಾಗಿದೆ. ಹಳ್ಳಿಯಲ್ಲಿರುವ ಇಂದಿನ ಯುವಕರುಗಳು ಸಹ ಮೈ ಬಗ್ಗಿಸಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಮನಸ್ಸು ಮಾಡದೆ ಸೋಮಾರಿಗಳಾಗಿ ನಗರಗಳಿಗೆ ವಲಸೆ ಹೋಗಿ ಅಷ್ಟೋ ಇಷ್ಟೋ ದುಡಿದು ಮೋಜು ಮಸ್ತಿಯಲ್ಲೇ ಮುಳುಗಿರುವುದು ನಿಜಕ್ಕೂ ಆತಂಕವಾಗಿದೆ. ಈ ರೀತಿಯ ನಗರ ಪ್ರದೇಶಗಳಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಯುವ ರೈತರ ಮಕ್ಕಳು ಹಳ್ಳಿಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗುವುದಿಲ್ಲ ಎಂದು ಕೇಳಿದರೆ ಮಳೆ ಇಲ್ಲ, ಕೂಲಿಗಳು ಸಿಗುವುದು ಕಡಿಮೆಯಾಗಿದೆ, ಬೆಳೆದಿದ್ದಕ್ಕೆ ಸೂಕ್ತವಾದ ಬೆಲೆ ಇಲ್ಲ ಎಂಬ ಮಾತುಗಳು ಹೇಳುತ್ತಾರೆ ಹೊರತು ಕೃಷಿಯಲ್ಲಿಯೇ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ತಲೆಯೇ ಕೆಡಿಸಿಕೊಳ್ಳದಿರುವುದು ಬೇಸರದ ಸಂಗತಿಯಾಗಿದೆ. ತಮ್ಮ ಬಳಿ ಇರುವ ಜಮೀನಿನಲ್ಲಿ ಸಾಂಪ್ರದಾಯಿಕವಾಗಿ ಏಕ ಬೆಳೆಯನ್ನು ಬೆಳೆಯುವ ಬದಲು ಕೃಷಿ ತಜ್ಞರಾದ ಸುಭಾಷ್ ಪಾಳೇಕರ್ ಅವರ ಬಹು ಬೆಳೆಯನ್ನು ಬೆಳೆದಲ್ಲಿ ವರ್ಷವಿಡೀ ಕೆಲಸವಿದ್ದು ಇರುವ ಜಮೀನಿನಲ್ಲಿ ಹೆಚ್ಚಿನ ಲಾಭಗಳನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಹೆಚ್ಚಿನ ನೀರಿಲ್ಲದೆಯೇ ಉತ್ತಮವಾದ ಫಸಲು ಮತ್ತು ಅಧಿಕ ಲಾಭವನ್ನು ತಂದುಕೊಡುವ ಸಿರಿಧಾನ್ಯಗಳನ್ನು, ವಿವಿಧ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಬೆಳೆಯಬಹುದು. ಮನಸ್ಸಿದ್ದಲ್ಲಿ ಮಾರ್ಗ ಎನ್ನುವಂತೆ ದುಡಿಯುವ ಛಲವಿದ್ದು ವಿಷಕಾರಕ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ 10 ಪಟ್ಟು ಬೆಳೆ ಬೆಳೆದು ದೇಶಾದ್ಯಂತ ಅನಾರೋಗ್ಯವನ್ನು ಉಲ್ಬಣಗೊಳಿಸುವ ಬದಲು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಪರಿಸರಕ್ಕೂ ಜನಜೀವನಕ್ಕೂ ಹಾನಿಯಾಗದ ರೀತಿಯಲ್ಲಿ ಸ್ವಲ್ಪವೇ ಬೆಳೆದರೂ ಅದಕ್ಕೆ ಸೂಕ್ತವಾದ ಬೆಲೆಯನ್ನು ದೊರೆಯುವಂತೆ ಮಾಡುವಂತಾದಲ್ಲಿ ಮಾತ್ರವೇ ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿರುವ ರೈತರುಗಳಿಗೆ ಗೌರವ ನೀಡಿದಂತೆ ಆಗುತ್ತದೆ. ಈ ಸಂದರ್ಭದಲ್ಲಿ ಒಂದು ಕತೆ ನೆನಪಾಗುತ್ತದೆ. ಒಂದು ಊರಲ್ಲಿ ಒಬ್ಬ ರಾಜನಿದ್ದ. ಆತ ತಾನೇ ದೊಡ್ಡವ ಎನ್ನುವ ಜಂಬ ಇತ್ತು. ಪ್ರಜೆಗಳು ನೆಮ್ಮದಿಯಿಂದ ಬಾಳಲು ತನ್ನ ಬಾಹುಬಲ ಮತ್ತು ಬುದ್ಧಿವಂತಿಕೆಗಳೇ ಕಾರಣವೆಂದು ಆತ ನಂಬಿದ್ದ. ರಾಜ ಪ್ರತಿ ವರ್ಷವೂ ತನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದ್ದ. ಅಂದು ರಾಜ್ಯದ ಕುಶಲ ಕೆಲಸಗಾರರು ರಾಜನ ಸನ್ನಿಧಿಗೆ ಬಂದು ಉಡುಗೊರೆಗಳನ್ನು ನೀಡಿ ಶುಭ ಹಾರೈಸುತ್ತಿದ್ದರು. ಅಕ್ಕಸಾಲಿಗ ಮತ್ತೆ ಸೀರೆ ವ್ಯಾಪಾರಿಗಳು, ಹೀಗೆ ಪ್ರತಿಯೊಬ್ಬರು ಆಯಾಯ ಕೆಲಸ ಮಾಡುವವರು ರಾಜನಿಗೆ ಉಡುಗೊರೆಗಳನ್ನು ನೀಡುತ್ತಿದ್ದರು. ಕಡೆಗೆ ರೈತನೊಬ್ಬ ಬಂದ. ಆತ ಮಾಸಲು ಬಟ್ಟೆಯನ್ನು ಧರಿಸಿದ್ದ. ಕೈಕಾಲುಗಳಲ್ಲಿ ಮಣ್ಣು ಮೆತ್ತಿಕೊಂಡಿತ್ತು. ಕೈಯಲ್ಲಿದ್ದ ಒಂದು ಗಂಟನ್ನು ರಾಜನ ಕಾಲುಗಳ ಬಳಿ ಇಟ್ಟು ಭಕ್ತಿಯಿಂದ ನಮಸ್ಕರಿಸಿದ. ಆಗ ಮಂತ್ರಿಯೊಬ್ಬ ಓಡಿ ಬಂದು
ರಾಜ ಪ್ರತಿ ವರ್ಷವೂ ತನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದ್ದ. ಅಂದು ರಾಜ್ಯದ ಕುಶಲ ಕೆಲಸಗಾರ

ರಾಜನ ಸನ್ನಿಧಿಗೆ ಬಂದು ಉಡುಗೊರೆಗಳನ್ನು ನೀಡಿ ಶುಭ ಹಾರೈಸುತ್ತಿದ್ದರು. ಅಕ್ಕ ಸಾಲಿಗ ವಜ್ರಖಚಿತವಾದ ಉಡುಗೊರೆಗಳನ್ನು ನೀಡಿ ಶುಭ ಹಾರೈಸುತ್ತಿದ್ದರು. ಅಕ್ಕ ಸಾಲಿಗ ಸೀರೆಯ ವ್ಯಾಪಾರಿ ಒಬ್ಬ ಕಲಾಪತ್ತಿನ ನೀಡಿದ. ಬಂಗಾರ ರೇಖೆಗಳ ಚಿತ್ತಾರವಿರುವ ಸೀರೆ ನೋಡಿ ರಾಜ ಹರ್ಷಿತನಾದ. ಕಡೆಗೆ ರೈತನೊಬ್ಬ ಬಂದ. ಆತ ಮಾಸಲು ಬಟ್ಟೆ ಧರಿಸಿದ್ದ. ಕೈಕಾಲುಗಳಲ್ಲಿ ಮಣ್ಣು ಮೆತ್ತಿಕೊಂಡಿತ್ತು. ಕೈಯಲ್ಲಿದ್ದ ಒಂದು ಗಂಟನ್ನು ರಾಜನ ಕಾಲುಗಳ ಬಳಿ ಇಟ್ಟು ಭಕ್ತಿಯಿಂದ ನಮಸ್ಕರಿಸಿದ. ಆಗ ಮಂತ್ರಿ ಒಬ್ಬ ಓಡಿ ಬಂದು, ಹೊಲಸಾಗಿ ಕಾಣುತ್ತಿದೆ, ಗಂಟು ಏನಿದೆ ಅದರಲ್ಲಿ ಎಂದು ದರ್ಪದಿಂದ ಕೇಳುತ್ತಾನೆ. ತನ್ನ ಹೊಲದಲ್ಲಿ ಬೆಳೆದಿರುವ ಅಕ್ಕಿ ಅದರಲ್ಲಿದೆ, ತುಂಬಾ ರುಚಿ ಇದೆ, ಪರಿಮಳವಿದೆ, ಪ್ರಭುಗಳಿಗೆ ಇಷ್ಟವಾಗಬಹುದೆಂದು ಭಾವಿಸಿ ತಂದಿದ್ದೇನಿ ಎಂದನು ರೈತ. ರಾಜನಿಗೆ ಸಿಟ್ಟು ಬಂತು. ಏನಿದು ಅವಮಾನ, ನನಗೆ ಇದನ್ನೆಲ್ಲ ತಂದು ಕಾಣಿಕೆ ಕೊಟ್ಟು ಅವಮಾನಿಸುವುದೇ? ಕ್ಷುಲ್ಲಕನಾದ ನೀನಿನ್ನು ನನ್ನ ರಾಜ್ಯದಲ್ಲೇ ಇರಬಾರದು, ಹೊರಟು ಹೋಗು ಎಂದು ಗರ್ಜಿಸಿದ. ರೈತ ಅವಮಾನದಿಂದ ತನ್ನ ಗಂಟನ್ನು ಎತ್ತಿಕೊಂಡು ಹೊರಟ. ಕೆಲವು ದಿನ ಕಳೆಯಿತು. ದೊರೆ ಬೆಳಗಾಗೆದ್ದು ಯಾವುದೋ ಕೆಲಸಕ್ಕೆ ಸೇವಕರನ್ನು ಕರೆದ. ಆದರೆ ರಾಣಿಯೇ ಓಡಿ ಬಂದಳು. ಸೇವಕರು ಒಬ್ಬರೂ ಅರಮನೆಯಲ್ಲಿಲ್ಲ, ನಾವು ಕೊಡುವ ಸಂಬಳ ಖರ್ಚಿಗೆ ಸಾಲುವುದಿಲ್ಲ ಎಂದು ಹೊರಟು ಹೋದರು ಎಂದಳು. ಹೌದಾ ಎಂದು ದೊರೆ ಕಾರಣ ವಿಚಾರಿಸಲು ಖಜಾನೆಯ ಅಧಿಕಾರಿಯನ್ನು ಕೂಗಿದ. ಅವನಿಂದ ಉತ್ತರ ಬರಲಿಲ್ಲ. ದೊರೆ ಅವನನ್ನು ಹುಡುಕಿಕೊಂಡು ಹೋದ. ತೂಕಡಿಸುತ್ತಾ ಕುಳಿತ ಅಧಿಕಾರಿಯೊಂದಿಗೆ ಸೇವಕರಿಗೆ ಸಂಬಳ ಸಾಲವೆಂದು ಕೆಲಸ ಬಿಟ್ಟು ಹೋದರಂತೆ, ಯಾಕೆ ಅವರಿಗೆ ಸಂಬಳ ಹೆಚ್ಚಿಸಲಿಲ್ಲ ಎಂದು ಕೇಳಿದ. ಮನ್ನಿಸಬೇಕು ದೊರೆ, ಖಜಾನೆ ಖಾಲಿಯಾಗಿ ಹಲವು ತಿಂಗಳುಗಳು ಕಳೆದಿವೆ, ಯಾವುದೇ ಖರ್ಚು ವೆಚ್ಚಗಳಿಗೂ ಇಲ್ಲಿ ಹಣವಿಲ್ಲ ಎಂದ ಅಧಿಕಾರಿ. ಖಜಾನೆ ಖಾಲಿಯಾಗಿದೆ ಅಂದರೆ ತೆರಿಗೆ ವಸೂಲಾಗಲಿಲ್ಲವೇ ಎಂದ. ಯಾಕೆ ನೀವೆಲ್ಲ ಸುಮ್ಮನಿದ್ದೀರಿ? ರಾಜ ಮತ್ತೆ ಮಂತ್ರಿಗಳತ್ತ ನೋಡಿದ. ತೆರಿಗೆ ವಸೂಲು ಮಾಡಲು ಪ್ರಜೆಗಳಿಗೆ ಆದಾಯವಿದ್ದರೆ ತಾನೆ, ಎಲ್ಲ ಕೆಲಸಗಳು ನಿಂತು ಹೋಗಿವೆ. ಮಳೆ ಬರದೆ ತುಂಬಾ ಕಾಲವಾಗಿದೆ. ಆಹಾರ ಧಾನ್ಯಗಳು ಬೆಳೆಯುತ್ತಿಲ್ಲ. ಜನರೆಲ್ಲ ಪಕ್ಕದ ದೇಶಕ್ಕೆ ಹೊರಟು ಹೋಗಿದ್ದಾರೆ. ಅಲ್ಲಿ ಧಾರಾಳ ಮಳೆ ಬೆಳೆ ಬರುತ್ತಿದೆ ಎಂದರು ಮಂತ್ರಿಗಳು. ದೊರೆ ಖಿನ್ನನಾಗಿ ಹೊರಗೆ ಬಂದ. ಕಪ್ಪು ಮೋಡಗಳು ಸಾಲುಗಟ್ಟಿ ನೆರೆ ದೇಶದತ್ತ ಹೋಗುತ್ತಿದ್ದವು. ಅವುಗಳೊಂದಿಗೆ ತನ್ನ ರಾಜ್ಯವನ್ನು ನೆನೆಸಿ ಹೋಗಲು ಪ್ರಾರ್ಥಿಸಿದ. ಮೋಡಗಳು, ರೈತನಿಲ್ಲದೆ ದೇಶಕ್ಕೆ ನಮ್ಮ ಅಗತ್ಯವೇನಿದೆ? ನೆರೆ ದೇಶದಲ್ಲಿ ರೈತ ಹೊಲ ಹೊತ್ತು ನಮಗಾಗಿ ಕಾದಿದ್ದಾನೆ ಎಂದು ಹೊರಟು ಹೋದವು. ನೆತ್ತಿಯಿಂದ ಸುಡುವ ಸೂರ್ಯನೊಂದಿಗೆ ದೊರೆ ಒಂದಿಷ್ಟು ತಂಪು ಕಿರಣ ಬೀರಬಾರದೆ ಎಂದು ಕೇಳಿದ. ಸೂರ್ಯನಕ್ಕ, ಹೊಲ ಹೂಳುವ ರೈತನ ಬೆನ್ನು ಸುಡಬಾರದೆಂದು ಹಾಗೆ ಮಾಡುತ್ತಿದ್ದೆ, ಈಗ ಅದರ ಅಗತ್ಯವಿಲ್ಲ ಎಂದ. ದುಂಬಿಗಳು, ಪತಂಗಗಳು, ಹಕ್ಕಿಗಳು ವಲಸಿ ಹೋಗುತ್ತಿದ್ದವು. ಪಕ್ಕದ ದೇಶದಲ್ಲಿ ರೈತನಿದ್ದಾನೆ. ಅಲ್ಲಿ ಸಮೃದ್ಧ ಹಸಿರಿದೆ, ಮಧು ತುಂಬಿದ ಹೂಗಳಿವೆ, ಕಾಳುಗಳಿವೆ ಎಂದವು. ದೊರೆ ಒಂದು ಸತ್ಯವನ್ನು ತಿಳಿದ. ದೇಶಕ್ಕೆ ನೆಮ್ಮದಿ ಸುಖ ತರಲು ರೈತನೇ ಕಾರಣ. ತನ್ನ ಆಡಳಿತವೂ ಅಲ್ಲ, ಹೋಮ ನಿಯಮವೂ ಅಲ್ಲ. ರೈತ ದುಡಿದರೆ ಮಾತ್ರ ಕಲೆಗಳು ಕೆಲಸಗಳು ಸಾಗುತ್ತವೆ. ಎಲ್ಲ ಉಡುಗೊರೆಗಿಂತ ರೈತ ಬೆಳೆದ ಅನ್ನವೇ ಶ್ರೇಷ್ಠವೆಂದು ಅರಿತ ರೈತನ ಕ್ಷಮೆ ಕೇಳಲು ರಾಜ ರೈತನಿಲ್ಲಿಗೆ ಹೊರಡುತ್ತಾನೆ. ರೈತರು ಸರ್ಕಾರದ ಸವಲತ್ತಿಗಾಗಿ ಕೃಷಿ ಸಂಬಂಧಿಸಿದ ಅನೇಕ ಕಚೇರಿಗಳಿಗೆ ಅಲೆದಾಡುವುದು ಸಾಮಾನ್ಯ. ಇದನ್ನು ತಪ್ಪಿಸಲು ಎಲ್ಲಾ ಇಲಾಖೆಗಳ ಸೌಲಭ್ಯಗಳು ಮತ್ತು ಮಾಹಿತಿಗಳು ಒಂದೇ ಸೂರಿನಡಿ ದೊರಕುವ ಏಕಗವಾಕ್ಷಿ ಪದ್ಧತಿ ಜಾರಿಗೆ ಬಂದರೆ ರೈತರ ಸಮಯ ಮತ್ತು ಶ್ರಮ ಇವೆರಡೂ ಉಳಿತಾಯವಾಗುತ್ತದೆ. ರೈತರು ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು. ಸಣ್ಣ, ಮಧ್ಯಮ ಮತ್ತು ಶ್ರೀಮಂತ ರೈತರೆಲ್ಲರೂ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕೃಷಿ ವಲಯದಲ್ಲಿ ಅಭಿವೃದ್ಧಿ ಹೊಂದಬೇಕಾದರೆ ಕೃಷಿ ಕ್ಷೇತ್ರದಲ್ಲಾಗುವ ಪ್ರತಿಯೊಂದು ಆವಿಷ್ಕಾರಗಳನ್ನು ಗಮನಿಸುತ್ತಿರಬೇಕು. ಸಹಕಾರಿ ಸಂಘ, ರೈತ ಮಾಹಿತಿ ಕೇಂದ್ರ, ಕೃಷಿ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಹೀಗೆ ಮಾಡಿದಲ್ಲಿ ಮುಂದಿನ ಜನಾಂಗಕ್ಕೆ ನೀವು ಕೃಷಿಯು ಲಾಭದಾಯಕ ಉದ್ಯಮ ಎಂಬ ಸಂದೇಶವನ್ನು ಸಾರಲು ಸಾಧ್ಯವಾಗುತ್ತದೆ. ಅಲ್ಲದೆ ಇಂದು ಕೃಷಿಕರಿಗೆ ಹೆಣ್ಣು ಕೊಡುವುದಿಲ್ಲ ಎನ್ನುವ ಸ್ಥಿತಿ ಬದಲಾಗಿ ಮುಂದೆ ಕೃಷಿಕರಿಗೂ ಇತರ ಉದ್ಯೋಗಗಳಂತೆ ಗೌರವಯುತವಾದ ಸ್ಥಾನಮಾನ ದೊರಕುತ್ತದೆ. ಇನ್ನೊಂದು ಬಹಳ ಮುಖ್ಯವಾದ ಕಾರಣವೇನೆಂದರೆ ಸರ್ಕಾರವು ಜನರ ವಿದ್ಯಾಭ್ಯಾಸಕ್ಕಾಗಿ ನೀಡುತ್ತಿರುವ ವಿಶೇಷವಾದ ಪ್ರೋತ್ಸಾಹ. ಶಾಲೆಗಳಲ್ಲಿ ಯಾವುದೇ ಶುಲ್ಕವಿಲ್ಲದೆ ಪ್ರವೇಶ ಸೌಲಭ್ಯ, ಉಚಿತ ಪಠ್ಯಪುಸ್ತಕ, ಉಚಿತ ಬಿಸಿಯೂಟ ಹಾಗೂ 8ನೇ ತರಗತಿಯವರೆಗೆ ಯಾವುದೇ ವಿದ್ಯಾರ್ಥಿಯನ್ನು ಅನುತ್ತೀರ್ಣಗೊಳಿಸಬಾರದೆಂಬ ಅನೌಪಚಾರಿಕ ನಿಯಮ, ಹೀಗೆ ಹಲವಾರು ಅತ್ಯುತ್ತಮ ಸೌಲಭ್ಯಗಳನ್ನು ನೀಡಿರುವ ಸರ್ಕಾರದ ಕ್ರಮಗಳಿಂದಾಗಿ ನಾವು ಸಹ ವಿದ್ಯಾವತಿಯರು ಎಂಬ ಭಾವನೆಯು ಬೇರೂರು ಬಿಟ್ಟಿದೆ. ಇಂತಹ ಹುಡುಗ ಹುಡುಗಿಯರು ಕೆಸರನ್ನು ಮುಟ್ಟಬಹುದೇ?
ಸಗಣಿಯನ್ನು ತೆಗೆಯಬಹುದೇ?

0: ಮನೆಯಲ್ಲಿ ಅಡಿಗೆಯನ್ನು ಮಾಡಬಹುದೇ? ಚೇಚೆ, ಎಲ್ಲಾದರೂ ಉಂಟೆ. ಪ್ರಾಚೀನವಾದ ಕೃಷಿ ಪದ್ಧತಿಗೆ ಬದಲಾಗಿ ಹೈಟೆಕ್ ಸ್ವರೂಪದ ಕೃಷಿ ಮಾಡುವುದನ್ನು ನಾವು ಕಲಿಸಲು ಬೇಕಾಗಿದೆ. ಪ್ಯಾಂಟು ತೊಟ್ಟು ಕೃಷಿ ಮಾಡಬೇಕಾಗಿದೆ. ಆಧುನಿಕ ಯಂತ್ರಗಳನ್ನು ಬಳಸಿ ಕಳೆಯನ್ನು ಕೀಳುವುದು, ಕತ್ತಿ ಹಿಡಿದುಕೊಂಡು ಹೋಗುವ ಬದಲಿಗೆ ಮೆಷಿನ್ ಹಿಡಿದುಕೊಂಡು ಕಳೆ ತೆಗೆಯುವುದು ಇತ್ಯಾದಿ ಕೃಷಿಯ ಉಪಕರಣಗಳಿಗೆ ಹೆಸರುಗಳು ಸಹ ತುಂಬಾ ಆಕರ್ಷಕವಾಗಿರುತ್ತವೆ. ಟಿಲ್ಲರ್, ಟ್ರ್ಯಾಕ್ಟರ್, ಪ್ಲೋಯರ್, ವೀಡರ್, ಡಿಚ್ಚರ್, ಸ್ಲ್ಯಾಶರ್ ಎಂದು ಹೇಳಿದಾಗ ಆಗುವ ವಿಚಿತ್ರ ರೋಮಾಂಚನದ ಪರಿಯೇ ಬೇರೆ. ಕೃಷಿಯನ್ನು ಯಾರು ಸ್ವಯಂ ಪ್ರೇರಿತ ಪ್ರೀತಿಯಿಂದ ಮಾಡುತ್ತಾರೋ ಅಂತಹವರಿಗೆ ಈ ಭೂಮಿಯು ಗೌರವ, ಅಭಿಮಾನ ಮತ್ತು ಸಂಪತ್ತನ್ನು ನೀಡುತ್ತದೆ. ಅದಕ್ಕಾಗಿಯೇ ಜ್ಞಾನಿಗಳು ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಕೃಷಿಯಿಂದ ದುರ್ಭಿಕ್ಷೆ ಅಥವಾ ಬರಗಾಲವಿಲ್ಲವೆಂಬುದಿಲ್ಲ ಎಂಬ ಸಂದೇಶವನ್ನು ನೀಡಿದರು. ಇದುವರೆಗೂ ನನ್ನ ಮಾತುಗಳನ್ನು ಆಲಿಸಿದ ಪ್ರೀತಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಜೈ ಜವಾನ್, ಜೈ ಕಿಸಾನ್.
1: ಇದುವರೆಗೆ ಕೃಷಿಯನ್ನು ಪ್ರೀತಿಸಿ ಈ ಕುರಿತು ಮಾಹಿತಿ ನೀಡಿದವರು ಪಂಕಜ ಡಿ ನಟರಾಜ್, ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ಇದುವರೆಗೂ ಕೃಷಿಯನ್ನು ಪ್ರೀತಿಸಿ ಈ ಕುರಿತು ಮಾಹಿತಿಯನ್ನು ನೀಡಿದವರು ಪಂಕಜ ಡಿ ನಟರಾಜ್. ಈಗ ಕೇಳೋಣ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಮಾಹಿತಿಯನ್ನ ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಕೇಳೋಣ.

ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನ ರೈತರಿಗೆ ಕೆ ಕಿಸಾನ್ ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ ಕೆ ಕಿಸಾನ್ ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ ಒನ್ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ ಕೆ ಕಿಸಾನ್ ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ FID ನಮೂದಿಸಿ ರೈತರಿಗೆ ಯೂರಿಯಾ

ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲ ಓ ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಓ ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಆತ್ಮೀಯ ರೈತ ಬಂಧುಗಳೇ, ಇದುವರೆಗೂ ಕೃಷಿ ಒಣಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಈಗ ಕೇಳೋಣ ಸಮತೋಲಿತ ರಸಗೊಬ್ಬರಗಳ ಬಳಕೆ, ಈ ಕುರಿತು ಮಾಹಿತಿಯನ್ನ ಕೇಳೋಣ, ಬನ್ನಿ.
1: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನ ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನ ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
0: ಇದುವರೆಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮತೋಲಿತ ರಸಗೊಬ್ಬರಗಳ ಬಳಕೆ, ಈ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಈಗ ಕೇಳೋಣ ಒಂದು ಪರಿಸರ ಗೀತೆಯನ್ನು.

ಇದುವರೆಗೂ ಪರಿಸರ ಗೀತೆಯನ್ನ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಿಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹೂ ಗಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತ್ಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ.

0: ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು ಮೇ 13ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025ನ್ನು ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

ಎಂಐಆರ್ವಿ ಸಾಮರ್ಥ್ಯದೊಂದಿಗೆ ಅಗ್ನಿಕ್ಷಿಪಣೆಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು ಪಿಎಂಜಿಎಸ್ವೈ 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು ಪಿಎಂಜಿಎಸ್ವೈ 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿಬಿಕೆ ಪಕ್ಷಕ್ಕೆ ವಿಸಿಕೆ, ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸಶಕ್ತ ಕರ್ನಾಟಕದತ್ತ ದೃಢ ಹೆಜ್ಜೆ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹಾಗೂ ಉದ್ಯೋಗ ಖಾತರಿ ರಕ್ಷಣೆಗೆ ಸಚಿವ ಸಂಪುಟದ ಮಹತ್ವದ ಅನುಮೋದನೆ. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ ಸಾಮಾಜಿಕ ಭದ್ರತೆ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ. ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಹಾಗೂ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಹಾಗೂ ಧಾರವಾಡದಲ್ಲಿ ವಾಕಥಾನ್ 2026. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸಿ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್ ಜಾರಿಗೆ ತಂದಿದ್ದು, ಈ ಹಿನ್ನೆಲೆಯಲ್ಲಿ ಹೊಸ ಯೋಜನೆಯ ಅಧಿಸೂಚನೆ ಹೊರಬೀಳದ ಕಾರಣ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರಾಜ್ಯದ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ

0: ನರೇಗಾ ಯೋಜನೆಯನ್ನು ಮುಂದುವರೆಸಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರ ಜೊತೆಗೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ನೀಡಿರುವ ರಾಜ್ಯ ಶಿಕ್ಷಣ ನೀತಿ ವರದಿಯ ಶಿಫಾರಸುಗಳನ್ನು ಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಟೌನ್ಶಿಪ್ ಕುಡಿಯುವ ನೀರು ಯೋಜನೆಗೆ 132.50 ಕೋಟಿ ರೂಪಾಯಿ, ಮೈಸೂರು ಜಯದೇವ ಆಸ್ಪತ್ರೆಯನ್ನು 600 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೇರಿಸಲು 180 ಕೋಟಿ ರೂಪಾಯಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳಿಗೆ 604.65 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಬಂಗಾರಪೇಟೆ ವ್ಯಾಪ್ತಿಯ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 66 ಕೋಟಿ ರೂಪಾಯಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಅಭಿವೃದ್ಧಿಗೆ 23.76 ಕೋಟಿ ರೂಪಾಯಿ ವ್ಯಯಿಸಲಾಗುವುದು. ಕೈಗಾರಿಕಾ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕಲಬುರಗಿ ಮತ್ತು ಯಾದಗಿರಿ ಭಾಗದಲ್ಲಿ 3 ಹೊಸ ಕೈಗಾರಿಕಾ ವಸಾಹತುಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮತ್ಸ್ಯಾಗಾರ ಅಭಿವೃದ್ಧಿಗೆ 144.40 ಕೋಟಿ ರೂಪಾಯಿ ಹಾಗೂ ಡಿಜಿಟಲ್ ಮೃಗಾಲಯ ಯೋಜನೆಗೆ 35.22 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಲ್ಲದೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಕ್ರೀಡಾಪಟುಗಳಿಗೆ ನೀಡುವ ಮೀಸಲಾತಿಯನ್ನು 2% ಹೆಚ್ಚಿಸಲು ಸಚಿವ ಸಂಪುಟ ಮಹತ್ವದ ತಿದ್ದುಪಡಿ ತಂದಿದೆ. ಸಚಿವ ಸಂಪುಟದ ಸಭೆಯ ನಂತರ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಂಪುಟ ಸಭೆ ನಿರ್ಣಯಗಳ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದರು.
1: ಇವತ್ತು ನೋಡಿಗೆ ಅದನ್ನು ನೋಟಿಫೈನೂ ಆಗ್ಲಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬರ್ಬೇಕಾಗಿತ್ತು, ಅದು ಬರ್ಲಿಲ್ಲ. ಅದು ವಿಪಿಜಿ ಗ್ರಾಮ್ಜಿ ಅದು ಯಾವ ದೇಶದಲ್ಲಿ ಬರ್ತದ ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು, ಅದು ದೇಶದಲ್ಲಿ ಬರ್ಲೇನೇ ಇಲ್ಲ. ಬಡವರ ಕೆಲಸದ ಬಗ್ಗೆ, ಕೂಲಿ ಕೆಲಸದ ಬಗ್ಗೆ ಯಾವುದೇ ಚಿಂತನೆ ಚರ್ಚೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯೊಳಗೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರೆಸೊಲ್ಯೂಷನ್ ಮಾಡುವುದರ ಮೂಲಕ ನಾವೀಗಾಗಲೇ ಸ್ಪಷ್ಟಗೊಳಿಸಿದ್ದೇವೆ, ಒತ್ತಡ ಹೇರಿದ್ದೇವೆ. ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರು ಸಹಿತ ತಮ್ಮ ಎಲ್ಲ ಪ್ರಯತ್ನಗಳನ್ನ, ಕೇಂದ್ರ ಸಚಿವರನ್ನ ಭೇಟಿಯಾಗುವಂತ ಪ್ರಯತ್ನಗಳನ್ನೆಲ್ಲವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಕಟ್ಟಡವನ್ನ ಏರೋದಕ್ಕೆ ಇವತ್ತು ನಿರ್ಣಯಿಸಿದೆ. ಥೋರಾಟ್ ಅವರ ನೇತೃತ್ವದಲ್ಲಿದ್ದಂತ ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರ್ತಕ್ಕಂತ ಅಂತಿಮ ವರದಿ ಶಿಫಾರಸುಗಳನ್ನು ಇವತ್ತು ವಿವರವಾಗಿ ಚರ್ಚಿಸಿದ್ವಿ. ಪ್ರೊಫೆಸರ್ ಥೋರಾಟ್ ಅವರು ಬಂದು ಕ್ಯಾಬಿನೆಟ್ ಗೆ ಹಲವಾರು ವಿವರಗಳನ್ನ ತಿಳಿಸಿದ್ದಾರೆ. ಆಯೋಗದ ವರದಿ ಹಾಗೂ ಅದರ ಅನುಷ್ಠಾನ ಕುರಿತಂತೆ ಶಿಫಾರಸು ಮಾಡೋದಕ್ಕೆ ಸಚಿವ ಸಂಪುಟದ ಉಪಸಮಿತಿಯನ್ನ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿತು.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಹಾಗೂ ವರ್ಚುವಲ್ ಮೂಲಕ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು.
2: ಮೋದಿ ಜಿ ನೇ 4 ಕಾನೂನ್ ಕೆ ದ್ವಾರಾ ನಹಿ ಕೇವಲ ದೇಶ ಮೇ ಕಲ್ ದುನಿಯಾ ಮೇ ಪಹಲಿ ಬಾರ್ ಕಾನೂನಿ ತಹ ಗಿಗ್ ವರ್ಕರ್ಸ್ ಕೋ ಸೋಶಿಯಲ್ ಸಿಕ್ಯೂರಿಟಿ ಕೆ ಪ್ರಾವಧಾನ ಮೇ ಲಾಯಾ ಗಯಾ, ಸೋಶಿಯಲ್ ಸಿಕ್ಯೂರಿಟಿ ಕೆ ಕವರೇಜ್ ಮೇ ಲಾಯಾ ಗಯಾ ಔರ್ ಉಸ್ಕೋ ಸೋಶಿಯಲ್ ಸಿಕ್ಯೂರಿಟಿ ಕಿ ಗ್ಯಾರಂಟಿ ದೇನೆ ಕಾ ಕಾಮ್ ಲೇಬರ್ ಕೋಡ್ ಮೇ ಕರಾ ಹೈ. ಆಜ್ ಹಮ್ ದೇಶ ಕೆ 40 ಕರೋಡ್ ಸೇ ಅಧಿಕ ಹಮಾರೆ ಶ್ರಮಿಕ್ ಕಿ ಸೋಶಿಯಲ್ ಸಿಕ್ಯೂರಿಟಿ ಸುನಿಶ್ಚಿತ ಕರಿ ಹೈ ಔರ್ ಉಸ್ಕಾ ನತೀಜಾ ಯೇ ನಿಕ್ಲಾ ಹೈ. ಆಜ್ ಸೇ 12 ಸಾಲ್ ಪಹಲೆ ಯಾನಿ ಕಿ 2014 ಕೆ ಪಹಲೆ ಈ ದೇಶ ಮೇ ಕೇವಲ 19% ಸೋಶಿಯಲ್ ಸಿಕ್ಯೂರಿಟಿ ಕಾ ಕವರೇಜ್ ಥಾ. ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ನೇ ಕಹಾ, ಉನ್ಹೋನೆ ಅಸೆಸ್ಮೆಂಟ್ ಕರಾ ಔರ್ ಅಥೆಂಟಿಕೇಟ್ ಕರಾ, ನರೇಂದ್ರ ಮೋದಿ ಸರ್ಕಾರ ನೇ 1 ದಶಕ ಮೇ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ 19% ಸೇ ಬಡಾ ಕೆ 64% ದೇಶ ಕೆ ಪಾಪ್ಯುಲೇಷನ್ ಕೋ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ದೇನೆ ಕಾ ಕಾಮ್ ಕರಾ ಹೈ. ಪಹಲೆ ದೇಶ ಮೇ 18 करोड़ लोगों को सोशल सिक्योरिटी मिलती थी, आज देश में 94 करोड़ लोग सोशल सिक्योरिटी कवरेज में आ गया है। सोशल सिक्योरिटी कवरेज अंतर्राष्ट्रीय मानक के अनुसार किसको कहा जाता है? जिसको कोई न कोई दो बेनिफिट्स मिलना चाहिए, जिसमें एक्सीडेंट कवरेज हो, उसको पेंशन हो, या तो उसको हेल्थ सिक्योरिटी हो, उसमें से कोई भी दो कवरेज मिलता है उसको सोशल सिक्योरिटी कवरेज के मानक के अंदर शामिल करा जाता है। दोस्तों, ये देश में श्रमिक का कल्याण ये मोदी जी की प्राथमिकता है। हमारे श्रमिक सुखी हो, हमारे श्रमिक को सामाजिक न्याय मिले, श्रमिक के परिवार के बेटे बेटी आज मेडिकल कॉलेज में, ESIC की मेडिकल कॉलेज में रिजर्वेशन का लाभ लेके डॉक्टर बनने का स्वप्न को सिद्ध कर पाएंगे। दोस्तों, ये सामाजिक न्याय है।
0: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
3: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂತದಲ್ಲೇ ESI ನಾವು ಕೊಟ್ಟಿದ್ದ ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಯಾವ ಆಯುಷ್ಮಾನ್ ಇಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗಿರೋಕೆ ಇವರು ರೆಫರ್ ಮಾಡ್ತಾರೆ.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ June 14-24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗೇಶ್ರೀ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಜೂನ್ 30 ಜಿಬಿಎ ಕಾರ್ಪೊರೇಷನ್ ಚುನಾವಣೆಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಅವರು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಪ್ಪಿಸಿರುವುದರಿಂದ ನಾವು June 30 ಚುನಾವಣೆಗಳನ್ನ ನಡೆಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ನಾನು ಅವರಿಗೆ ಹೇಳಿದ್ದೇನೆ, June 14-24 ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನ ನಿಗದಿಪಡಿಸುತ್ತಿದೆ. ಈ ದಿನಾಂಕಗಳಲ್ಲಿ ಈ ದಿನಾಂಕ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನ ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಸಮಾಲೋಚನೆ.
0: ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದರು. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸಿದರು. ಸಮಾವೇಶ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಂಡಿತು. ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರೆಸ್ಟ್ ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು ಇದೇ 15ರಂದು ಲೋಕಾರ್ಪಣೆಗೆ ಸಿದ್ದತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೇ ಹಂತದೊಳಗೆ ಚೈನ್ ಅಳವಡಿಕೆ ಕಾರ್ಯದ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ

0: ನೀಡಿದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದವರೆಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವೂ ಸಹ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣಾ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಉದ್ಘಾಟಿಸಿದರು. ಈ ಕೇಂದ್ರ ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ, ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ, ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಭದ್ರಾವತಿ, ಈಗ ಸ್ಟುಡಿಯೋ ಸಮಯ ಸರಿಯಾಗಿ 8:05. ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಅಚ್ಚುಮೆಚ್ಚಿನ ಕನ್ನಡ ಚಿತ್ರಗೀತೆಗಳನ್ನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಆರಂಭಕ್ಕೆ ಕೇಳೋಣ ರಾಜ ನನ್ನ ರಾಜ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ GK ವೆಂಕಟೇಶ್ ಹಾಗೂ ಕೇಳಿಬರುವಂತಹ ಸ್ವರಗಳು ಡಾಕ್ಟರ್ ರಾಜ್ಕುಮಾರ್ ಹಾಗೂ SJ ಅವರ ಧ್ವನಿಗಳಲ್ಲಿ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳುವರೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಶುಭಮಂಗಳ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್, ಕೇಳಿಬರುವಂತಹ ಸ್ವರ ಆರ್ ಎನ್ ಸುದರ್ಶನ್ ಅವರ ಧ್ವನಿಗಳಲ್ಲಿ.

ಆತ್ಮೀಯ ಕೇಳುಗರೆ, ತಮ್ಮ ಗಮನಕ್ಕೆ. ಮಧ್ಯಾಹ್ನ 3 ಗಂಟೆಯಿಂದ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳು 101.4 FM ಹಾಗೂ ಅಂತರ್ಜಾಲದಲ್ಲಿ ಮುಂದುವರಿಯಲಿದೆ. ಪುನಃ 5:30 FM ಹಾಗೂ ಅಂತರ್ಜಾಲದಲ್ಲಿ ಸಂಜೆ 5:30 103.5 ಹಾಗೂ 101.4 FM ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ತಾವು ಕೇಳಬಹುದು. ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಗೀತೆ. ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಗೆ SP ಬಾಲಸುಬ್ರಹ್ಮಣ್ಯಂ ಹಾಗೂ P ಸುಶೀಲ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನು ಕೇಳೋಣ.

ಸುಂದರವಾದ ಗೀತೆಗಳನ್ನ ಕೇಳ್ತಾ ಇದ್ದೀರಾ ಅಲ್ವಾ? ಈ ಚಿತ್ರಗೀತೆಗಳ ಕಾರ್ಯಕ್ರಮ ಹೀಗೆ ಸಾಗ್ತಾ ಇರಲಿ ಅಂತ ಹೇಳ್ತಾ ಮುಂದಿನ ಗೀತೆ ಒಲವು ಗೆಲುವು ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್, ಕೇಳಿ ಬರುವಂತಹ ಸ್ವರ ಎಸ್ ಜಾನಕಿ

ಕಾರ್ಯಕ್ರಮದ ಕುರಿತಾಗಿ ಕೆಲವು ಸಂದೇಶಗಳನ್ನ ನೋಡಿ ಮುಂದಿನ ಗೀತೆಗೆ ಹೋಗೋಣ ಅಂತ ಹೇಳ್ತಾ, ಯಶೋದ ಭದ್ರಾವತಿಯಿಂದ ಸಂಜೆಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಹಾಗೆ ಪ್ರತಿದಿನ ಪರಿಸರ ಗೀತೆ ಕೇಳೋಕೆ ಮನಸ್ಸಿಗೆ ತುಂಬಾ ಆನಂದ ನೀಡುತ್ತದೆ ಅಂತ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್ ಸರ್, ಎಲ್ಲಾ ಸಾಂಗ್ಸ್ ಗಳು ಸೂಪರ್ ಅಂತ ಹೇಳ್ತಿದ್ದಾರೆ. ರೇಖಾ, ಕೋಟಿ, ಶ್ರೇಯಾ ಗುಜ್ಜಾರ್, ಸಿದ್ದಾಪುರ ಭದ್ರಾವತಿಯಿಂದ. ಗಂಗಾಧರ್ ಸರ್, ಈಗ ಪ್ರಸಾರವಾಗುತ್ತಿರುವ ಒಂದಕ್ಕಿಂತ ಒಂದು ಅಪರೂಪದ ಸುಮಧುರ ಗೀತೆಗಳು ನಮಗೆ ಅರಿವಿಲ್ಲದೆ ಆಕಾಶವಾಣಿ ಭದ್ರಾವತಿ ತನ್ನ ಬಾಹುಬಂಧನದಲ್ಲಿ ಬಂಧಿಸಿರುವುದಂತೂ ನಮಗೆ ಖಂಡಿತ ಗೊತ್ತಾಗ್ತಿಲ್ಲ ಸರ್, ಲವ್ ಯು ಅಂತ ಹೇಳ್ತಾ ಇದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಚೌಧರಿ

ನಾಗರಾಜ್ ಕಲಬುರಗಿಯಿಂದ ಹಾಡುಗಳು ಸೂಪರ್ ಸರ್ ಪ್ರಸಾರ ಮಾಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದಾರೆ. ಸರಿ, ಹೀಗೆ ಸಾಗ್ತಾ ಹೋಗೋಣ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮುನಿಯನ ಮಾದರಿ ಚಿತ್ರದ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಗೆ SP ಬಾಲಸುಬ್ರಹ್ಮಣ್ಯಂ ಅವರ ಸಿರಿಕಂಠದಲ್ಲಿ ಈ ಗೀತೆಯನ್ನ ಕೇಳೋಣ.

ಎಲ್ಲ ಕನ್ನಡ ಸಾಂಗ್ಸ್ ಅದ್ಭುತವಾಗಿ ಮೂಡುತ್ತಿವೆ. ಆಕಾಶವಾಣಿಗೆ ಧನ್ಯವಾದಗಳು. ಮೈರ್ಕುಟಿ ಜನಪುರ ಭದ್ರಾವತಿಯಿಂದ, ಯಶೋಧ ಭದ್ರಾವತಿಯಿಂದ ಕನ್ನಡ ಹಾಡುಗಳು ಚೆನ್ನಾಗಿ ಮೂಡಿ ಬರುತ್ತಿವೆ ಸರ್ ಅಂತ ಹೇಳ್ತಿದ್ದಾರೆ. ಶುಭ ಸಂಜೆ ಆಕಾಶವಾಣಿ, ಬಹಳ ಒಳ್ಳೆ ಒಳ್ಳೆಯ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ. ನಮ್ಮ ಆಕಾಶವಾಣಿ ಇವತ್ತು ಸಂಗೀತ ರಸಮಯವಾಗಿದೆ. ಇಂತಹ ಒಳ್ಳೆಯ ಹಾಡುಗಳಿಗೆ ನಾವು ಯಾವಾಗಲೂ ಧನ್ಯವಾದಗಳನ್ನ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಯಸದೆ ಬಂದ ಭಾಗ್ಯ ಚಿತ್ರದ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಈ ಗೀತೆ.

ಸಂದೇಶಗಳನ್ನ ಓದಿದ ನಂತರ ಮುಂದಿನ ಗೀತೆಗೆ ಹೋಗೋಣ ಅಂತ ಹೇಳ್ತಾ, ಕಲ್ಲಳ್ಳಿ ಶಿವಮೊಗ್ಗದಿಂದ ಪದ್ಮ ರಾಜಪ್ಪ, ಯಶಸ್ವಿನಿ, ಚಿರಂಜೀವಿ, ಕುಸುಮಶ್ರೀ, ಯುವರಾಜ್ ಅವರು ಎಲ್ಲ ಕಾರ್ಯಕ್ರಮಗಳು ಮುಂಜಾನೆಯಿಂದ ಆಲಿಸ್ತಾ ಇದ್ದೀವಿ, ಒಳ್ಳೆಯ ಮಾಹಿತಿ ಮತ್ತು ಹಾಡುಗಳು ಪ್ರಸಾರ ಆಗ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಶ್ಯಾಮ್ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿಯಿಂದ, ನಮಸ್ತೆ ಗಂಗಾಧರ್ ಸರ್, ನಮಸ್ತೆ. ನೀವು ಈಗ ಪ್ರಸಾರ ಮಾಡಿದ ಗೀತೆಗಳು ತುಂಬಾ ಚೆನ್ನಾಗಿದೆ, ಅದರಲ್ಲೂ ಮುನಿಯನ ಮಾದರಿ ಚಿತ್ರದ ಹಳ್ಳಿ ದಾರಿಯಲ್ಲಿ ಹಾಡು ಎಸ್ ಪಿ ಆಡಿದ ಹಾಡಿಗೆ ಕೋಕಿಲ ಮೋಹನ್ ಅವರ ಅಭಿನಯ ಅದ್ಭುತ. ಈ ಚಿತ್ರ ನನ್ನ ಕಣ್ಣ ಮುಂದೆ ಬಂದಿತ್ತು, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಬಯಸದೆ ಬಂದ ಭಾಗ್ಯ ಚಿತ್ರದ ಸುಮಧುರ ಹಾಡಿನ ಜೊತೆಗೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮಗಳನ್ನ ಕೇಳುವುದು ಸಹ ನಮಗೆಲ್ಲ ಬಯಸದೆ ಬಂದ ಭಾಗ್ಯ ಸರ್. ದಾವಣಗೆರೆ ಸರಸ್ವತಿ ನಗರದಿಂದ ವರ್ಷ, ಗಣೇಶ್ ಮತ್ತು ಸಾವಿತ್ರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮುನಿಯನ ಮಾದರಿ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರಾಮಾಚಾರಿ ಚಿತ್ರದ ಗೀತೆ. ಹಂಸಲೇಖ ಅವರ ಸಂಗೀತ ಸಂಯೋಜನೆಗೆ ಮನು ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನ ಕೇಳೋಣ.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ ಆಕಾಶವಾಣಿ ಮಧುರಾವತಿ. ಈಗ ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

ಇದುವರೆಗೂ ನೀವು ಕೇಳಿದಂತಹ ಗೀತೆ ಓಮಲ್ಲಿಗೆ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ವಿ ಮನೋಹರ್ ಅವರದು, ಕೇಳಿಬಂದಂತಹ ಸ್ವರ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರದು. ಕೇಳಿದರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೆಲವು ಸಂದೇಶ ಬಂದಿದೆ ನೋಡ್ತಾ ಹೋಗೋಣ. ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ಉತ್ತಮ ಆಯ್ಕೆ ಮಾಡಿ ಪ್ರಸಾರ ಮಾಡುತ್ತಿರುವ ಹಾಡುಗಳು ಸೂಪರ್ ಸಾರ್ ಅಂತ ಹೇಳಿದರೆ, ನಿಮ್ಮ ಆಯ್ಕೆಯ ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಬ್ಯಾಂಗ್ಳೂರಿನಿಂದ. ಕೆಲವರೇ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮುಂಗಾರು ಮಳೆ ಟು ಚಿತ್ರದ ಗೀತೆ. ಈ ಚಿತ್ರದ ಗೀತೆಗೆ ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ ಅವರದು, ಕೇಳಿಬಂದಂತಹ ಸ್ವರ ಅರ್ಮಾನ್ ಮಾಲಿಕ್.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ ಆಕಾಶವಾಣಿ ಭದ್ರಾವತಿ. ಈಗ ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

ಮುಂದಿನ ಭಾವಗೀತೆ ಗುಡಿಬಂಡೆ ಪೂರ್ಣಿಮಾ ಅವರ ರಚನೆಗೆ ರಾಜಮ್ಮ ಕೇಶವಮೂರ್ತಿಯವರ ಧ್ವನಿಗಳಲ್ಲಿ ಮಂಗಳ ಅರುಣೋದಯ ಎಂಬ ಗೀತೆಯನ್ನು

ಕಡೆಯದಾಗಿ ಕೇಳೋಣ ಕುವೆಂಪು ಅವರ ರಚನೆಗೆ ವಾಸಂತಿ ಶೆಣೈ ಮತ್ತು ಬಿ ಎಸ್ ಪದ್ಮಾವತಿ ಅವರ ಧ್ವನಿಗಳಲ್ಲಿ ಪರಮ ಪುರುಷನಾದವ ಮಹಿಮೆಯ.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ ಆಕಾಶವಾಣಿ ಭದ್ರಾವತಿ. ಈಗ ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ನಾಟಕ ಕಂಪನಿಯಿಂದ ಪ್ಲಾಸ್ಟಿಕ್ ಅಸುರ ನಾಟಕನ ನಿಮ್ ಮುಂದೆ ತರ್ತಾ ಇದ್ದೀವಿ. ಈ ನಾಟಕದಲ್ಲಿ ಭಾಗವಹಿಸೋರ್ ಪರಿಚಯ ಮಾಡಿಕೊಡ್ತೇನೆ. ಸೂತ್ರಧಾರಿ ಸ್ನೇಹ,
1: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
2: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
3: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
3: ಸಮಸ್ಯೆ ನಮ್ಮ ಸುತ್ತಲೂ ಇದೆ, ಆದರೆ ಪರಿಹಾರವು ನಮ್ಮೊಳಗೇನೆ ಇದೆ. ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್ ಎಂಬ ಈ ನಾಟಕವು ಕೇವಲ ಒಂದು ಕಥೆಯಲ್ಲ, ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳ ಪ್ರತಿಬಿಂಬ. ಸುಲಭತೆಗಾಗಿ ನಾವು ಮಾಡುವ ಆಯ್ಕೆಗಳು ಹೇಗೆ ನಮ್ಮ ಪರಿಸರವನ್ನು ಮತ್ತು ನಮ್ಮ ಭವಿಷ್ಯವನ್ನ ಪ್ರಭಾವಿಸುತ್ತದೆ ಎಂಬುದನ್ನ ಈ ನಾಟಕ ಹೇಳುತ್ತದೆ. ಈ ನಾಟಕದ ಮೂಲಕ ನಾವು ಮಾಲಿನ್ಯ ನಿಯಂತ್ರಣ ಮತ್ತು ನಮ್ಮ ವೈಯಕ್ತಿಕ ಜವಾಬ್ದಾರಿಯ ಮಹತ್ವವನ್ನ ಸರಳವಾಗಿ ಮನಸ್ಸಿಗೆ ತಾಕುವ ರೀತಿಯಲ್ಲಿ ತಲುಪಿಸಲು ಪ್ರಯತ್ನಿಸಿದ್ದೇವೆ.
0: ಈಗ ಪ್ರಸ್ತುತಪಡಿಸಲಿದ್ದೇವೆ ನಾಟಕ ಪ್ಲಾಸ್ಟಿಕ್ ಅಸುರ.

ಹೌದ್ರಿ ಹೌದು, ನಾವು ಬಂದಾಯ್ತು. ಅಕ್ಕ ನೀವು ಬರ್ರಿ, ರೇಡಿಯೋ ಪಕ್ಕ ನಿಂತ್ಕೊಂಡು ನಮ್ ಮಾತನ್ ಕೇಳಿಸ್ಕೊಳ್ರಿ. ಏ ಹುಡ್ಗ, ಆ ಮೊಬೈಲ್ ಗೇಮ್ ಎಲ್ಲ ಬಿಟ್ಟು ಸ್ವಲ್ಪ ನಾವ್ ಹೇಳು ಮಾತನ್ನ ಕೇಳಿಸ್ಕೊ. ಅಣ್ಣಾರಿ ನೀವು ಬರ್ರಿ, ರೇಡಿಯೋದಾಗ ನಾವ್ ಏನ್ ಹೇಳಕತ್ತೀವಿ ಅಂತ ಕೇಳಿಸ್ಕೊಂಡು ಹೋಗೋರಂತ್ರ. ಆಗೊಂದು ಕಾಲ ಇತ್ತು, ಆ ಕಾಲ ಎಷ್ಟು ಸುಂದರವಾಗಿತ್ತು ಗೊತ್ತಾ?

0: ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲ್ಲಿ, ಹಸುರ್ ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲ್ಲಿ. ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಖುಷಿ, ಎಲ್ಲೆಲ್ಲೂ ಆರೋಗ್ಯ. ಆದ್ರೆ ಇದು ಹಾಗೆ ಇರ್ಲಿಲ್ಲ. ಅವನು ಬಂದ, ಆ ಹಸುರ ಬಂದ, ಕೆಂಪು ಗಣ್ಣಿನ ಬಲಿಷ್ಠವಾದ ಮನುಷ್ಯ. ಕೆದರಿದ ಕೂದಲಿನ ಮೇಲೆ ಏಕಮಾತ್ರ ಬಳಕೆಯ ವಸ್ತುಗಳಿಂದ ಮಾಡಿದ್ದ ರಂಗು ರಂಗಿನ ಕಿರೀಟ. ಆತ ಧರಿಸಿದ ಬಟ್ಟೆ ಎಲ್ಲವೂ ಪ್ಲಾಸ್ಟಿಕ್ ಚೀಲದಾಗಿತ್ತು. ಎದೆಯುಬ್ಬಿಸಿ ನಡೆಯುವ ಅಟ್ಟಹಾಸದಲ್ಲಿ ಆತ ಧರಿಸಿದ್ದ ಪೇಪರ್ ಕಪ್, ಸ್ಟ್ರಾ, ಸಿಲ್ವರ್ ಶೈನಿಂಗ್ ತಟ್ಟೆ, ಪ್ಲಾಸ್ಟಿಕ್ ಸ್ಪೂನ್ಗಳ ಉದ್ದುದ್ದ ಹಾರಗಳು ಆತನಿಗೆ ಜೊತೆಯಾಗಿ ಕುಣಿಯತೊಡಗಿದವು. ಆತನ ಪಂಚೆಯ ಮೇಲೆಲ್ಲ ವಿಧ ವಿಧವಾದ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್. ಇದೆಲ್ಲದರ ಜೊತೆಗೆ ಆತ ಧರಿಸಿದ ಶೂಸ್, ಅದು ಕೂಡ ಪ್ಲಾಸ್ಟಿಕ್. ಆ ಶೂಸ್ ಹೇಗಿತ್ತು ಅಂತೀರಾ? ಬಿಸಿಲಿನ ದಗೆಗೆ ಕುಡಿದು ಅಲ್ಲಲ್ಲೇ ಬಿಸಾಡುವ ಈ ಜ್ಯೂಸಿನ ಬಾಟಲಿ ಇರುತ್ತಲ್ಲ, ಅದ್ರ ಹಾಗೆ ಇತ್ತು ಅವನ ಶೂಸ್. ಒಟ್ನಲ್ಲಿ ಆಕ್ರೋಶ, ತನ್ನದೇ ಲೋಕವೆಲ್ಲ ಎನ್ನುವ ಅಹಂಕಾರ, ಸಾವೇ ಇಲ್ಲ ಎನ್ನುವ ಹುಬ್ಬೇರಿಸುವ ನಗು, ತನ್ನ ಆಡಳಿತಕ್ಕೆ ಜೊತೆಯಾಗುವಂತೆ ಸಹೋದರನನ್ನು ಜೊತೆಯಲ್ಲೇ ಕರೆದುಕೊಂಡು ತಿರುಗುತ್ತಿದ್ದ ಈ ಅಸುರ. ಸಹೋದರನಿಗೆ ಅಣ್ಣ ಎಂದ್ರೆ ಹೆಮ್ಮೆ. ಇಬ್ಬರು ಜೊತೆಯಲ್ಲಿ ಕುಣಿಯುತ್ತ ಜಗತ್ತನ್ನ ಆವರಿಸುತ್ತ ಅಟ್ಟಹಾಸ ಮೆರೆಯುತ್ತಿದ್ರು. ಇವರು ಬಂದ ಮೇಲೆ ನಮ್ ಹಸುರಾಗಿದ್ದ ಪರಿಸರ ಹೇಗಾಗೋಯ್ತು? ಎಲ್ಲ ಬದಲಾಗೋಯ್ತು.
1: ನಾವು ಯಾರು ಅಂತ ಗೊತ್ತಾಯ್ತಾ?

0: ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಪ್ಲಾಸ್ಟಿಕ್ ಕಸರರು. ತಮ್ಮ ಲೋ ತಮ್ಮ
1: ಅಣ್ಣ
0: ಬಾ, ಈ ನಮ್ ಜನರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಏಯ್, ಏನ್ ಹಂಗ್ ಕೇಳಿಸ್ಕೊಳ್ತಿದ್ದೀರಾ? ಆ ಶಾಖಾಯ್ತಾ?
1: ಶಾಖಾಯ್ತಾ?
0: ಶಾಖಾಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಪರ್ಮಿಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ ನ ಹುಟ್ಟಾಕ್ಸಿದ್ದು ನಾನು. ಈಗ ಏನ್ ಮಾಡ್ತೀರಾ? ಇದು ನನ್ನ ಊರು, ಇದು ನನ್ನ ಏರಿಯಾ, ಇದು ನನ್ನ ಭೂಮಿ. ನಾನು ಇವತ್ತು ಆಕಾಶವಾಣಿಯಲ್ಲಿ ಗುಡುಗಿದ್ರೆ ಕಸದ ಪರ್ವತನೆ ಹಬ್ಬರಿಸುತ್ತದೆ.
1: ಹಬ್ಬರಿಸುತ್ತೆ
0: ಕೈ ಎತ್ತಿ ತಡದ ಅಂದ್ರೆ ಅತ್ತಾಳೆ ಪಾತಾಳದ್ರಲ್ಲೂ ಕಣ ಕಣದ್ರಲ್ಲೂ ಎಲ್ಲಂದ್ರೂ ಅಲ್ಲಿ ನಾನು ಹರಡಿದ್ದೇನೆ. ಕಣ್ರೋ ಎಲ್ಲಂದ್ರೂ ಅಲ್ಲಿ ನಾನು ಹರಡಿದ್ದೇನೆ. ಇದು ಪ್ಲಾಸ್ಟಿಕ್ ಕಸರನ ಸಾಮ್ರಾಜ್ಯ ಕಣ್ರೋ. ಏಯ್, ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಆ ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಮನುಷ್ಯರೇ ತಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನ ಹುಟ್ಟಾಕ್ಸಿದ್ರು, ಹುಟ್ಟಾಕ್ಸಿದ್ದಲ್ದೆ ಹಸರನನ್ನಾಗಿ ಮಾಡಿದ್ರು. ಆ ಜನರೇ ಇಲ್ಲಿ ಕೇಳಿ, ಈ ನಿಮ್ಮ ಭೂಮಿ ತಾಯಿನ ಪ್ಲಾಸ್ಟಿಕ್ ನಲ್ಲಿ ಯಾವ ತರ ಬಂಧಿಸಿದ್ವಿ ಅಂತ ನೋಡ್ತೀರಾ? ಅವಳನ್ನ ಚೆಂಡಿನ ಹಾಗೆ ಹತ್ತಿಂದ ಹಿತ್ತ ತೂರಾಡ್ತಾ ಇದ್ದೇವೆ.
2: ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನೀವೆಲ್ಲ ಪೂಜೆ ಮಾಡೋ ಭೂಮಾತೆ. ನನಗೆ ಉಸಿರಾಡೋಕೂ ಕಷ್ಟ ಆಗ್ತಾ ಇದೆ. ನನ್ನ ದೇಹದ ಎಲ್ಲ ಅಂಗ ಅಂಗಗಳಲ್ಲೂ ಪ್ಲಾಸ್ಟಿಕ್ ನ ತುರುಕ್ಬಿಟ್ಟಿದೀರ. ನಿಮಗ್ ಯಾಕೆ ಅರ್ಥ ಆಗ್ತಾ ಇಲ್ಲ? ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಕೇವಲ ನನಗಷ್ಟೇ ಅಲ್ಲ, ನಿಮಗೂ ಕೂಡ ತೊಂದರೆ ಆಗ್ತಾ ಇದೆ. ನನ್ನನ್ನೇ ಅವಲಂಬಿಸಿ ಬದುಕ್ತಾ ಇರುವಂತ ಹಲವಾರು ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ನಾನು ಎಷ್ಟು ದಿನ ಅಂತ ಸಹಿಸಿಕೊಂಡಿರ್ಬೇಕು? ಅನುಕೂಲದ ಹೆಸರಿನಲ್ಲಿ ನೀವು ಎಷ್ಟು ಪ್ಲಾಸ್ಟಿಕ್ ಅನ್ನು ಬಳಸೋಕ್ ಶುರು ಮಾಡಿದ್ದೀರಾ? ಬಳಸೋದಷ್ಟೇ ಅಲ್ಲ, ಅದನ್ನ ಎಲ್ಲಿ ಬೇಕಾದಲ್ಲಿ ಬಿಸಾಡ್ತೀರಾ. ಹಸು ಹೊಟ್ಟೆಲಿ ಮೊನ್ನೆ ತಾನೇ 50 ಕೆಜಿಯಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ. ಈ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನೇ ತಿಂತವೆ. ಪಕ್ಷಿಗಳ ಕುತ್ತಿಗೆಗೆ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿರುತ್ತೆ. ನಿಮ್ಗಳ ತರ ಪಕ್ಷಿಗಳಿಗೇನು ಕೈದೇನು ಆ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಳ್ಳೋಕೆ? ಆಮೆಯ ಮೂಗಲ್ಲಿ, ನನ್ನ ಒಡಲಿನ ಸಮುದ್ರದಲ್ಲಿರೋ ಆಮೆಯ ಮೂಗ್ನಲ್ಲಿ ಸ್ಟ್ರಾ ಸಿಕ್ಕಾಕೊಂತಾ ಇದೆ. ಇದೆಲ್ಲ ನೀವುಗಳು ಮಾಡ್ತಾ ಇರುವಂತಹ ಕರ್ಮ. ನಿಮಗೆಲ್ಲ ಯಾವಾಗ ಅರ್ಥ ಆಗುತ್ತೆ? ಇದು ಯಾವಾಗ ಅರ್ಥ ಆಗುತ್ತೆ? ನನ್ನ ಮಕ್ಕಳೆನಿಸ್ಕೊಂಡ ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರ. ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರ.
3: ಒಂದ್ ಕಡೆ ಈ ಭೂಮಿ ತಾಯಿಯ ಕೂಗು, ಮತ್ತೊಂದ್ ಕಡೆ ಈ ಅಸುರ ಸಹೋದರರ ಅಟ್ಟಹಾಸ. ಈ ಅಣ್ಣ ತಮ್ಮಂದಿರು ಇಬ್ರು ಕುಣಿದು ಕುಪ್ಪಳಿಸಿ ನನ್ನದೇ ಈ ಜಗತ್ತು ಅಂತ ಅಟ್ಟಹಾಸ ಮೆರೆದು ತಮಗೆ ಕೊನೆಯೇ ಇಲ್ಲ, ಸಾವೇ ಇಲ್ಲ ಅಂತ ಬದುಕ್ತಾ ಇದ್ದಾರೆ. ಎಂಥ ಗರ್ವ! ಇವರಿಬ್ರು ಸೇರ್ಕೊಂಡು ಈ ಮಣ್ಣಲ್ಲಿ ಅದೆಷ್ಟು ಪ್ಲಾಸ್ಟಿಕ್ ನ ಬೇರ್ಪಡಿಸಿದ್ದಾರೆ ಗೊತ್ತಾ? ಇವರಿಬ್ರು ಅಂದ್ರೆ ಇವರಿಬ್ರು ಅಷ್ಟೇ ಅಲ್ಲ, ನಾವು ನೀವುಗಳು ಕೂಡ ಇವರಂತೆ ಆಗ್ತಾ ಇದ್ದೀವಿ. ಇವರಿಬ್ರು ಮೊದಲು ಮನುಷ್ಯರೇ ಆಗಿದ್ರು, ಆದ್ರೆ ಈಗ ಬದಲಾಗಿದ್ದಾರೆ. ಮೊದ್ಮೊದ್ಲಿಗೆ ನಾವು ನಮ್ಮ ಮಣ್ಣನ್ನ ಪೂಜಿಸ್ತಾ ಇದ್ವಿ. ಎಷ್ಟು ಫಲವತ್ತಾಗಿತ್ತು ನಮ್ಮ ಭೂಮಿ! ಮಣ್ಣಂದ್ರೆ ನಮ್ಗೆ ಗೌರವ. ಆದ್ರೆ ಈಗ ಸಿಕ್ಕ ಸಿಕ್ಕ ಕಸನೆಲ್ಲ ಅದೇ ಮಣ್ಣಿಗೆ ವಿಷದ ರೂಪದಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲಿವರೆಗೂ ಇದೆಲ್ಲ ಆಗ್ತಾ ಇರೋದು? ಈ ಅಸುರರ ಆಟಗಳನ್ನ ನಿಲ್ಸಕ್ ಆಗಲ್ವಾ? ಈ ಮಣ್ಣು ಕಲುಷಿತ ಆಗದೆ ಇರೋಕೆ ನೋಡ್ಕೊಳಕ್ ಆಗಲ್ವಾ?
4: ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ. ಹಸಿರೆ
5: ಉಸಿರು,
4: ಹಸಿರೆ
5: ಉಸಿರು,
4: ಮಣ್ಣಿನ ಸಂರಕ್ಷಣೆ
5: ನಮ್ಮ ಹೊಣೆ,
4: ಮಣ್ಣಿನ ಸಂರಕ್ಷಣೆ
5: ನಮ್ಮ ಹೊಣೆ.
4: ಹೌದು, ನಾನೊಬ್ಬ ಹೋರಾಟಗಾರ್ತಿ. ಸುಮಾರು ವರ್ಷಗಳಿಂದ ಈ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ವಿರುದ್ಧ ನಮ್ಮ ಹೋರಾಟ ನಡೀತಾನೆ ಇದೆ. ಅಲ್ಲಲ್ಲಿ ಫಲಕಗಳನ್ನ ಹಿಡಿದುಕೊಂಡು ನಿಲ್ತೀವಿ. ಕೆಲವೊಂದು ಬಾರಿ ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸೋ ಕೆಲಸನೂ ಮಾಡ್ತೀವಿ. ನಿಮಗೆಲ್ಲ ಗೊತ್ತಾ, ಪ್ಲಾಸ್ಟಿಕ್ ಕೊಳೆಯೋಕೆ 800 ವರ್ಷಕ್ಕೂ ಹೆಚ್ಚು ಸಮಯ ಬೇಕು ಅಂತ? ದಿನ ಚಹಾ ಕುಡಿತೀರಲ್ಲ, ಆ ಪೇಪರ್ ಕಪ್ಪಲ್ಲೂ ಪ್ಲಾಸ್ಟಿಕ್ ಇದೆ. ನೀವೆಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಡೋದ್ರಿಂದ ಹಸು ಹೊಟ್ಟೆಲೂ ಕೂಡ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿದೆ. ಹಾ, ಇದೆಲ್ಲ ಬಿಟ್ಬಿಡಿ. ನಿಮಗ್ ಗೊತ್ತಾ, ಮೊನ್ನೆ ತಾನೇ ತಾಯಿಯ ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್ ಕಾಣಿಸ್ಕೊಂಡಿದೆ. ಉಸಿರಾಡೋ ಗಾಳಿಯಲ್ಲೂ ಪ್ಲಾಸ್ಟಿಕ್, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್, ನಮ್ಮ ಮಣ್ಣಿನ ಕಣ ಕಣದಲ್ಲೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಇಷ್ಟೆಲ್ಲ ಹಾನಿ ಉಂಟು ಮಾಡಿ ನಾಳೆ ನನ್ನ ಮಕ್ಕಳಿಗೆ ಮರಿಮೊಮ್ಮಕ್ಕಳಿಗೆ ನಾವೆಲ್ಲ ಏನು ಬಿಟ್ಕೊಟ್ಟ ಹಾಗೆ? ಉಸಿರಾಡುವ ಗಾಳಿಯನ್ನು ಕೂಡ ಕೊಂಡುಕೊಂಡು ಜೀವನ ಮಾಡಬೇಕಾಗುತ್ತೆ. ಹುಷಾರಾಗಿರಿ.

0: ದಿಟ್ಟಿಸಿ ನೋಡ್ತಾ ಇದ್ದೀಯಲ್ಲ, ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ.
1: ಹೇಳೋ ಅವರಿಗೆ ಅಷ್ಟಕ್ಕೂ ನಿಮ್ಮ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಪ್ಲಾಸ್ಟಿಕ್ ಬೇಡಿಕೆ ಅಂತರೂ ಕಡಿಮೆನೇ ಆಗೋದಿಲ್ಲ ಅಂತೀನಿ. ಈ ಪ್ಲಾಸ್ಟಿಕ್ ಇಲ್ಲದೆ ಈ ಜನಗಳಿಗೆ ಬದುಕಕ್ಕೆ ಆಗೋದಿಲ್ಲ.
0: ಯಾಕಾಗಲ್ಲ? ಪ್ಲಾಸ್ಟಿಕ್ ಸೃಷ್ಟಿ ಆಗೋಕ್ಕೂ ಮುಂಚೆ ನಮ್ಮ ಪೂರ್ವಜರು ಬದುಕ್ತಿರ್ಲಿಲ್ವೇನು?
1: ಪೂರ್ವಜರಂತೆ, ಪ್ಲಾಸ್ಟಿಕ್ ಅಂತೆ, ಪುರಾತನ ಅಂತೆ, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
2: ನಾನು ನಿಮ್ಮ ಪಲಕಗಳನ್ನು ಹಲವಾರು ಬಾರಿ ನೋಡಿದ್ದೇನೆ. ಆ ಪಲಕದಲ್ಲಿ ನಾವು ಪ್ರತಿದಿನ ಚಹಾ ಅಂಗಡಿಯಲ್ಲಿ ಚಹಾ ಕುಡಿತೀವಲ್ಲ, ಆ ಒಂದು ಸಣ್ಣ ಲೋಟ ಪೇಪರ್ ಇಂದ ಮಾಡಿರ್ತಾರೆ. ಆ ಪೇಪರ್ ಕಪ್ನ ಬಳಸಬೇಡ ಅಂತ ಬರ್ದಿರ್ತೀರ, ಅದು ಪೇಪರ್ ಕಪ್ ಅಲ್ಲ ಅಂತ ಕೂಡ ಬರ್ದಿರ್ತೀರ. ನೀವು ನನ್ನ ಮಾತೆಲ್ಲ ಕೇಳಿಸ್ಕೊಂತಿದ್ರಲ್ವಾ, ಇದು ಪೇಪರ್ ಕಪ್ ತಾನೆ, ಅದು ಪೇಪರ್ ಕಪ್ ಅಲ್ವಾ, ಯಾಕೆ ಸುಳ್ಳು ಸುದ್ದಿ ಹಬ್ಬಿಸಿದ್ದೀರ?
0: ಅಲ್ಲ, ಅದು ಹೆಸರಿಗೆ ಮಾತ್ರ ಪೇಪರ್ ಕಪ್, ಆದ್ರೆ ಅದು ನಿಜವಾಗ್ಲೂ ಪೇಪರ್ ಕಪ್ ಅಲ್ಲ. ಅದು ಪೇಪರ್ ಇಂದಾನೆ ಮಾಡಿರೋದಾಗಿದ್ರೆ ಏನಾದ್ರೂ ಲಿಕ್ವಿಡ್ ಐಟಮ್ ಅದ್ರಲ್ಲಿ ಹಾಕ್ದವಾಗ ಅದು ಕರಗ್ಬೇಕಿತ್ತು ತಾನೆ, ಆದ್ರೆ ಅದು ಕರ್ಕೋದಿಲ್ಲ. ಅದ್ರ ನಡುವೆ ಒಂದು ಸಣ್ಣ ಪದರ ಪ್ಲಾಸ್ಟಿಕ್ ಇರುತ್ತೆ, ಅದ್ರ ಜೊತೆಗೆ ವಿಷಕಾರಿಯಾದಂತಹ ಪ್ಯಾರಫಿನ್ ವ್ಯಾಕ್ಸ್ ಅನ್ನ ಕೂಡ ಇದ್ರ ಮೇಲೆ ಹಾಕಿರ್ತಾರೆ. ನೀನು ಬಿಸಿ ಬಿಸಿ ಚಹಾ ಹಾಕೊಂಡು ಇದ್ರಲ್ಲಿ ಕುಡ್ದಾಗ ಅದ್ರಲ್ಲಿರೋ ಸಣ್ಣ ಲೇಯರ್ ಪ್ಲಾಸ್ಟಿಕ್ ಕರಗಿ ಎಲ್ಲಿ ಹೋಗುತ್ತೆ ಅನ್ಕೊಂಡಿದ್ಯಾ? ನಮ್ ಹೊಟ್ಟೆಲೆ ಹೋಗೋದು.
2: ನೀವು ಅಂದಿದ್ದು ಮಾತು ಕೇಳಿಸ್ಕೊಂಡ ಮೇಲೆ ಇದರಿಂದ ಎಷ್ಟು ಹಾನಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದು ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡಿ ತಂದ ಮೇಲೆ ನಾನು ಇದು ಯಾಕೆ ಬೆಳೆಸಬೇಕು? ನಾನು ಧರಿಸಿದ ಈ ಪೇಪರ್ ಕಪ್ ಹಾರನ್ನ ತೆಗೆದು ಇನ್ ಮೇಲೆ ಒಂದೇ ಒಂದು ಸ್ಟೀಲ್ ಲೋಟನ ಹಾಕೊಂತೇನೆ. ಎಷ್ಟೊಂದು ಪೇಪರ್ ಕಪ್ಗಳು ಬದಲಾಗಿ ಒಂದೇ ಒಂದು ಸ್ಟೀಲ್ ಲೋಟ ಸಾಕಲ್ವಾ, ಅದನ್ನ ನಾನು ಎಲ್ಲ ಕಡೆ ತಗೊಂಡು ಹೋಗ್ತೀನಿ.
0: ಶಭಾಷ್.
1: ಲೋ ಲೋ ಲೋ ಲೋ ಮೂರ್ಖ, ಇದನ್ನೆಲ್ಲ ನಂಬಬೇಡವೋ. ನೀನೊಬ್ಬ ಪೇಪರ್ ಕಪ್ ನ ಬಳಸಲ ಅಂತಂದ್ರೆ ಏನು ಮಹಾ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಹೇಳಿ, ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ?
0: ನಾನು ಬದಲಾಗಿ ಇನ್ನು 10,000 ಜನರನ್ನ ನಾನು ಬದಲಾಯಿಸ್ತೇನೆ. ಇವತ್ತು ಬದಲಾವಣೆ ನನ್ನಿಂದ, ನಾಳೆ ನನ್ನ ಕುಟುಂಬ, ನಾಡಿದ್ದು ನನ್ನ ಓಣಿ, ಮತ್ತೊಂದು ದಿನ ನನ್ನ ಊರು, ಎಲ್ರು ಬದಲಾಗ್ತಾ ಹೋಗ್ತಾರೆ, ನೋಡ್ತಾ ಇರಿ.
2: ಮತ್ತೆ ನಾನು ಧರಿಸಿದಿನಲ್ಲ ಈ ಶೈನಿಂಗ್ ಸಿಲ್ವರ್ ಪ್ಲೇಟ್ ಹಾರ, ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಇದು ಎಷ್ಟು ಚೆನ್ನಾಗಿದೆ ಪ್ಲೇಟ್, ಶೈನಿಂಗ್ ಆಗಿದೆ, ಸಿಲ್ವರ್ ಕಲರ್ ಅಲ್ಲಿ ಇದೆ, ಇದ್ರೆಲ್ಲ ಯಾಕೆ ತಿನ್ಬಾರ್ದು? ಇದು ಹೆಚ್ಚು ಅನುಕೂಲಕರಲ್ವಾ, ಉಪಯೋಗಿಸಿ ಬಿಸಾಕ್ಬೋದಲ್ಲ, ಇದು ಅಲ್ಯೂಮಿನಿಯಂ ಅಲ್ವಾ?
0: ಅಯ್ಯೋ, ಇದು ಅಲ್ಯೂಮಿನಿಯಂ ಅಲ್ವೇ ಅಲ್ಲ, ಇದು ಕೂಡ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕೊಂಡು ತಿಂದ್ರೆ ಆ ಪ್ಲಾಸ್ಟಿಕ್ ಕೂಡ ಕರ್ಗಿ ನಿನ್ ಹೊಟ್ಟೆಲೆ ಹೋಗೋದಲ್ವಾ, ಅದನ್ನು ಹಾನಿಕಾರಕನೇ.
1: ಅಯ್ಯೋ ತಮ್ಮ, ಇವರು ಏನೇನೋ ಹೇಳ್ತಾ ಇದಾರೆ. ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗೋದು ಏನ್ ಚಂದ ಅಂತೀನಿ. ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಿ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಉಪದೇಶ ಕೊಡ್ತಿದ್ರಲ್ವಾ, ಇದಕ್ಕೇನಾದ್ರೂ ಮ್ಯಾನುಫ್ಯಾಕ್ಚರ್ ನಿಲ್ಸಕ್ಕೆ ಹೇಳಿ ನೋಡೋಣ.
2: ನಾಚಿಕೆನಾ ಅಣ್ಣ, ನಮ್ಮ ತಟ್ಟೆಯಲ್ಲಿ ನಾವು ಊಟ ಮಾಡೋಕೆ ಯಾಕೆ ನಾಚಿಕೆ ಆಗ್ಬೇಕು ಅಂತೀನಿ? ನನಗೆ ಇವ್ರು ಹೇಳಿದ ಮಾತು ಸರಿ ಅನಿಸ್ತಾ ಇದೆ. ಇದು ನಾನು ಏಕಮಾತ್ರ ಬಲಿಕೆಯ ಶೈನಿಂಗ್ ಸಿಲ್ವರ್ ತಟ್ಟೆಯಲ್ಲಿ ಪ್ರತಿದಿನ ಊಟ ಮಾಡಿ ಅದು ಎಷ್ಟೋ ಪ್ಲಾಸ್ಟಿಕ್ ನನ್ನ ಹೊಟ್ಟೆ ಸೇರಿದೆಯೋನೋ. ನನಗೆ ಈ ಶೈನಿಂಗ್ ಸಿಲ್ವರ್ ತಟ್ಟೆ ಹಾರ ಬೇಡ, ಈ ಹಾರ ನಾನು ಇವತ್ತು ತ್ಯಜಿಸ್ತೀನಿ. ಇದ್ರ ಬದಲು ನಾನು ಇಂದಿನಿಂದ ಒಂದೇ ಒಂದು ತಟ್ಟೆ ಇರುವ ಹಾರನ್ನು ಹಾಕೊಂತೀನಿ. ಅಬ್ಬಾ, ಅದೆಷ್ಟೋ ಸಿಲ್ವರ್ ಶೈನಿಂಗ್ ತಟ್ಟೆಗಳು ಬದಲಾಗಿ ವರ್ಷಗಳು ಕಾಲ ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು ಬಳಸ್ಬೋದಲ್ವಾ?
0: ಹೌದೌದು, ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು. ನೀವೇನೋ ಕೇಳ್ತಾ ಇದ್ರಿ ಮ್ಯಾನುಫ್ಯಾಕ್ಚರಿಂಗ್ ನೇ ನಿಲ್ಸ್ಬಿಡಿ ಅಂತ. ಕರ್ನಾಟಕದಲ್ಲಿ 2021ರಲ್ಲಿನೇ ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಆದ್ರೆ ಎಲ್ಲಿವರೆಗೂ ನಾವುಗಳು ಇವುಗಳನ್ನೆಲ್ಲ ಬಳಸ್ತಿರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ನ ತಲುಪ್ತಾನೇ ಇರುತ್ತೆ.
2: ನಿಮ್ಮ ಮಾತನ್ನ ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಶೈನಿಂಗ್ ಸಿಲ್ವರ್ ತಟ್ಟೆನೂ ಬಿಟ್ಟೆ, ಈಗ ಪ್ಲಾಸ್ಟಿಕ್ ಸ್ಪೂನ್ಗಳು ಬರುತ್ತಲ್ಲ ಅದ್ರ ಹಾರ ನೋಡಿ ಹಾಕೊಂಡಿದೀನಿ, ಅದನ್ನ ಕೂಡ ಬಳಸಬಾರ್ದ? ಯಾಕೆ ಬಳಸಬಾರ್ದು?
0: ನೋಡಪ್ಪ, ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುವನ್ನು ಬಳಸಬಾರ್ದು ಅನ್ನೋದೇ ಆದೇಶ. ಅದ್ರಲ್ಲಿ ಈ ಸ್ಪೂನ್ಗಳು ಕೂಡ ಒಂದು, ಇದನ್ನು ಪ್ಲಾಸ್ಟಿಕ್ ಇಂದನೇ ಮಾಡಿರೋದು, ಇದನ್ನು ಹಾನಿನೇ ಉಂಟು ಮಾಡುತ್ತೆ, ಯಾಕೆ ಬೇಕು ಆಹಾರನು ತೆಗೆದ್ಬಿಡು.
1: ಬರೀ ಮಾತಾಡ್ತಾರಪ್ಪ, ಹಾಗಿದ್ರೆ ಇದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ.
0: Alternatives, alternatives, alternatives. I don't like alternatives. When there is hand, why do you need alternative? Allah Guru, ಕೈ ಇರ್ಬೇಕಾದ್ರೆ ಅಲ್ಟರ್ನೇಟಿವ್ಸ್ ಯಾಕೆ ಬೇಕು? ಕೈಯಲ್ಲೇ ಊಟ ಮಾಡಬಹುದು ಅಲ್ವಾ? ಹಾಗಿದ್ರೆ ಬೇಕೇ ಬೇಕು ಅನ್ನೋದಾದ್ರೆ ಒಂದು ಸ್ಟೀಲ್ ಸ್ಪೂನ್ ಅನ್ನ ನಮ್ ಜೊತೆ ಯಾವಾಗ್ಲೂ ಇಟ್ಕೊಂಡು ಹೋದ್ರೆ ಆಯ್ತು.
2: ಸರಿ ಇದೆ, ನೀವು ಹೇಳಿದ ಮಾತು ನಾನು ಒಪ್ಪುತ್ತೇನೆ ಅಣ್ಣ.

0: ಒಂದ್ಸರಿ ನೀನು ಯೋಚನೆ ಮಾಡು, ಅವರು ಸರಿಯಾಗಿ ಅಂತಿದ್ದಾರೆ. ನನಗೆ ಎಷ್ಟೊಂದು ಪ್ಲಾಸ್ಟಿಕ್ ಸ್ಪೂನ್ಗಳಿಂದ ಮಾಡಿರುವ ಈ ಹಾರ ಬೇಡ, ಇದ್ರ ಬದಲಾಗಿ ಒಂದೇ ಒಂದು ಸ್ಟೀಲ್ ಸ್ಪೂನ್ ಇರುವ ಹಾರ ನಾನು ಧರಿಸ್ತೀನಿ, ನಾನು ಬದಲಾಗ್ತೀನಿ.
1: ವೆರಿ ಗುಡ್, ವೆರಿ ಗುಡ್. ಹಾ, ಇದೇ ತರಹ ಶೈನಿಂಗ್ ಸಿಲ್ವರ್ ತಟ್ಟೆ ಆಗಿರ್ಲಿ, ಇನ್ನೊಂದು ಬರುತ್ತೆ ಬಟ್ಲು, ನಾವು ಪಾನಿಪುರಿ ತಿಂತೀವಿ ನೋಡಿ ಆ ಬಟ್ಲು, ಅದ್ರ ಜೊತೆಗೆ ಈ ಚಿಪ್ಸ್ ಕುರ್ಕುರೆ ಅಂತ ತಿಂತಿರ್ತೀವಿ ನೋಡಿ, ಆ ತರದ ಪ್ಲಾಸ್ಟಿಕ್ ನೆಲ್ಲ ನಾವು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ MLP ಅಂತ ಕರಿತೀವಿ. ಇದನ್ನ ನಾವು ಪದರ ಪದರನು ಸಪರೇಟ್ ಮಾಡಿನೆ ರೀಸೈಕ್ಲಿಂಗ್ ಮಾಡೋಕಾಗೋದು. ಇದು ಅಸಾಧ್ಯದ ಕೆಲಸ, ಆದ್ರಿಂದ ಈ ರೀತಿಯ ಪ್ಲಾಸ್ಟಿಕ್ ಇಂದ ದೂರ ಉಳಿಯೋದೇ ಸರಿ.
2: ಇದು ಯಾಕೋ ಅತಿ ಆಯ್ತು, ಜೀವನನ ಯಾಕೆ ಕಷ್ಟ ಪಡ್ಕೊಂಡ್ ಬದುಕಬೇಕು? ಕಷ್ಟ ಪಡ್ಕೊಂಡ್ ಬದುಕೋದಾದ್ರು ಯಾಕೆ ಅಂತೀನಿ, ಜೀವನನ ಸುಗಮವಾಗಿಸಿಕೊಳ್ಳಕ್ಕೆ ತಾನೇ ಇದಲ್ಲಿ ಇರೋದು. ಅದು ಬಿಟ್ಟು ಇದನ್ನೆಲ್ಲ ಭಾರ ಹೊತ್ಕೊಂಡು ತಿರುಗಾಡಂತಾರಲ್ಲ ಗುರು, ಇವ್ರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
1: ಹಾ, ಮೊದಲೆಲ್ಲ ಒಂದು ಸಣ್ಣ ತಟ್ಟೆ, ಒಂದು ಸಣ್ಣ ಲೋಟ, ಒಂದು ಸ್ಪೂನು, ಇದನ್ನೆಲ್ಲ ನಮ್ಮ ಒಡನೆ ನಮ್ಮ ಸಣ್ಣ ಕೈ ಚೀಲದಲ್ಲಿ ತಗೊಂಡ್ ಹೋಗೋಕೆ ಭಾರಾನು ಅನ್ಸುತ್ತೆ, ಮುಜುಗರಾನು ಅನ್ಸುತ್ತೆ. ಆಮೇಲೆ ಬಂಡತನ ಬೆಳೆದ ಮೇಲೆ, ಇರೋ ಭೂಮಿ ಒಂದೇ ಅನ್ನೋದು ಅರ್ಥ ಆದ ಮೇಲೆ, ನಾವು ಈ ಭೂಮಿಗೆ ಭಾರ ಆಗ್ಬಾರ್ದು ಅನ್ನೋದು ಕೂಡ ಅರ್ಥ ಆಗತ್ತೆ.
0: ನಾನು ಇಂದಿನಿಂದ ಈ ಕಪ್ಪುಗಳನ್ನು ಕೂಡ ತ್ಯಜಿಸ್ತೀನಿ, ತ್ಯಜಿಸಿ ಇನ್ಮೇಲೆ ಸ್ಟೀಲ್ ಲೋಟ ಮತ್ತು ಸ್ಟೀಲ್ ಬಟಲ್ ನ ಜೊತೆಗೆ ಇಟ್ಕೊಂಡು ಹೋಗ್ತೀನಿ. ಇವತ್ತು ಈ ಹಾರನ್ನು ತೆಗೆದು ನಾನು ಒಂದೇ ಒಂದು ಸ್ಟೀಲ್ ಲೋಟ ಬಟಲ್ ಹಾರನ್ನು ಹಾಕುತ್ತೀನಿ.
2: ನಿಂಗೇನು ಬಂತು ತಮ್ಮ ಕಂಡೋಗೋ ರೋಗ? ಎಷ್ಟು ಕಲರ್ಫುಲ್ ಆಗಿದ್ದೆ ನನ್ನ ಜೊತೆ ಇದ್ದಾಗ, ಈಗ ನೋಡು ಒಳ್ಳೆ ಮಂಕು ದಿಂಡೆ ತರ ಕಾಣ್ತಿದ್ಯಾ ಸ್ಟೀಲ್ ಗ್ಲಾಸ್ ನ ಎಲ್ಲ ಹಾಕೊಂಡು. ಹಾ ಮಿತ್ರದ್ರೋಹಿ, ನೀನು ದೂರ ನಿಲ್ಲ, ನಾನು ಮುಟ್ಬೇಡ.
0: ಅಲ್ಲ, ನೀವ್ ಹೇಳಿದೆಲ್ಲ ಮಾಡಿದೀನಿ, ಆದ್ರೆ ಅಲ್ಲ ಈ ಕುಡಿಯೋ ನೀರು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬೇಡ ಅಂತಿರಲ್ಲ, ಇದು ಏಕ್ ಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಆದ್ರೆ ನಾವು ಎಲ್ಲಿ ಹೋದ್ರೂ 10 ರೂಪಾಯಿ ನಮ್ಗೆ ನೀರು ಸಿಕ್ಬಿಡುತ್ತೆ. ಅದ್ ಎಂತ ನೀರು, ಒಳ್ಳೆ ನೀರು. ಇಂಥ ಬಾಟಲ್ ತಗೊಂಡು ನೀರು ಕುಡಿಯೋದು ಅನುಕೂಲಕರಲ್ವಾ? ಎಲ್ಲರಿಗೂ ಸ್ವಚ್ಛ ನೀರು ಬೇಕು, ಅದು 10 ರೂಪಾಯಿಗೆ ಸಿಕ್ಬಿಡುತ್ತೆ.
1: ಅಲ್ಲ, ಅದು ಹೇಗೆ ಇದನ್ನ ಸ್ವಚ್ಛ ನೀರು ಅಂತ ಕರಿತಿರೋ, ನನಗಂತೂ ಅರ್ಥ ಆಗಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅದು ಯಾವ್ದೋ ಊರಲ್ಲಿ, ಆ ಊರಿಂದ ನಮ್ಮ ಊರಿಗೆ ತಲುಪಿ, ನಮ್ಮ ಊರಲ್ಲಿರೋ ಅಂಗಡಿನ ತಲುಪಿ, ಆ ಅಂಗಡಿಯಿಂದ ನಮ್ ಕೈಗೆ ತಲುಪೋ ಅಷ್ಟರಲ್ಲಿ ಇದು ಬಿಸಿಲಲ್ಲೇ ಮೆರೆದಿರುತ್ತೆ. ಅದರಿಂದಾಗಿ ಅದ್ರ ಒಳಗಡೆ ಇರೋ ಒಂದು ಸಣ್ಣ ಪ್ಲಾಸ್ಟಿಕ್ನ ಪದರ ಆ ನೀರೊಳಗಡೆ ಸೇರ್ಕೊಂಡು, ನಾವ್ ನೀರ್ ಕುಡಿಯೋ ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ಕಿನ ಪದರ ನಮ್ ಹೊಟ್ಟೆನೋ ಸೇರ್ಕೊಳ್ಳುತ್ತೆ. ಅದೆಲ್ಲ ಬಿಡಿ, ನಿಮಗ್ ಗೊತ್ತಾ, ಈ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಕೇವಲ 9% ಮಾತ್ರ ರೀಸೈಕಲ್ ಆಗೋದು, ಉಳಿದಿದ್ದು 91% ಏನಾಗುತ್ತೆ, ನೆಲಭರ್ತಿ ಅಂದ್ರೆ ಲ್ಯಾಂಡ್ ಫಿಲ್ ಗಳನ್ನ ಸೇರುತ್ತೆ. ಇವಾಗ ಯೋಚನೆ ಮಾಡು, ಬೇಕಾ ನಿನಗ ಬಾಟಲು?
0: ಹೌದೌದು, ನೀವು ಹೇಳಿದ ಕೇಳಿದ ಮೇಲೆ ನಾನು ನಂದೇ ಸ್ಟೀಲ್ ಬಾಟಲ್ ನ ತಗೊಂಡು ಹೋಗ್ತೀನಿ. ಒಂದ್ ದಿನ ಏನಿಲ್ಲ ಅಂದ್ರೆ ನಾನು 2-3 ಬಾಟಲ್ ನೀರು ಕುಡಿಯೋದು ಬಿಸಾಕ್ತೀನಿ. ನನ್ನಂಗೆ ಪ್ರತಿಯೊಬ್ಬರು ಬಿಸಾಕ್ತಾ ಹೋದ್ರೆ ಅದೆಷ್ಟು ಬಾಟಲ್ ಉಪ್ಪತ್ತಾಗುತ್ತೋ ಏನೋ. ನಾನು ಸೊಂಟಕ್ಕೆ ಕಟ್ಟಿರುವ ಈ ಬಾಟಲ್ ಪಟಿಯನ್ನು ಇವತ್ತು ಬಿಸಾಕಿ ಒಂದೇ ಒಂದು ಮರುಬಳಕೆ ಮಾಡಬಹುದಂತ ಬಾಟಲ್ ನಾನು ನೇತಾಕೋತೀನಿ. ಕಡೆಯದಾಗಿ ಒಂದು ಪ್ರಶ್ನೆ ಇದೆ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ ಓಕೆ, ಪೇಪರ್ ಸ್ಟ್ರಾನು ಬೇಡ ಅಂತಿರಲ್ಲ, ಯಾಕೆ?
1: ಅಲ್ಲ, ಎಲ್ಲ ಓಕೆ, ಈ ಸ್ಟ್ರಾ ಯಾಕೆ? ಪ್ಲಾಸ್ಟಿಕ್ ಆಗ್ಲಿ ಪೇಪರ್ ಆಗ್ಲಿ ಎಲ್ಲಾನು ಏಕಮಾತ್ರ ಬಳಕೆದೆ ಅಲ್ವಾ? ಈ ಪೇಪರ್ ಸ್ಟ್ರಾ ಮಾಡೋದಕ್ಕೂ ಬಹಳಷ್ಟು ಮರ ಕಡಿಬೇಕು, ನೀರ್ ವ್ಯರ್ಥ ಮಾಡ್ಬೇಕು. ಇದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ, ಆಮೇಲೆ ಡೀಲರ್, ಆಮೇಲೆ ನಿಮ್ ಕೈಗ್ ಬರೋ ಅಷ್ಟರಲ್ಲಿ ಎಷ್ಟು ಡೀಸೆಲ್ ಖರ್ಚಾಗಿರುತ್ತೆ, ವಿಪರೀತ ಕಾರ್ಬನ್ ಫುಟ್ ಪ್ರಿಂಟ್.
0: ನಾನು ಇನ್ಮೇಲೆ ಸ್ಟ್ರಾನು ಬಳಸೋದಿಲ್ಲ, ನನಗೆ ಸಂಪೂರ್ಣವಾಗಿ ಅರ್ಧ ಆಗಿದೆ. ನಾನು ಈ ಸ್ಟ್ರಾದ ಹಾರನ್ನು ಕೂಡ ತೆಗೆದು ಬಿಡ್ತೀನಿ. ನಿನ್ ಮಾತು ಕೇಳ್ತಾ ಕೇಳ್ತಾ ನನ್ನ ನಾನೇ ನೋಡ್ಕೊಂತ ಇದ್ದೀನಿ. ನನ್ ಮೇಲೆ ಯಾವ್ದು ರೀತಿಯ ಪ್ಲಾಸ್ಟಿಕ್ ಇಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದೀನಿ. ನನ್ ಮೈ ಮೇಲೆ ಇರೋದಿಲ್ಲ ಇವಾಗ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಸ್ಟೀಲ್ ಸ್ಪೂನ್, ಸ್ಟೀಲ್ ಬಾಟಲ್ಗಳ ಹಾರ. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ, ಇದು ಮನಸ್ಸು ಆಗಿರೋ ಅನಿಸ್ತಾ ಇದೆ. ನನ್ನ ಸೌಂದರ್ಯ ಇದನ್ನೆಲ್ಲ ಧರಿಸಿದ ಮೇಲೆ ಹೆಚ್ಚಾಗಿದೆ, ಪರಿಸರಕ್ಕೆ ನನ್ನಿಂದ ಏನು ಹಾನಿ ಉಂಟುಗಳು ಅನ್ನೋದು ವಿಚಾರ ನನಗೆ ಖುಷಿ ಕೊಡ್ತಾ ಇದೆ. ನನಗೆ ಉಸಿರಾಡೋದಕ್ಕೆ ಆಗ್ತಾ ಇದೆ ಇಲ್ಲಿ. ಅಣ್ಣ ನೀನು ಬದಲಾಗ್ಬಿಡು, ನೀನು ಬದಲಾಗ್ಬಿಡಣ, ನಾವು ನೆಮ್ಮದಿಯಿಂದ ಜೀವನ ಮಾಡೋಣ.
2: ಏ ತಮ್ಮ, ಯಾಕೋ ಹೀಗ್ ಮಾಡಿದೆ, ನೀನ್ ಬಿಟ್ಟು ಹೋದ್ಮೇಲೆ ನನ್ನಲ್ಲಿ ಶಕ್ತಿನೇ ಉಳಿದಿಲ್ಲ. ನನ್ನ ಸ್ವಂತ ತಮ್ಮನೇ ಬದಲಾಗ್ಬಿಟ್ಟ, ನಾನು ಹೇಗೆ ಬದುಕಲಿ? ನನ್ನನ್ನು ನೀವೆಲ್ಲರೂ ಬಿಟ್ಟರೆ ನಾನು ಕೊನೆಯಾಗಿ ಬಿಡ್ತೀನಿ.

ಅಣ್ಣ ನಿಂತ್ಕೋ ಅಣ್ಣ, ಹೆಂಗ್ ಹೋಗ್ತಾ ಇದೀಯ ಅಣ್ಣ? ನನ್ನ ಮಾತು ಸರಿಯಾಗಿ ಕೇಳು. ಅವನು ಮಾತ್ಕೊಳ್ಳೋ ಕೇಳಿಸ್ಕೋ ಅಷ್ಟು ಪರಿಸ್ಥಿತಿಗಳಿಲ್ಲ. ಅವನು ಕೂಡ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ದಿನ ಏನು ದೂರ ಇಲ್ಲ, ಕಾಯ್ತಾ ಇರೋಣ.

0: ಮುಂದಿನ ಫೀಲ್ಡ್ಗಳೊಡನೆ ಸೇರಿಕೊಂಡು ಒಂದು ಪ್ರಮಾಣ ಮಾಡೋಣ. ಮಾಡ್ತೀರಾ? ನಿಮ್ಮ ನಿಮ್ಮ ಬಲಗೈಯನ್ನು ಮುಂದಿಗೆ ಚಾಚಿ.
1: ಇಂದಿನಿಂದ
2: ಇಂದಿನಿಂದ
1: ಈ ಕ್ಷಣದಿಂದ
2: ಈ ಕ್ಷಣದಿಂದ
1: ನನ್ನ ಕಸ ನನ್ನ ಜವಾಬ್ದಾರಿ,
2: ನನ್ನ ಕಸ ನನ್ನ ಜವಾಬ್ದಾರಿ,
1: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
2: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
1: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ,
2: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ.
1: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
2: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
1: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ,
2: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ,
1: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ,
2: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ,
1: ನಾನು ಏಕ ಬಳಕೆ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ,
2: ನಾನು ಏಕ ಬಳಕೆಯ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ,
1: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ,
2: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ,
1: ಈ ಬದಲಾವಣೆ ನನಗಾಗಿ,
2: ಈ ಬದಲಾವಣೆ ನನಗಾಗಿ,
1: ನನ್ನ ನಗರಕ್ಕಾಗಿ,
2: ನನ್ನ ನಗರಕ್ಕಾಗಿ,
1: ನನ್ನ ದೇಶಕ್ಕಾಗಿ,
2: ನನ್ನ ದೇಶಕ್ಕಾಗಿ,
1: ಇದು ನನ್ನ ಪ್ರಮಾಣ,
2: ಇದು ನನ್ನ ಪ್ರಮಾಣ,
1: ಬದಲಾಗೋಣ
2: ಬದಲಾಗೋಣ,
1: ಬದಲಾಯಿಸೋಣ
2: ಬದಲಾಯಿಸೋಣ,
1: ರೀಥಿಂಕ್
2: ರೀಥಿಂಕ್,
1: ರಿಫ್ಯೂಸ್
2: ರಿಫ್ಯೂಸ್,
1: ರೆಡ್ಯೂಸ್
2: ರೆಡ್ಯೂಸ್,
1: ರಿಯೂಸ್
2: ರಿಯೂಸ್,
1: ರಿಸೈಕಲ್
2: ರಿಸೈಕಲ್,
1: ರಿಮೂವ್ ಪ್ಲಾಸ್ಟಿಕ್
2: ರಿಮೂವ್ ಪ್ಲಾಸ್ಟಿಕ್,
1: ರೆಸ್ಪೆಕ್ಟ್ ಮದರ್ ನೇಚರ್
2: ರೆಸ್ಪೆಕ್ಟ್ ಮದರ್ ನೇಚರ್,
1: ರಿಜಾಯ್ಸ್
2: ರಿಜಾಯ್ಸ್.
3: ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೇ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಮುಂಜಾನೆದ್ದು ದೇವ್ರಿಗೆ ಕೈ ಮುಗಿತಾ ಬೇಡ್ಕೋತೀವಿ, ಅಮ್ಮ ನನ್ ಪಾದಾನ ನಿನ್ ಮೇಲೆ ಇಡ್ತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ ಅಂತ. ಭೂಮಿ ತಾಯಿಗೆ ಇದನ್ನ ಬೇಡ್ಕೊಂಡು ಹೇಳ್ಬೇಕಾದ್ರೆ ಅಂಥ ಸಂಸ್ಕೃತಿ ನಮ್ದು. ಆದ್ರೆ ಏನ್ ಮಾಡ್ತಾ ಇದೀವಿ ನಾವೀಗ, ಸಿಕ್ಕಂಗೆ ಕಸ ಎಸಿತಾ ಇದೀವಿ ಭೂಮಿ ತಾಯಿ ಮೇಲೆ, ಪ್ಲಾಸ್ಟಿಕ್ ಹಸುರರಾಗ್ತಾ ಬದ್ಲಾಗ್ತಾ ಇದೀವಿ. ಆದ್ರೆ ನಾವು ಮತ್ತೆ ಬದ್ಲಾಗ್ಬಹುದಾ, ಒಳ್ಳೆಯವ್ರ ಆಗ್ಬಹುದಾ? ಹೌದು, ಈ ಬದಲಾವಣೆ ಸಾಧ್ಯ. ಕೇಳಿಸ್ಕೊಂಡ್ರಲ್ಲ ಹೇಗೆ ನಮ್ ಹಸುರ ಬದ್ಲಾದ ಅಂತ. ಬದ್ಲಾವಣೆ ಅನ್ನೋದೇ ಜಗದ ನಿಯಮ. ಈ ಬದಲಾವಣೆ ನನ್ನಿಂದ ನಿಮ್ಮಿಂದ ಹಾಗೆ ನಮ್ಮೆಲ್ಲರಿಂದ ಸಾಧ್ಯ.

0: ಸುದ್ದಿ ತಂದೇವ ಸುದ್ದಿ ತಂದೇವ, ನಾವು ಬಂದೇವ ಪ್ಲಾಸ್ಟಿಕ್ ಅಸುರನ ಕೊಲ್ಲೋದಕ್ಕ,
1: ನಾವು ಬಂದೇವ ಪರಿಸರ ಕಾಳಜಿ ಮೆರೆಸೋದಕ್ಕ.

0: ಈಗ
1: ಒಮ್ಮೆ ಬಳಸಿ ಎಸೆದ ಪ್ಲಾಸ್ಟಿಕ್ ಒಂದು ಕ್ಷಣದ ಸುಲಭತೆ, ಆದ್ರೆ ಅದರ ಪರಿಣಾಮ ಶತಮಾನಗಳ ನೋವು. ನಾವು ಎಸೆಯುವ ಪ್ರತಿಯೊಂದು ಪ್ಲಾಸ್ಟಿಕ್ ತುಂಡು ನದಿಗಳನ್ನ ಸೇರುತ್ತೆ, ಸಮುದ್ರವನ್ನ ಸೇರುತ್ತೆ, ಮಣ್ಣನ್ನ ಕಲುಷಿತ ಮಾಡಿ ಕೊನೆಗೆ ನಮ್ಮದೇ ಜೀವನದಲ್ಲಿ ಮರಳಿ ಬರುತ್ತೆ. ಸಮಸ್ಯೆ ಪ್ಲಾಸ್ಟಿಕ್ ಅಲ್ಲ, ನಮ್ಮ ಆಯ್ಕೆ. ನಾವು ಬದಲಾದ್ರೆ ಸಾಕು, ಪ್ಲಾಸ್ಟಿಕ್ ಕಡಿಮೆಯಾಗುತ್ತದೆ, ನದಿಗಳು ಮತ್ತೆ ಉಸಿರಾಡುತ್ತೆ, ಮಣ್ಣು ಮತ್ತೆ ಫಲವತ್ತಾಗುತ್ತೆ. ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವುಗಳು ಬಿಟ್ಟು ಬಿಡೋಣ, ಮರುಬಳಕೆಯ ಮಾರ್ಗವನ್ನ ಹಿಡಿಯೋಣ. ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಾಳೆಯ ಭೂಮಿಯನ್ನ ನಿರ್ಧರಿಸುತ್ತೆ, ಎಚ್ಚರವಾಗಿರೋಣ.
2: ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯಿಂದ ಇವತ್ತು ನಿಮ್ ಮುಂದೆ ನಾವು ಪ್ಲಾಸ್ಟಿಕ್ ಅಸುರ ಎಂಬ ನಾಟಕನ ಪ್ರಸ್ತುತ ಪಡಿಸಿದ್ವಿ. ಪಾತ್ರ ಪರಿಚಯ, ಸೂತ್ರಧಾರಿಯಾಗಿ ಸ್ನೇಹ,
3: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
4: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
1: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
5: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್,
2: ರಚನೆ ಮತ್ತು ನಿರ್ದೇಶನ ಸಂಪತ್ ಸಿಎಂ, ವಾಸುಕಿ ಅಯ್ಯಂಗಾರ್ ಮತ್ತು ಸಹನಾ ಕಂಠಿ.
0: ಎಲ್ಲರಿಗೂ ಧನ್ಯವಾದ.
6: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿ ಪ್ರಸ್ತುತಪಡಿಸಿದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ನಾಟಕ ಮೂಡಿಬಂತು. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.

0: ಪ್ಲಾಸ್ಟಿಕ್ ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
1: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
0: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.

0: ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
1: ಆಕಾಶವಾಣಿ ಸಮಯ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮುಜುಮ್ದಾರ್ ಅವರಿಂದ ಸಂತೂರ್ ವಾದನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಹೇ ಆಜ್ ಕೇ ಸಂಗೀತ ಕೇ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಪ್ರಸ್ತುತ ಹೇ ರಾಜ್ಕುಮಾರ್ ಮಜುಮ್ದಾರ್ ಕಾ ಸಂತೂರ್ ವಾದನ್. ಶ್ರೀ ರಾಜ್ಕುಮಾರ್ ಮಜುಮ್ದಾರ್ ಭಾರತ ಕೇ ಬಹುಮುಖಿ ಸಂತೂರ್ ವಾದಕೋ ಮೇ ಸೇ ಏಕ್ ಹೇ. ಅಪನಿ ವಿಶಿಷ್ಟ ವಾದನ್ ಶೈಲಿ ಔರ್ ಮಧುರ್ ಧ್ವನಿ ಕೇ ಲಿಯೆ ವೇ ಸಂಗೀತ ಪ್ರೇಮಿಯೋ ಕೇ ಬೀಚ್ ಅತ್ಯಂತ ಲೋಕಪ್ರಿಯ ಹೇ. ವಿಶೇಷ ರೂಪ ಸೇ ದೋನೋ ಹಾಥೋ ಸೇ ಸಂತೂರ್ ಕೋ ಉಲ್ಲಾಸಪೂರ್ಣ ಔರ್ ಪ್ರಭಾವಶಾಲಿ ಢಂಗ ಸೇ ಪ್ರಸ್ತುತ ಕರ್ನೆ ಕೀ ಉನ್ಕೀ ಕಲಾ ಶ್ರೋತಾವೋ ಕೋ ಮಂತ್ರಮುಗ್ಧ ಕರ್ ದೇತೀ ಹೇ. ಉನ್ಹೋನೆ ಅಪನೆ ಸಂಗೀತ ಜೀವನ್ ಕೀ ಶುರುವಾತ್ ಅಪನೆ ಪಿತಾ ಸುಪ್ರಸಿದ್ಧ ಶಾಸ್ತ್ರೀಯ ಗಾಯಕ ಸ್ವರ್ಗೀಯ ಸಂಗೀತ ಸಾಧಕ ಪಂಡಿತ್ ಪ್ರಶಾಂತ್ ಮಜುಮ್ದಾರ್ ಸೇ ತಬಲಾ ಕೀ ಪ್ರಾರಂಭಿಕ ಶಿಕ್ಷಾ ಲೇಕರ್ ಕೀ. ಇಸ್ಕೆ ಪಶ್ಚಾತ್ ಉನ್ಹೋನೆ ತಬಲಾ ಮೇ ಉಚ್ಚ ಪ್ರಶಿಕ್ಷಣ ದಿಲ್ಲಿ ಘರಾನೆ ಕೇ ಪಂಡಿತ್ ಪ್ರೇಮ್ ಬಲ್ಲಭ, ಫರೂಖಾಬಾದ್ ಘರಾನೆ ಕೇ ಪ್ರೊಫೆಸರ್ ಜ್ಞಾನ ಪ್ರಕಾಶ್ ಘೋಷ್ ತಥಾ ಬನಾರಸ್ ಘರಾನೆ ಕೇ ಮಹಾನ್ ತಬಲಾ ವಾದಕ ಪಂಡಿತ್ ಸಾಂತಾ ಪ್ರಸಾದ್ ಸೇ ಪ್ರಾಪ್ತ ಕೀ. ತಬಲಾ ಮೇ ಸ್ವರ್ಣ ಪದಕ ಪ್ರಾಪ್ತ ಕರ್ನೆ ಕೇ ಬಾದ್ ಉನ್ಕೀ ಲಯ ಔರ್ ತಾಲ್ ಕೀ ಗಹರಿ ಸಮಝ್ ನೇ ಉನ್ಕೆ ಸಂಗೀತ ಕೋ ಏಕ್ ಸುದೃಢ ಆಧಾರ ಪ್ರದಾನ್ ಕಿಯಾ. ಇಸೀ ದೌರಾನ್ ಉನ್ಹೋನೆ ಸಂತೂರ್ ಸೀಖನೆ ಕೀ ಪ್ರೇರಣಾ ಪ್ರಾಪ್ತ ಕೀ ಔರ್ ಮಹಾನ್ ಸಂತೂರ್ ವಾದಕ ಪಂಡಿತ್ ಭಜನ್ ಸೋಪೋರಿ ಕೇ ಸಾನಿಧ್ಯ ಮೇ ಸೂಫಿಯಾನಾ ಘರಾನೆ ಕೀ ಶಿಕ್ಷಾ ಗ್ರಹಣ ಕೀ. ಲಯ ಔರ್ ಸ್ವರ್ ಕೇ ಪ್ರತಿ ಉನ್ಕೀ ಗಹರಿ ಸಮಝ್ ನೇ ಉನ್ಹೇ ಏಕ್ ಉತ್ಕೃಷ್ಟ ವಾದಕ ಕೇ ರೂಪ ಮೇ ಸ್ಥಾಪಿತ ಕಿಯಾ. ಇಸ್ಕೇ ಲಿಯೇ ಉನ್ಹೇ ವಿಭಿನ್ನ ರಾಷ್ಟ್ರೀಯ ಏವಂ ಅಂತಾರಾಷ್ಟ್ರೀಯ ಸಂಗೀತ ಸಂಸ್ಥಾವೋ ದ್ವಾರಾ ಸಮ್ಮಾನಿತ ಕಿಯಾ ಗಯಾ. ಶ್ರೀ ರಾಜ್ಕುಮಾರ್ ಮಜುಮ್ದಾರ್ ಆಕಾಶವಾಣಿ ಏವಂ ದೂರದರ್ಶನ್ ಕೇ ಎ ಶ್ರೇಣಿ ಕೇ ಕಲಾಕಾರ ಹೇ ತಥಾ ICCR ಕೇ ಮಾನ್ಯತಾ ಪ್ರಾಪ್ತ ಕಲಾಕಾರ ಹೇ. ವೇ ಭಾರತ ಏವಂ ವಿದೇಶೋ ಮೇ ಏಕ್ ಪ್ರತಿಷ್ಠಿತ ಕಲಾಕಾರ ಕೇ ರೂಪ ಮೇ ಅನೇಕ ಮಂಚೋ ಪರ್ ಅಪನಿ ಪ್ರಸ್ತುತಿಯಾಂ ದೇ ಚುಕೇ ಹೇ.
3: ದಿಸ್ ಇಸ್ ಆಕಾಶವಾಣಿ. ಇನ್ ಟುನೈಟ್ಸ್ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ವಿ ಬ್ರಿಂಗ್ ಟು ಯು ಅ ಸಂತೂರ್ ರಿಸೈಟಲ್ ಬೈ ರಾಜ್ಕುಮಾರ್ ಮಜುಮ್ದಾರ್. Rajkumar Majumdar is one of the most versatile santoor players in India, renowned for his distinctive style and exceptional tonal quality. His performances are widely admired by music connoisseurs, particularly for his remarkable ability to play the santoor with both hands in a vibrant and dynamic manner, creating a truly captivating musical experience. He began his musical journey with training

ಇದುವರೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮುಜುಮ್ದಾರ್ ಅವರಿಂದ ಸಂತೂರ್ ವಾದನವನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.